ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚಂದ್ರಮಾನ ವೈಶಾಖ, ಜ್ಯೇಷ್ಠ ಮಾಸ, ನಿಷ್ಕಂಬ ಯೋಗ, ಬಾಲವಕರ್ಣ, ಸೌರಮೇಷ. ದಿನಾಂಕ 13/5/2026, ಬುಧವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪುನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವವನ್ನು ಚೇತನ್ ರಾಯನಹಳ್ಳಿರವರು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಲೈವ್ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಕೇಳಲಿದ್ದೀರಿ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಕೇಳಲಿದ್ದೀರಿ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 0-2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಹೊಸ ಭರವಸೆಯೊಂದಿಗೆ ಸೂರ್ಯ ಇಂದು ನಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದಿದ್ದಾನೆ. ಈ ಸುಂದರ ಬೆಳಗ್ಗೆಯನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಲು ಒಂದು ಪುಟ್ಟ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇವತ್ತಿನ ಶುಭ ನುಡಿ ಕತೆ ಹೀಗಿದೆ. ಒಬ್ಬ ವ್ಯಕ್ತಿ ಹೊಸದಾಗಿ ಒಂದು ಹಳ್ಳಿಗೆ ವಲಸೆ ಬಂದಿದ್ದನಂತೆ. ಅಲ್ಲಿನ ರಸ್ತೆಯಲ್ಲಿದ್ದ ಒಬ್ಬ ವೃದ್ಧನನ್ನು ನೋಡಿ ಅವನು ಹೀಗೆ ಕೇಳಿದ, ಈ ಊರಿನ ಜನರೆಲ್ಲ ಹೇಗಿದ್ದಾರೆ? ನಾನು ಇಲ್ಲಿಗೆ ವಾಸಿಸಲು ಬರಬಹುದಾ ಅಂತ ಕೇಳ್ತಾನೆ. ಆಗ ವೃದ್ಧರು ಹೇಳ್ತಾರೆ, ನೀನು ಬಿಟ್ಟು ಬಂದ ಊರಿನ ಜನ ಹೇಗಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಮುಖ ಸುರುಳಿಸಿಕೊಂಡು, ಅಬ್ಬಾ, ಅಲ್ಲಿರೋರೆಲ್ಲ ಬಹಳ ಕೆಟ್ಟವರು, ಜಗಳಗೊಂಟ್ರು, ಯಾರಿಗೂ ಸಹಾಯ ಮಾಡುವ ಗುಣವಿರ್ಲಿಲ್ಲ ಅವರಿಗೆ ಅಂತ ಹೇಳ್ತಾನೆ. ಆಗ ವೃದ್ಧರು ನಗ್ತಾ ಹೇಳ್ತಾರೆ, ಓಹ್, ಹೌದಾ? ಹಾಗಾದ್ರೆ ಈ ಊರ್ನಲ್ಲಿ ಕೂಡ ನಿನಗೆ ಅಂಥವರೇ ಸಿಗ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಬ್ಬ ವ್ಯಕ್ತಿ ಅದೇ ದಾರಿಯಲ್ಲಿ ಬಂದು ವೃದ್ಧರನ್ನ ಕೇಳಿದ, ಅಜ್ಜ, ಈ ಊರಿನ ಜನರು ಹೇಗಿದ್ದಾರೆ? ನಾನು ಇಲ್ಲಿ ವಾಸಿಸೋಣ ಅಂತ ಅನ್ಕೊಂಡಿದ್ದೀನಿ. ಆಗ ವೃದ್ಧರು ಮತ್ತೆ ಅವನಿಗೂ ಅದೇ ಪ್ರಶ್ನೆ ಕೇಳ್ತಾರೆ, ನಿನ್ನ ಹಳೆಯ ಊರಿನವರು ಹೇಗಿದ್ರು ಅಂತ. ಅದಕ್ಕೆ ಆ ವ್ಯಕ್ತಿ ಕಣ್ಣಲ್ಲಿ ಆನಂದದೊಂದಿಗೆ ಹೇಳಿದ, ಅಲ್ಲಿನವರೆಲ್ಲ ಬಹಳ ದಯಾಳುಗಳು ಅಜ್ಜ, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಸಹಾಯ ಮಾಡ್ತಾ ಇದ್ರು, ನನಗೆ ಅವರನ್ನು ಬಿಟ್ಟು ಬರಲು ಬೇಸರವಾಯಿತು ಅಂತ ಹೇಳ್ತಾನೆ. ಆಗ ಅವನಿಗೆ ವೃದ್ಧರು ಹೀಗೆ ಹೇಳ್ತಾರೆ, ಖಂಡಿತವಾಗಿಯೂ ಇಲ್ಲಿಗೆ ಬಾ ಮಗ, ಇಲ್ಲಿ ನಿನಗೆ ಅಂತಹದ್ದೇ ಅದ್ಭುತವಾದ ಸ್ನೇಹಿತರು ಸಿಗ್ತಾರೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಈ ಜಗತ್ತು ಅನ್ನೋದು ಒಂದು ದೊಡ್ಡ ಕನ್ನಡಿ ಇದ್ದಂತೆ. ನಾವು ಯಾವ ರೀತಿ ಮುಖಭಾವದಿಂದ ಕನ್ನಡಿ ಮುಂದೆ ನಿಲ್ತೇವೋ ಅದೇ ನಮಗೆ ವಾಪಸ್ ಕಾಣಿಸುತ್ತೆ. ನಮ್ಮ ಮನಸ್ಸು ಪ್ರೀತಿಯಿಂದ ತುಂಬಿದ್ರೆ ಜಗತ್ತಿನ ಎಲ್ಲವೂ ಪ್ರೀತಿಯಿಂದಲೇ ಕಾಣುತ್ತೆ. ಹಾಗಾಗಿ ಇವತ್ತು ನಾವು ಮಾಡುವ ಕೆಲಸದಲ್ಲಿ, ಆಡುವ ಮಾತಿನಲ್ಲಿ ಒಂದು ಪುಟ್ಟ ನಗು ಮತ್ತು ಪ್ರೀತಿಯನ್ನ ಇಡೋಣ. ಆಗ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ತನ್ನಿಂದ ತಾನೇ ಸುಂದರವಾಗುತ್ತೆ. ನಾವು ಬದಲಾದರೆ ಜಗತ್ತು ಬದಲಾಗುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ ಅಲ್ವಾ? ಆದ್ರೆ ಅಲ್ಲಿ ನಾವು ಗೆದ್ದಾಗ ನಾನೇ ಹೀರೋ ಅಂತೀವಿ. ಅದೇ ಮ್ಯಾಚ್ ಸೋತಾಗ ಬ್ಯಾಟಿಂಗ್ ಸರಿ ಇರ್ಲಿಲ್ಲ, ಫೀಲ್ಡಿಂಗ್ ಸರಿ ಇರ್ಲಿಲ್ಲ, ಅಂಪೈರ್ ತೀರ್ಪು ಕೊಡೋದು ಸರಿ ಇರ್ಲಿಲ್ಲ ಅಂತ ಸಾಲು ಸಾಲು ಕಾರಣಗಳನ್ನ ಕೊಡ್ತೀವಿ ಅಲ್ವಾ? ಎಸ್ ಸ್ನೇಹಿತರೆ, ಇವತ್ತು ನಾನು ಓದಿದ ಒಂದು ಅದ್ಭುತ ಲೇಖನದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಲೇಬೇಕು. ಆ ಲೇಖನವನ್ನ ಬರೆದವರು ಶ್ವೇತಾ ಭಿಡೆ ಅವರು. ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ನನ್ನ ನೋವಿಗೆ ನೀನೇ ಕಾರಣ ಅನ್ನೋ ಟೈಟಲ್ ಇಟ್ಟಿದ್ದಾರೆ. ಸೊ ಆ ಒಂದು ಕಥೆಯನ್ನ ಹೇಳ್ತೀನಿ ಕೇಳಿ. ಯೋಚನೆ ಮಾಡಿ ಸ್ನೇಹಿತರೆ, ನಮ್ಗೇನಾದ್ರೂ ಸ್ವಲ್ಪ ಪೆಟ್ಟು ಬಿದ್ರೆ ಸಾಕು, ತಕ್ಷಣ ನಮಗಿಂತ ಮುಂಚೆ ನಮ್ಮ ಬೆರಳು ಬೇರೆಯವರ ಕಡೆಗೆ ತಿರುಗುತ್ತೆ ಅಲ್ವಾ? ಅವನಿಂದ ಹೀಗಾಯ್ತು, ಅವಳಿಂದ ನಾನ್ ಸೋತೆ ಅಂತ ಬ್ಲೇಮ್ ಗೇಮ್ ಆಡೋದ್ರಲ್ಲೇ ನಾವು PhD ಮಾಡ್ಬಿಟ್ಟಿರ್ತೀವಿ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ಚಿಕ್ಕ ಮಗು ಇದ್ದಾಗ ಬಿದ್ರೆ ಅಮ್ಮನನ್ನ ನಂಬಿ ಕೈ ಚಾಚೋ ನಾವುಗಳು ಸ್ವಲ್ಪ ದೊಡ್ಡವರಾದ ತಕ್ಷಣ ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತ ಅದೇ ಅಮ್ಮನ ಕಡೆಗೆ ಬೆರಳು ತೋರಿಸ್ತೀವಿ, ಹೌದಲ್ವಾ? ಎಸ್ ನೋಡಿ ಸ್ನೇಹಿತರೆ, ನಾವು ಮಾಡೋ ಕೆಲಸಕ್ಕೆ ಸರಿಯಾದ ಪ್ಲಾನ್ ಇರಲ್ಲ, ಅದರ ರಿಸ್ಕ್ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ರಿಸಲ್ಟ್ ಏನಾದ್ರೂ ಕೈ ಕೊಟ್ರೆ ನಾನಲ್ಲಪ್ಪ ಕಾರಣ ಅಂತ ಎಸ್ಕೇಪ್ ಆಗೋದಕ್ಕೆ ನೋಡ್ತೀವಿ. ಈ ರೀತಿ ಬೇರೆಯವರ ಮೇಲೆ ಗೂಬೆ ಕೂರ್ಸೋದ್ರಿಂದ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಬಿಟ್ರೆ ನಮಗಂತೂ ನೆಮ್ಮದಿ ಸಿಗೋದಿಲ್ಲ. ಸುಳ್ಳು ಕಾರಣಗಳನ್ನ ಹುಡುಕಿ ನಮ್ಮನ್ನು ನಾವು ಸರಿ ಅಂತ ಪ್ರೂವ್ ಮಾಡೋಕ್ಕೆ ಹೋಗಿ ಇರೋ ಬರೋ ಪೀಸ್ ಆಫ್ ಮೈಂಡ್ ಕಳ್ಕೊಳ್ತೀವಿ. ಸೊ ಇವತ್ತಿನ ಟಿಪ್ ಇಷ್ಟೇ ಸ್ನೇಹಿತರೆ, ಗೆಲುವನ್ನ ಹೇಗೆ ಸಂಭ್ರಮಿಸ್ತೀವೋ ಸೋಲನ್ನು ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಹೌದು, ನಂದೇ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ದೊಡ್ಡ ಮನಸ್ಸು ಬೇಕು. ಈ ಪುಟ್ಟ ಬದಲಾವಣೆ ನಮ್ಮನ್ನ ಮಾತ್ರವಲ್ಲ ನಮ್ಮ ಸುತ್ತ ಇರೋರನ್ನು ಕೂಡ ಖುಷಿಯಾಗಿಡುತ್ತೆ. ಸೊ ಬ್ಲೇಮ್ ಮಾಡೋದನ್ನ ಬಿಡಿ, ಲೈಫ್ ಅನ್ನ ಚಿಲ್ ಆಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ನೀತಿ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಒಬ್ಬ ಸಾಮಾನ್ಯ ಹುಡುಗಿ ಹೇಗೆ ತನ್ನ ಜೀವನದ ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದು ನೆಮ್ಮದಿ ಕಂಡ್ಕೊಳ್ತಾಳೆ ಅನ್ನೋದನ್ನ ಸರಳವಾಗಿ ವಿವರಿಸ್ತೀನಿ ಕೇಳಿ. ಒಬ್ಬ ಹುಡುಗಿ ಇರ್ತಾಳೆ, ಅವಳು ತುಂಬಾ ಬಡತನದಲ್ಲಿ ಬೆಳೆದಿರ್ತಾಳೆ. ತಂದೆಯ ನಿರ್ಲಕ್ಷ್ಯ, ತಾಯಿಯ ಕಷ್ಟ ಎರಡನ್ನೂ ನೋಡಿ ಬೆಳೆದ ಅವಳಿಗೆ ವಿದ್ಯೆ ಒಂದೇ ಆಸರೆ ಅಂತ ಅವಳಿಗೆ ಗೊತ್ತಿರುತ್ತೆ. ಅದಕ್ಕೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಗಿಟ್ಟಿಸ್ಕೊಳ್ತಾಳೆ. ತಾಯಿಯ ಮಾತಿನಂತೆ ಅವರು ಹೇಳಿದ ಹುಡುಗನನ್ನೇ ಮದುವೆಯಾಗಿ ಸಂಸಾರಕ್ಕೆ ಕಾಲಿಡ್ತಾಳೆ. ಆದ್ರೆ ಇಲ್ಲಿಂದ ಅಸಲಿ ಕತೆ ಶುರುವಾಗತ್ತೆ ನೋಡಿ. ಅವಳ ಗಂಡ ತುಂಬಾ ಒಳ್ಳೆಯವನು. ಅವನೇನ್ ಹೇಳ್ತಾನೆ ಅಂದ್ರೆ, ನೀನು ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೀಯ, ಇನ್ನ ಸಾಕು ಮಾಡು, ಮನೆಯಲ್ಲಿ ಆರಾಮಾಗಿರು, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅವಳಿಗೂ ಮೊದಲಿಗೆ ಇದು ಖುಷಿ ಕೊಡುತ್ತೆ. ನಂತರ ಅವರ ಮನೆ ದೊಡ್ಡದಾಗೆ ಇರುತ್ತೆ, ಮಗು ಕೂಡ ಹುಟ್ಟುತ್ತೆ. ಹೊರಗಿನ ಜನಕ್ಕೆ ಅವಳ ಸಂಸಾರ ಕಂಡ್ರೆ ಹೊಟ್ಟೆ ಕಿಚ್ಚು ಪಡುವಷ್ಟು ಸುಖವಾಗಿರ್ತಾರೆ. ಆದ್ರೆ ಆಕೆಗೆ ಮಾತ್ರ ಏನೋ ಕಳೆದುಕೊಂಡ ಭಾವನೆ ಶುರುವಾಗುತ್ತೆ. ದಿನ ಅದೇ ಕೆಲ್ಸ, ಅದೇ ಏಕತಾನತೆ ಅವಳನ್ನ ಕಾಡ್ತಾ ಇರತ್ತೆ. ಗಂಡನ ಮೇಲೆ ದೂರು ಹೇಳೋದಕ್ಕೂ ಆಗೋದಿಲ್ಲ, ಯಾಕೆ ಅಂದ್ರೆ ಅವನು ತುಂಬಾ ಒಳ್ಳೆಯವನು. ಆದ್ರೆ ಎಲ್ಲದೂ ಸರಿ ಇದ್ರೂ ಕೂಡ ಅವಳ ಮನಸ್ಸಿಗೆ ಮಾತ್ರ ಏನೋ ಅತೃಪ್ತಿ ಕಾಡ್ತಾ ಇರತ್ತೆ. ಆದ್ರೆ ಒಂದು ದಿನ ಆಕೆ ಹೊರಗೆ ಹೋದಾಗ ಒಬ್ಬ ಸಣ್ಣ ಹುಡುಗಿ ಸಿಗ್ತಾಳೆ. ಆ ಹುಡುಗಿ ಇವಳಿಗೆ ಓದೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾಳೆ. ಸೊ ಆಗ ಆಕೆ ಆ ಮಗುವಿನ ಮನೆಗೆ ಹೋದಾಗ ಅಲ್ಲಿನ ಬಡತನ, ಆ ತಾಯಿಯ ಮುಖದಲ್ಲಿ ನಗು ನೋಡಿ ಅವಳಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಸ್ನೇಹಿತರೆ, ನಾನು ಕೇವಲ ಸುಖದ ಹೆಸರಿನಲ್ಲಿ ನನ್ನನ್ನೇ ನಾನು ಕೋಟೆಯೊಳಗೆ ಬಂದಿ ಮಾಡಿಕೊಂಡಿದ್ದೇನೆ ಅಂತ ಅವಳಿಗೆ ಅರಿವಾಗುತ್ತೆ. ತಕ್ಷಣ ಅವಳು ನಿರ್ಧಾರ ಮಾಡ್ತಾಳೆ. ಸುಮ್ನೆ ಕೂತು ಕೊರಗುವ ಬದಲು ತನ್ನ ಸುತ್ತಮುತ್ತಲಿನ ಬಡ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾವಾಗ ಅವಳು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ, ತನ್ನ ಜ್ಞಾನವನ್ನ ಹಂಚೋದಕ್ಕೆ ಶುರು ಮಾಡ್ತಾಳೋ, ಅವಳ ಜೀವನದಲ್ಲಿದ್ದ ಆ ಬೇಸರ ಮಾಯವಾಗಿ ಹೊಸದೊಂದು ಹುರುಪು ಬರುತ್ತೆ. ಸೊ ಸ್ನೇಹಿತರೆ, ಇದರ ನೀತಿ ಕತೆ ಇಷ್ಟೆ. ನಮ್ಮನ್ನ ನಾವು ಕಂಫರ್ಟ್ ಝೋನ್ ಅನ್ನ ಸುಖದ ಸುಳಿಗೆ ಸಿಲುಕಿಸಿ ಬೇಜಾರ್ ಮಾಡ್ಕೊಳ್ಬಾರ್ದು. ನಮಗಿರೋ ಪ್ರತಿಭೆಯನ್ನ ಬಳಸ್ಕೊಂಡು ನಾಲ್ಕು ಜನಕ್ಕೆ ಉಪಯೋಗವಾದ್ರೆ ಮಾತ್ರ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಏನಂತೀರಾ? ಈ ನೀತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನ್ ಗೊತ್ತಾ, ನಾವು ಯಾವುದೇ ದೊಡ್ಡ ಆಫೀಸ್ಗೆ ಹೋದ್ರೂ ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಟು ನಮ್ಮನ್ನ ವೆಲ್ಕಮ್ ಮಾಡ್ತಾರಲ್ಲ, ಅವರೇ ನಮ್ಮ ರಿಸೆಪ್ಷನಿಸ್ಟ್ಗಳು. ಇವತ್ತು ಅವರ ದಿನ. ಅಂದ್ರೆ

ಥ್ಯಾಂಕ್ಯೂ ಹೇಳಿ ಅಥವಾ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ದಿನವನ್ನ ಸುಲಭ ಮಾಡೋದಕ್ಕೆ ಅವರು ದಿನವಿಡೀ ಕಷ್ಟಪಡ್ತಾ ಇರ್ತಾರೆ. ಒನ್ಸ್ ಅಗೇನ್ ನಾಡಿನ ಎಲ್ಲಾ ಸ್ಮೈಲಿಂಗ್ ರಿಸೆಪ್ಷನಿಸ್ಟ್ಗಳಿಗೆ ನನ್ನ ಕಡೆಯಿಂದ ಹ್ಯಾಪಿ ರಿಸೆಪ್ಷನಿಸ್ಟ್ ಡೇ ಅಂತ ಹೇಳ್ತಾ, ಸ್ಟೇ ಸೇಫ್ ಅಂಡ್ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ.
3: ನಿಮ್ಮೊಂದಿಗೆ ಡಾಕ್ಟರ್ ಉಡೇಪಿ ಕೃಷ್ಣ, ಅಧ್ಯಕ್ಷರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ. ಇವರು ಬರೆದ ಮುನ್ನುಡಿ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯು ಬಾ ಮತ್ತು ಬಾಪು ಅವರ 150ನೇ ವರ್ಷಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹಾಕಿಕೊಂಡಿರುವ ಹಲವಾರು ಕಾರ್ಯ ಯೋಜನೆಗಳಲ್ಲಿ ಗಾಂಧೀಜಿ ಅವರ ಚಿಂತನೆಗಳು ಮತ್ತು ತತ್ವ ಸಿದ್ಧಾಂತಗಳುಳ್ಳ ಸಾಹಿತ್ಯವನ್ನು ಪ್ರಕಟಿಸುವುದು, ಪ್ರದರ್ಶಿಸುವುದು ಮತ್ತು ವಿತರಿಸುವುದು ಪ್ರಮುಖವಾದುದಾಗಿದೆ. ಅದರಂತೆ ಮಹಾತ್ಮ ಗಾಂಧಿಯವರ ಸ್ವರಾಜ್ ಆಫ್ ಮೈ ಡ್ರೀಮ್ಸ್ನ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ ಕೃತಿಯನ್ನು ಪ್ರಕಟಿಸಲು ನನಗೆ ಅತ್ಯಂತ ಹರ್ಷವಾಗುತ್ತದೆ. ಶ್ರೀ KS ನಾರಾಯಣ ಸ್ವಾಮಿ ಅವರು ಹಿರಿಯ ಗಾಂಧಿ ತತ್ವ ಅನುಯಾಯಿಗಳು. ಗಾಂಧೀಜಿ ಅವರ ಆಶಯದ ಸ್ವರಾಜ್ಯವನ್ನು ಅವರ ಮಾತುಗಳಲ್ಲಿ, ಸಾಂದರ್ಭಿಕ ಚರ್ಚೆಗಳಲ್ಲಿ ಮತ್ತು ಅವರ ಪತ್ರಿಕೆಗಳಲ್ಲಿ ಪ್ರಕಟಿಸಿರುವುದನ್ನು ಸಂಗ್ರಹಿಸಿ ಅಪೂರ್ವ ಕೃತಿಯಾಗಿಸಿ ಓದುಗರಿಗೆ ಒದಗಿಸಿದ್ದಾರೆ. ಅವರಿಗೆ ಗಾಂಧಿ ಭವನವು ಚಿರಋಣಿಯಾಗಿರುತ್ತದೆ. ಈ ಕೃತಿಯನ್ನು 2000 ಸಾಲಿನಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನವು ಪ್ರಕಟಿಸಿರುತ್ತಾರೆ. ಈ ಮಹಾನ್ ಕಾರ್ಯ ಮಾಡಿರುವುದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತು ಈ ಕೃತಿಯ ಪರಿಷ್ಕೃತ ಆವೃತ್ತಿಯನ್ನು ಪ್ರಕಟಿಸಲು ಅನುಮೋದನೆ ಕೊಟ್ಟಿರುವ ಗಾಂಧಿ ಶಾಂತಿ ಪ್ರತಿಷ್ಠಾನದವರಿಗೆ ಹೃತ್ಪೂರ್ವಕ ನಮನಗಳು. ಗಾಂಧೀಜಿಯವರು ಪ್ರತಿಪಾದಿಸಿದ ಸತ್ಯ, ಅಹಿಂಸೆ, ಶರೀರಶ್ರಮ, ಸೇವಾ ಮನೋಭಾವ ಮತ್ತು ಸಹಕಾರ ಸಿದ್ಧಾಂತಗಳಿಂದ ಮಾತ್ರ ವ್ಯಕ್ತಿಗಳು, ಸಮುದಾಯಗಳು ಉತ್ತಮ ಸಮಾಜ ಅಥವಾ ಉತ್ತಮ ಗ್ರಾಮ ರಚಿಸಲು ಸಾಧ್ಯವೆಂಬುದನ್ನು ಇಲ್ಲಿ ವಿವರಿಸುತ್ತಾರೆ. ಭಾರತದ ಆತ್ಮ ಗ್ರಾಮಗಳಲ್ಲಿವೆ ಎಂದು ಹೇಳುತ್ತಾ ಗಾಂಧೀಜಿಯವರು ಗ್ರಾಮಗಳ ಸ್ವರಾಜ್ಯದಿಂದ ಮಾತ್ರ ಸಶಕ್ತ ಭಾರತವನ್ನು ಕಟ್ಟಬಹುದೆಂಬುದನ್ನು ಸವಿಸ್ತಾರವಾಗಿ ಈ ಕೃತಿಯಲ್ಲಿ ಹೇಳುತ್ತಾರೆ. ಇಂತಹ ಅಪೂರ್ವ ಕೃತಿಯನ್ನು ಕನ್ನಡಕ್ಕೆ ಭಾಷಾಂತರಗೊಳಿಸಿದ ಶ್ರೀ KS ನಾರಾಯಣ ಸ್ವಾಮಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗಾಂಧೀಜಿಯವರ ಆಶಯದ ಸ್ವರಾಜ್ಯವು ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆಯುವಂತಹದ್ದಲ್ಲ, ಅದು ಆರ್ಥಿಕ ಸ್ವಾತಂತ್ರ್ಯದ ಜೊತೆಗೆ ನೈತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆಯುವುದೇ ಆಗಿದೆ. ಇದು ಸ್ವರಾಜ್ಯದ ಚಚ್ಚಾಕಾರ. ಯಾವ ಒಂದು ಕೌನ ಮುಕ್ಕಾದರೂ ಅದರ ಸ್ವರೂಪವೇ ನಾಶವಾದೀತು ಎಂದು ವಿಶ್ಲೇಷಿಸಿದ್ದಾರೆ. ಅದರಂತೆ ಅವರ ದೃಷ್ಟಿಯ ಭಾರತ ಎಂದರೆ ನಾನು ಎಂತಹ ಇಂಡಿಯಾಕ್ಕಾಗಿ ಕ್ಷಮಿಸಬೇಕಾಗಿದೆ ಎಂದರೆ ಯಾವ ಇಂಡಿಯಾದಲ್ಲಿ ಕಡು ಬಡವರು ಇದು ಅವರ ದೇಶ ಎಂಬ ಭಾವನೆ ಹೊಂದುವರೋ, ಯಾವುದರಿಂದ ಅವರು ಪ್ರಬಲ ಧ್ವನಿಯಾಗಬಲ್ಲರೋ, ಅಂತಹ ಇಂಡಿಯಾದಲ್ಲಿ ಉಚ್ಚ ಮತ್ತು ನೀಚವರ್ಗ ಭೇದವಿಲ್ಲದ ಜನರಿರುವರೋ, ಯಾವ ಇಂಡಿಯಾದಲ್ಲಿ ಎಲ್ಲ ಜನಸಮುದಾಯಗಳು ಪರಿಪೂರ್ಣ ಸೌಹಾರ್ದತೆಯಿಂದ ಬದುಕಲು ಸಾಧ್ಯವೋ, ಯಾವ ಇಂಡಿಯಾದಲ್ಲಿ ಅಸ್ಪೃಶ್ಯತೆಯ ಶಾಪವಿರುವುದಿಲ್ಲವೋ, ಮದ್ಯಪಾನ ಮಾದಕ ವಸ್ತುಗಳ ದುಶ್ಚಟಗಳಿರುವುದಿಲ್ಲವೋ, ಅಂತಹ ಇಂಡಿಯಾದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನವಾದ ಹಕ್ಕುಗಳನ್ನು ಅನುಭವಿಸುವರು. ಇದರಿಂದಾಗಿಯೇ ಉಳಿದ ಎಲ್ಲ ವಿಶ್ವದೊಂದಿಗೆ ನಾವು ಶಾಂತಿಯಿಂದ ಇರಬಹುದೋ, ಅದು ನನ್ನ ಕನಸಿನ ಭಾರತ ಎಂದಿದ್ದಾರೆ. ಇಂತಹ ಅಪೂರ್ವ ಕೃತಿಯನ್ನು ಪುನರ್ ಪ್ರಕಟಿಸಲು ಶ್ರಮವಹಿಸಿದ ಗೌರವ ಕಾರ್ಯದರ್ಶಿಗಳಾದ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರಿಗೆ ಆತ್ಮೀಯ ನಮನಗಳು. ಗಾಂಧಿ ಭವನದ ಎಲ್ಲ ಸದಸ್ಯರು ಇಂತಹ ಗಾಂಧಿ ತತ್ವ ಪ್ರಣೀತ ಕಾರ್ಯಕ್ಕೆ ಸಕಲ ಸಹಕಾರವನ್ನು ನೀಡುತ್ತಿರುವುದಕ್ಕೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಈ ಪರಿಷ್ಕೃತ ಆವೃತ್ತಿಯನ್ನು ಅಂದವಾದ ವಿನ್ಯಾಸದೊಂದಿಗೆ ಮುದ್ರಿಸಿದ ಕ್ರಿಯೇಟಿವ್ ಗೀಕ್ಸ್ನ ಶ್ರೀ ಮಹೇಶ್ ಮತ್ತು ತಂಡದವರಿಗೆ ಗಾಂಧಿ ಭವನದ ಪರವಾಗಿ ನಮನಗಳು ಸಲ್ಲುತ್ತವೆ. ಡಾಕ್ಟರ್ ಉಡಿಪಿ ಕೃಷ್ಣ ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಬೆಂಗಳೂರು, 27 ನವೆಂಬರ್ 2018.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು, ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್, ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ, ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲ್ನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
6: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮಾನೊಂದೆಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ, ಹಾಗೆ ಅವರ ವಚನಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಚನಗಳ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
14: ಶುಭ ಮುಂಜಾನೆ ಪವಿತ್ರ, ನಿಮಗೆ ಶುಭೋದಯ. ಕೇಳುಗ ಮಿತ್ರರಿಗೆ ಶುಭೋದಯಗಳನ್ನು ತಿಳಿಸುತ್ತಾ
13: ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತು ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ?
14: ಬಸವೇಶ್ವರರು ಮತ್ತು ಬಸವಣ್ಣ ಎಂದು ಕರೆಯಲ್ಪಡುವ ಜಗಜ್ಯೋತಿ ಬಸವಣ್ಣನವರು ಒಬ್ಬ ಭಾರತೀಯ ತತ್ವಜ್ಞಾನಿ, ಕವಿಗಳು, ಸಮಾಜ ಸುಧಾರಕರು ಆಗಿದ್ದಾರೆ. ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ತಿರಸ್ಕರಿಸಿದವರು. ಬಸವಣ್ಣನವರು ಶೈವ ಕುಟುಂಬದಲ್ಲಿ ಬೆಳೆದವರು. ದೇವರು ದೇವಾಲಯಗಳ ಬಗೆಗಿಂತ ಕಾಯಕವೇ ದೇವರು ಎಂದು, ಕಾಯಕವೇ ಕೈಲಾಸ ಎಂದು ಸಾರಿದವರು. ಅವರ ಒಂದೆರಡು ವಚನಗಳಲ್ಲಿರುವ ಅವರ ಅಭಿಪ್ರಾಯವನ್ನು ತಿಳಿಯೋಣ.

0: ಬಸವಣ್ಣನವರು ಈ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ಉಳ್ಳವರು ಅಂದರೆ ಹಣವಂತರು, ಧನಿಕರು ಶಿವಾಲಯವನ್ನು ಕಟ್ಟಿಸುವರು, ಬಡವನಾದ ನಾನೆಂತೂ ಕಟ್ಟಿಸಲಿ. ನನ್ನ ಕಾಲುಗಳೇ ಕಂಬಗಳು, ದೇಹವೇ ದೇಗುಲ, ದೇವಸ್ಥಾನ ತಲೆಯೇ ಬಂಗಾರದ ಕಳಸವೆಂದು ಭಾವಿಸು. ಗುರುವೇ ಕೇಳು, ಕೂಡಲ ಸಂಗಮ ದೇವ, ಇಟ್ಟಿಗೆ ಮರಗಳಿಂದ ಮರಳಿನಿಂದ ಮಾಡಿದ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಅಂದರೆ ನಾಶವಾಗುತ್ತವೆ. ಆದರೆ ಸದಾಕಾಲ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ, ನಾಶವಿರುವುದಿಲ್ಲ. ಹಾಗಾಗಿ ನನ್ನ ದೇಹವೇ ಶಿವಾಲಯ, ಶಿವಮಂದಿರ ಎಂದು ತಿಳಿಯಯ್ಯ ಎಂದು ಈ ವಚನದಲ್ಲಿ ಸಂಕ್ಷಿಪ್ತವಾಗಿ ಅವರು ಎಲ್ಲ ಜನಸಾಮಾನ್ಯರಿಗೂ ಕೂಡ ತಿಳಿಯುವಂತೆ ಹೇಳಿದ್ದಾರೆ. ಅಂದರೆ ನದಿಗಳನ್ನು ಸೇರುವ ಒಡೆಯನೇ ನಿಂತಿರುವ ವಸ್ತುಗಳು ಬೀಳುತ್ತವೆ, ಆದರೆ ಚಲಿಸುವ ವಸ್ತುಗಳು ಯಾವಾಗಲೂ ಉಳಿಯುತ್ತವೆ ಎಂದು ಹೇಳಿರುವರು.
1: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ವಚನದ ಭಾವಾರ್ಥವನ್ನ ಶ್ರೀಮತಿ ಕುಸುಮ ಅವರು ವಿವರಿಸಿದ್ರು. ನಂತರದಲ್ಲಿ ಕೂಡ ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಬಸವಣ್ಣನವರ ಒಂದು ವಚನ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಈ ವಚನದ ಭಾವಾರ್ಥವನ್ನ ತಿಳಿಸಿದ್ರು. ಈಗ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಬರ
6: ಮುಂದೆ ಹೀಗೆ ಹೇಳುತ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ತಾನೇ ದೇವನೋಡ, ಅಂತಹ ದೇವರೂ ದೇವರಲ್ಲ. ತನ್ನ ತಾನಾರೆಂದು ತಿಳಿದೆಡೆ ತಾನೇ ದೇವನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾ ದೇವರ ಬಗ್ಗೆ, ದೇವರ ಇರುವಿಕೆಯ ಬಗ್ಗೆ ಹೇಳುತ್ತಾರೆ. ದೇವರು ಸರ್ವಾಂತರ್ಯಾಮಿಯಾಗಿ ಇರುವಂತೆ ಈ ವಚನದಲ್ಲಿ ತಿಳಿಸಿದ್ದಾರೆ. ದೇವರು ಈ ಪರಾತ್ಪರ ಪರವಸ್ತುವಿನ ಸಂಕೇತ. ದೇವರು ಹೇಗಿದ್ದಾನೆ ಅಂತಂದರೆ ಈ ಒಂದು ವಚನದಲ್ಲಿ ಹೇಳುತ್ತಾರೆ,

0: ಹೀಗೆ ಬಸವಣ್ಣನವರು ಈ ವಚನದಲ್ಲಿ ದೇವರ ಸ್ವರೂಪವನ್ನು ಕುರಿತಂತೆ ಹೇಳುತ್ತಾರೆ. ಹೇಳುವುದನ್ನು ನಾವು ತಿಳಿಯೋಣ. ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಎನ್ನುವುದನ್ನು ಅರಿತುಕೊಳ್ಳಲು ಒಂದು ಮಾಹಿತಿ ಕೊಡುತ್ತಾರೆ. ಈ ರೀತಿ ಭಗವಂತನನ್ನು ತಿಳಿಯಲು, ಕಾಣಲು ತಿಳಿಸಿದ್ದಾರೆ. ದೇವರು ಹೇಗಿದ್ದಾನೆ ಎಂದರೆ, ಅವನು ನಿರಾಕಾರ, ನಿರಾಮಯ, ಸರ್ವಶಕ್ತ, ಸರ್ವಾಂತರ್ಯಾಮಿ ಎಂದೆಲ್ಲ ಹೇಳುವುದನ್ನು ನಾವೆಲ್ಲ ಕೇಳಿದ್ದೇವೆ ಅಲ್ಲವೇ. ಬಸವಣ್ಣನವರು ಹೇಳುತ್ತಾರೆ, ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ. ಅವನು ಎಷ್ಟು ತುಂಬಿದ್ದಾನೆ ಎಂದರೆ, ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಅದೆಂದರೆ ಅತ್ಯತಿಷ್ಠ ದಶಾಂಗುಲ ಎನ್ನುವ ಮಾತು. ಅವನು ಭಗವಂತ ಜಗತ್ತನ್ನೆಲ್ಲ ವ್ಯಾಪಿಸಿ ಮೇಲೆ 10 ಅಂಗುಲ ಇದ್ದಾನಂತೆ. ಮುಗಿಲಗಲ ಅಂದರೆ ಅಳತೆಗೆ ಸಿಗಲಾರದ, ಆಕಾಶಕ್ಕಿಂತ ಹೆಚ್ಚಾಗಿ ವ್ಯಾಪಿಸಿರುವವನು ಎಂದರ್ಥ. ಪಾತಾಳದಿಂದ ನಿಮ್ಮ ಕಾಲುಗಳು ಎಂದರೆ ಅಷ್ಟು ಮಟ್ಟಿಗೆ ಕಾಲುಗಳು ಅಂದರೆ ಅಷ್ಟು ಕಾಲುಗಳು ಇರುವುದಿಲ್ಲ, ಅಷ್ಟು ಸರ್ವಾಂತರ್ಯಾಮಿಯೇ ಎಲ್ಲೆಲ್ಲೋ ಭಗವಂತ ಇದ್ದಾನೆ ಎಂದು ಈ ರೀತಿ ತಿಳಿಸಿದ್ದಾರೆ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಷ್ಟು ಎತ್ತರಕ್ಕೆ ನಿಮ್ಮ ಮುಕುಟ, ನಿಮ್ಮ ಕೀರ್ತಿ, ನಿಮ್ಮ ಒಂದು ಇರುವಿಕೆ ಇದೆ. ಇಂತಹ ಗಮ್ಯವಾಗಿರುವಂತಹ ಅಗೋಚರ ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಅಪ್ರತಿಮವಾದ ನೀವು ಲಿಂಗ ರೂಪದಲ್ಲಿ ಬಂದು ನನ್ನ ಕರಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಎಂದು ಹೇಳಿ ವರ್ಣಿಸಿದ್ದಾರೆ. ಅಂತಹ ಅಪ್ರತಿಮವಾದ ನೀವು ನನ್ನ ಕೈ ಸ್ಥಳದಲ್ಲಿ ಬಂದು ಕುಳಿತಿದ್ದೀರಿ, ಇದ್ದೀರಿ ಎಂದು ಬಸವಣ್ಣನವರು ಹೇಳಿ ತಿಳಿಸುತ್ತಾರೆ. ಅಂದರೆ ದೇವರನ್ನು ಧ್ಯಾನ ಮಾಡಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ ಎನ್ನುತ್ತಾರೆ.
1: ಬಸವಣ್ಣನವರ ಒಂದು ವಚನವನ್ನು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನು ಶ್ರೀಮತಿ ಕುಸುಮ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀಮತಿ ಕುಸುಮ ಅವರು ಬಸವಣ್ಣನವರ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
4: ಮನುಷ್ಯನ ಮನಸ್ಸು ತುಂಬಾ ಚಂಚಲವಾದದ್ದು. ಅದನ್ನು ಹಿಡಿದು ಒಂದೆಡೆ ಕೂಡಿಸಲು ಕುರುಹು ಬೇಕೇ ಬೇಕು. ಆ ಕುರುಹು ಇಲ್ಲದೆ ಅರಿವನ್ನು ಪರಿಣಾಮಿಸಿಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ, ಸ್ವಾಮಿ ವಿವೇಕಾನಂದರ ಜೊತೆ ನಡೆದಂತಹ ಒಂದು ದೃಷ್ಟಾಂತನ ತಿಳಿಸುತ್ತೇನೆ. ಒಮ್ಮೆ ಸ್ವಾಮಿ ವಿವೇಕಾನಂದರನ್ನು ಒಬ್ಬ ಬಂದು, ದೇವರು ಎಲ್ಲಿದ್ದಾನೆ ತೋರಿಸು ಅಂತ ಕೇಳಿದರಂತೆ. ನಿನ್ನನ್ನೇ ನೀನು ಕಂಡುಕೋ, ನಿನ್ನನ್ನೇ ಕುರಿತು ಧ್ಯಾನ ಮಾಡಿಕೋ ಎಂದು ವಿವೇಕಾನಂದರು ಹೇಳುತ್ತಾರೆ. ಆಗ ಆ ವ್ಯಕ್ತಿ ಅದು ಸಾಧ್ಯವೇ ಅಂದಾಗ, ಸಾಧ್ಯ ಎಂದು ವಿವೇಕಾನಂದರು ಹೇಳುತ್ತಾರೆ. ಅದು ಹೇಗೆ ಸಾಧ್ಯ ಎಂದು ಮರು ಪ್ರಶ್ನಿಸಿದ ಆ ವ್ಯಕ್ತಿ. ಆಗ ಆ ವಿವೇಕಾನಂದರು ಹೇಳಿದರು, ಒಬ್ಬ ವ್ಯಕ್ತಿಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಅವನು ಗಾಳಿಯನ್ನು ತೆಗೆದುಕೊಂಡು ಉಸಿರಾಡಲು ಎಷ್ಟು ಬೇಗ ಹೊರಗೆ ಬರುವೆನೋ ಬಂದೆನೋ ಎಂದು ಚಡಪಡಿಸುತ್ತಾನಲ್ಲವೇ, ಹಾಗೆಯೇ ಅದೇ ಮಟ್ಟದ ಚಡಪಡಿಕೆ ಕೂಡ ದೇವರನ್ನು ಕುರಿತ ಶ್ರದ್ಧೆ ಇದ್ದಲ್ಲಿ ದೇವರ ಅನುಭವ ನಿನಗೆ ಆಗುತ್ತದೆ ಎಂದು ತಿಳಿಸಿದರಂತೆ. ಈ ಅರ್ಥದಲ್ಲಿಯೇ ಅದನ್ನು ಜನಸಾಮಾನ್ಯರಿಗೂ ಕೂಡ ಇದರಿಂದ ಸಾಧ್ಯವಾಗುತ್ತದೆ, ಆದುದರಿಂದ ಅರಿವೇ ದೇವರು, ಅರಿವೇ ಗುರು ಎಂದು ಹೇಳಿದರು. ಹಾಗಾಗಿ ಅರಿವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ನಮಗೆ ಕುರುಹು ಇರುವುದು ತುಂಬ ಅವಶ್ಯಕ. ಈ ಒಂದು ಸುಲಭವಾದಂತಹ ಅವಶ್ಯಕವಾದಂತಹ ಸಾಧನವೇ ಅರಿವಿನ ಕುರುಹಾದ ಇಷ್ಟಲಿಂಗ. ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವ ಸಾಲಿನಲ್ಲಿ ಇಷ್ಟು ಚಿಕ್ಕದಾದ ರೂಪದಲ್ಲಿ ನನ್ನ ಹಸ್ತದಲ್ಲಿ ಬಂದು ನಿಂತೆ. ಈ ಕುರುಹಿನ ಮೂಲಕ ನಾನು ಅರಿವನ್ನು ಬೆಳಕನ್ನು ಕಾಣುತ್ತಾ ಇದ್ದೇನೆ. ಆಗ ಈ ದೇಹಕ್ಕೆ ದೈವತ್ವದ ಸಾಕ್ಷಾತ್ಕಾರ ಒದಗುತ್ತದೆ ಎನ್ನುವ ಒಂದು ಮಾತನ್ನು ಬಸವಣ್ಣನವರು ತಿಳಿಸುತ್ತಾರೆ. ನಮ್ಮ ದೇಹವೇ ದೇಗುಲ ಎಂದು ಹೇಳುತ್ತಾ ಹೇಳ್ತಾರೆ, ನಮ್ಮಲ್ಲಿ ಏಕ ದೈವದಲ್ಲಿ ನಿಷ್ಠೆ ಇಲ್ಲ. 108 ದೇವರನ್ನು ಮಾಡಿಕೊಂಡು ಸಮಾಜ ಮನುಷ್ಯರು ಛಿದ್ರ ಛಿದ್ರಗೊಂಡಿದ್ದಾರೆ. ಇದನ್ನು ಕಂಡೇ ಹೇಳುತ್ತಾರೆ ಶರಣರು, ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರನ, ಬತ್ತುವ ಜಲವ ಒಣಗುವ ಮರನ, ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು, ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಈಗ ಎಲ್ಲೇ ನೀರು ಕಂಡ ತಕ್ಷಣನೇ ಅಲ್ಲಿ ಸ್ನಾನ ಮಾಡೋದು, ಕಂಡು ಕಂಡಲ್ಲಿ ಮರಗಳಿಗೆ ಸುತ್ತು ಹಾಕೋದು ಮೂಢನಂಬಿಕೆಯಿಂದ. ಬತ್ತುವ ಜಲ ಮತ್ತು ಒಣಗುವ ಮರನ, ಈ ಎಲ್ಲವನ್ನು ನೋಡಿ ಕಾಣದೇ ಇರೋ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು, ನಿಮ್ಮನ್ನು ಹೇಗೆ ಅವರು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳ್ತಾರೆ. ಮೂಢನಂಬಿಕೆಗಳು ಇರಬಾರದು. ಕುರುವನ್ನೇ ದೈವವೆಂದು ಅದರಾಚೆಗೆ ಸಾಗಲಾರದೆ ಜನ ಎಡಬಿಡಂಗೆ ಗಳಾಗಿದ್ದಾರೆ. ಆದುದರಿಂದ ಈ ದೇಹವೇ ದೇವಾಲಯವಾಗಬೇಕು. ಅಂತರಂಗದಲ್ಲಿ ಪ್ರೀತಿ, ಪ್ರೇಮ, ಸಹಕಾರ, ಕರುಣೆ, ಸ್ನೇಹದ ಭಾವನೆಗಳು ತುಂಬಿರಬೇಕು. ನಿಜವಾದ ಮನುಷ್ಯನ ಜೀವನದಲ್ಲಿ ಇವೆಲ್ಲ ಇದ್ದಾಗ ಅವನೇ ದೈವವಾಗಬಹುದು, ದೈವತ್ವಕ್ಕೆ ಸಮಾನವಾಗಬಹುದು. ಯಾರಲ್ಲಿ ಪ್ರೀತಿ ಕರುಣೆ ಇರುತ್ತೋ ಅವನಲ್ಲಿ ದೇವರನ್ನು ಕಾಣುತ್ತಾರೆ. ಎಲ್ಲರೊಂದಿಗೂ ಹಂಚಿಕೊಂಡು ಬಾಳಬೇಕು ಅಂತ ಹೇಳಿ ಬಸವಣ್ಣನವರು ಈ ಒಂದು ವಚನಗಳಲ್ಲಿ ತಿಳಿಸಿದ್ದಾರೆ. ಈ ಒಂದು ವಚನಗಳ ಒಂದು ಗಾಯನ ಮತ್ತು ವಾಚನ ಮತ್ತು ಅದರ ಭಾವಾರ್ಥವನ್ನು ಅರ್ಥವನ್ನು ಹೇಳಲಿಕ್ಕೆ ಅವಕಾಶ ಮಾಡಿದ ಕೊಟ್ಟಂತಹ ಪವಿತ್ರ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಕೇಳುವ ಮಿತ್ರರಿಗೂ ಕೂಡ ಧನ್ಯವಾದಗಳು.
3: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವಚನಗಳ ಕುರಿತು ಹಾಗೆ ಅದರ ಅರ್ಥ ವಿವರಣೆಯನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತು ಮಾಹಿತಿಯನ್ನು ಹೇಳಿದರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರ ತಾರುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ, ನಂತರದಲ್ಲಿ ಬೇರೆಗೂ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
9: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
11: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
12: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
13: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
14: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
12: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಏನೇ, ಒಂದೇ ಮಗು ಸಾಕು ಅಂತನಾ?
16: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
17: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
18: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
9: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
19: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ವಿಷಬೀಜ, ತೃಪ್ತಿ ಅರಿಯದ ವಾಂಛೆ, ಜೀರ್ಣಿಸದ ಭುಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ ಸುಪ್ತಬಹುದೆಂತಿಚ್ಛೆ ಮಂಕುತಿಮ್ಮ. ತೃಪ್ತಿ ಅರಿಯದ ವಾಂಛೆ, ಈ ಆಸೆಗಳಿಗೆ ತೃಪ್ತಿ ಅನ್ನೋದು ಅರಿವಾಗೋದೇ ಇಲ್ಲ. ಜೀರ್ಣಿಸದ ಭುಕ್ತಿವಲು, ಭುಕ್ತಿ ಅಂದರೆ ಆಹಾರ, ಜೀರ್ಣಿಸೋದಕ್ಕಾಗದೇ ಇರುವಂಥ ಆಹಾರ. ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ, ಒಳಗಡೆನೆ ಕೊಳೆಯೋದಕ್ಕೆ ಶುರುವಾಗ್ಬಿಡತ್ತೆ ವಿಷಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ, ಜೀವಕ್ಕೆ ಉನ್ಮಾದ ತಾಪಗಳ, ಖುಷಿ ದುಃಖ ಎಲ್ಲದನ್ನ ಪ್ರಾಪ್ತಿಗೊಳಿಸ್ಬಿಡತ್ತೆ, ನಮಗೆ ಕೊಟ್ಬಿಡತ್ತೆ. ಸುಪ್ತವಹುದೆಂತಿಚ್ಛೆ, ಹಾಗಿದ್ದಾಗ ಅದು ಪ್ರಕಟವಾಗದೆ ಇರುತ್ತಾ. ಸುಪ್ತ ಅಂದರೆ ಪ್ರಕಟವಾಗಿ, ಅಹುದು ಎಂತಿಚ್ಛೆ, ಹಾಗೆ ಇಲ್ಲದೆ ಇರೋದಕ್ಕಾಗತ್ತಾ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತೃಪ್ತಿ ಅರಿಯದ ವಾಂಛೆ, ಜೀರ್ಣಿಸದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ ಸುಪ್ತವಹುದು ಎಂತಿಚ್ಛೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ತೃಪ್ತಿ ಕಾಣದ ಆಸೆ, ಜೀರ್ಣವಾಗದ ಆಹಾರದ ಹಾಗೆ ಗಬ್ಬಾಗಿ ಕೋಳ್ತು ವಿಷಬೀಜ ಆಗತ್ತೆ. ನಮ್ಮಲ್ಲಿ

0: ನಿಲುಕೋದಿಕ್ಕೆ ಸಿಗದೇ ಇರುವಂತಹ ಗುರಿಗಳನ್ನು ಬಿಂಬತ್ತಿದಾಗ ನಿರಾಸೆ ದುಃಖ ಆಗೋದು ಸಹಜ. ತಮ್ಮ ಮೋಹ ಮುದ್ಗರದಲ್ಲಿ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹೀತ್ಪಾ ದಂಡಂ ತದಪಿನ ಮುಂಚತಿ ಆಶಾ ಪಿಂಡಂ ಅಂತ. ಅಂದರೆ ಜೀರ್ಣವಾದ ದೇಹ, ನೆರೆತ ಕಂಡಿರುವಂತಹ ಕೂದಲು, ಬೊಚ್ಚು ಬಾಯಿ, ಕೈಯಲ್ಲಿ ಊರುಗಳು, ಇಷ್ಟೆಲ್ಲ ಸ್ಥಿತಿ ಇದ್ದರೂ ಮನುಷ್ಯ ಆಸೆನ ಬಿಡೋದಿಲ್ಲ. ನೀವೊಂದು ಕಥೆ ಕೇಳಿರ್ತೀರ, ದಿನಕ್ಕೊಂದು ಚಿನ್ನದ ಮೊಟ್ಟೆ ನೀಡೋ ಕೋಳಿಯಿಂದ ತೃಪ್ತನಾಗದೆ ಒಂದೇ ಸರ್ತಿ ಎಲ್ಲ ಚಿನ್ನದ ಮೊಟ್ಟೆನ ಪಡೆಯೋ ಅತಿ ಆಸೆಯಲ್ಲಿ ಕೋಳಿಯನ್ನು ಕೊಂದ ಮೂರ್ಖನ ಕಥೆನ. ಆದರೆ ಪರಿಸ್ಥಿತಿ ಬಂದಾಗ ನಾವು ಅಂಥದೇ ದುರಾಸೆನ ತೋರಿಸಿರ್ತೀವಿ ಅನಿಸುತ್ತೆ. ಇನ್ನು ರುಚಿ ಶುಚಿಯಾದ ಆಹಾರ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ನಾಲಿಗೆಯ ಚಪಲಕ್ಕೆ ಮನಸೋತು ಆ ಒಳ್ಳೆಯ ಆಹಾರನು ಅತಿಯಾಗಿ ತಿಂದುಬಿಟ್ವಿ ಅಂದರೆ ಅದೇ ಹೊಟ್ಟೆಯಲ್ಲಿ ಅಜೀರ್ಣವಾಗಿ ವಿಷವಾಗತ್ತೆ, ದೇಹಕ್ಕೆ ಅನಾರೋಗ್ಯನ ತಂದುಬಿಡುತ್ತೆ. ದೇಹಕ್ಕೆ ಆರೋಗ್ಯನ ತರಬಹುದಾದಂಥ ಒಳ್ಳೆಯ ಆಹಾರ ಅತಿ ಆದರೆ ಅದೇ ಅನಾರೋಗ್ಯಕ್ಕೂ ಕಾರಣ ಆಗೋ ಹಾಗೆ, ನಮ್ಮ ಬೆಳವಣಿಗೆಗೆ ಕಾರಣವಾಗಬಹುದಾದ ಆಸೆ ಅತಿ ಆದರೆ ಅನಾಹುತಕ್ಕೆ ಕಾರಣ ಆಗತ್ತೆ. ಮಿತಿ ಮೀರಿದ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳೋದು ಕಷ್ಟ. ಅದು ತನ್ನ ಮಿತಿಯನ್ನು ಮೀರಿದ್ದು ಅಂತ ತಿಳಿದಿದ್ರೂ ಮನುಷ್ಯ ಆ ಆಸೆಯ ಪೂರೈಕೆಗಾಗಿ ಒದ್ದಾಡ್ತಾನೆ, ಅತಿ ಆಸೆ ಪಡ್ತಾನೆ, ಅದು ದಕ್ಕದೆ ಹೋದಾಗ ದುಃಖ ಪಡ್ತಾನೆ. ಅತಿಯಾದ ಆಸೆ ಇದೆಯಲ್ಲ, ಸೆರಗಲ್ ಕಟ್ಕೊಂಡ ಕೆಂಡ ಇದ್ದ ಹಾಗೆ ಯಾವಾಗಲೂ ಸುಡ್ತಾನೆ ಇರತ್ತೆ, ಅದನ್ನು ಮುಚ್ಚಿಡೋದಿಕ್ಕೆ ಸಾಧ್ಯ ಇಲ್ಲ, ಹೇಗೋ ಹೊರಬಿದ್ದು ತೊಂದರೆಗೆ ನಮ್ಮನ್ನು ನೂಕಿಬಿಡತ್ತೆ. ಹಾಗಾಗಿ ಅತಿ ಆಸೆ ಗತಿಗೇಡು ಕೇಳಿದೀವಲ್ವಾ, ನಮ್ಮ ಗುರಿ ಸಾಧಿಸೋ ಆಸೆ ಇರಬೇಕು, ಆದರೆ ಅತಿಯಾಗಿ ಆ ಗುರಿಗೆ ಮುಳುವಾಗಬಾರ್ದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ಇವರು ಗಾದೆ ಮಾತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಇಂದು ಯಾವ ಗಾದೆ ಮಾತನ್ನ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಬನ್ನಿ.
7: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವುದು ಗಾದೆಗಳಲ್ಲಿ ಇರ್ತಕ್ಕಂತಹ ಮಹತ್ವವನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಗಾದೆಗಳು ನೋಡ್ಲಿಕ್ಕೆ ಬಹಳ ಸಣ್ಣದಾಗಿದ್ರು ಅರ್ಥಗಳು ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನನಂತೆ ಇದ್ರು, ಅರ್ಥಗಳಲ್ಲಿ ತ್ರಿವಿಕ್

0: ಕ್ರಮನಂತೆ ಬಹಳ ವಿಸ್ತೃತವಾಗಿರ್ತಕ್ಕಂಥದ್ದು ಗಾದೆ ಅಂತಂದು ಹೇಳಿ ಇವತ್ತು ನಿಮ್ಗೆ ಒಂದು ಗಾದೆಯನ್ನು ಹೇಳ್ತಾ ಇದ್ದೇನೆ. ದೇಶ ಸುತ್ತು ಕೋಶ ಓದು, ದೇಶ ಸುತ್ತು ಕೋಶ ಓದು. ಇದನ್ನು ನಾವು ಬಹಳ ಸಲ ಕೇಳಿರ್ತೀವಿ, ಕೂತು ಓದಬೇಕು ಅಂತ ಹೇಳ್ತಾರೆ, ಇಲ್ಲ ಪ್ರಪಂಚವನ್ನು ಸುತ್ತಾರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಓದೋದ್ರಿಂದ ಮಾತ್ರ ಅಲ್ಲ, ಅನುಭವದಿಂದಲೂ ಕೂಡ ಜ್ಞಾನವನ್ನು ಪಡ್ಕೊಳ್ಬಹುದು. ಒಳ್ಳೆಯ ಪುಸ್ತಕಗಳನ್ನ ಗ್ರಂಥಗಳನ್ನ ಓದುವುದರಿಂದ ಅಪಾರ ಜ್ಞಾನವು ನಮಗೆ ದೊರೆಯುತ್ತೆ. ಹಾಗೆ ವಿವಿಧವಾದಂತಹ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದಲೂ ಕೂಡ ಅಪಾರವಾದ ಜ್ಞಾನವನ್ನ ಸಂಪಾದಿಸಬಹುದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ದೇಶ ಸುತ್ತೋದ್ರಿಂದ ಮತ್ತೆ ಕೋಶ ಅರ್ಥಾತ್ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಜ್ಞಾನದ ಶಕ್ತಿ ಪ್ರಮಾಣ ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾಗಿ ದೇಶ ಸುತ್ತು ಕೋಶ ಓದು ಎನ್ನುವ ಗಾದೆ ಪ್ರಚಲಿತದಲ್ಲಿದೆ. ದೇಶ ಸುತ್ತೋದ್ರಿಂದ ಆಯಾಯ ಪ್ರದೇಶದ ನೆಲ, ಜಲ, ಸಂಸ್ಕೃತಿ, ಜನ, ಜೀವನ, ಪರಿಸರ, ಹೀಗೆ ಹಲವು ರೀತಿಯ ವಿಷಯಗಳನ್ನು ತಿಳಿಯೋದ್ರಿಂದ ನಮ್ಮ ಜ್ಞಾನವು ಕೂಡ ಹೆಚ್ಚಾಗುತ್ತೆ. ಅದು ಅನುಭವದಿಂದ ಸಿಗ್ತಕ್ಕಂತಹ ಜ್ಞಾನ. ಪುಸ್ತಕ ಓದುವುದರಿಂದ ಸಿಗ್ತಕ್ಕಂತಹ ಜ್ಞಾನ ಇನ್ನೊಂದು ರೀತಿಯಲ್ಲಿ ಇರುವಂತದ್ದು. ಕೆಲವೊಮ್ಮೆ ಬರೀ ಪ್ರವಾಸ ಹೋಗೋದ್ರಿಂದ ಜ್ಞಾನ ಹೆಚ್ಚಾಗಲ್ಲ, ಜೊತೆಗೆ ಪುಸ್ತಕಗಳನ್ನು ಓದಬೇಕಾಗುತ್ತೆ, ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಈಗ ನಾವ್ಯಾವುದೋ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಸುಮ್ಮನೆ ಹೋಗಿ ನೋಡಿ ದೇವಾಲಯದ ಬಗ್ಗೆ ಯಾವುದೇ ತರದ ಇತಿಹಾಸ ವಿವರಣೆ ಸಿಗಲ್ಲ ನಮಗೆ. ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದೋದ್ರ ಮೂಲಕ ಅಲ್ಲಿಯ ಶಿಲ್ಪಗಳ ಬಗ್ಗೆ ಓದಿ ತಿಳ್ಕೊಂಡ ನಂತರದಲ್ಲಿ ನಾವು ಆ ದೇಗುಲಗಳಿಗೆ ಭೇಟಿಯನ್ನು ಕೊಟ್ಟು ನೋಡಿದಾಗ ಜ್ಞಾನ ಹೆಚ್ಚಾಗುತ್ತೆ. ಅದೇ ರೀತಿ ಸೂರ್ಯಾಸ್ತವನ್ನ ಓದೋದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ಕಡಲ್ ತೀರಕ್ಕೋ ಬೆಟ್ಟದ ತುದಿಯಲ್ಲೋ ಹೋಗಿ ನೋಡೋದ್ರಿಂದ ಆಗ್ತಕ್ಕಂತಹ ಅನುಭವವೇ ಬೇರೆ. ಅದ್ರ ಸೊಬಗನ್ನ ಸವಿಯೋದ್ರಿಂದ ನಮ್ಮಲ್ಲಿ ಕಲಿಕೆಯ ಹೆಚ್ಚು ಆಗುತ್ತೆ. ಅದಕ್ಕೆ ದೇಶ ಸುತ್ತು ಕೋಶ ಓದು ಅನ್ನೋ ಗಾದೆ ಪ್ರಚಲಿತಕ್ಕೆ ಬಂದಿದ್ದು. ಒಂದ್ ಸಣ್ಣ ಕಥೆಯನ್ನ ಹೇಳಿಕ್ ಇಷ್ಟಪಡ್ತೇನೆ. ರಶ್ಮಿ, ನಾನು ಮತ್ತೆ ತಾತ ಪಾರ್ಕಿಗೆ ಹೋಗ್ತೀವಿ, ನೀನು ಬರ್ತೀಯಾ ಅಂತ ದೀಪು ತನ್ನ ಅಕ್ಕನಿಗೆ ಕೇಳ್ದ. ನಾನ್ ಬರಲ್ಲ ಕಣೋ, ನಾನು ಓದ್ಬೇಕು ಅಂದ್ಲು ರಶ್ಮಿ. ಯಾವಾಗ ನೋಡಿದ್ರು ಓದು ಓದು ಓದು, ಅಬ್ಬಬ್ಬಾ ಅದು ಎಷ್ಟೊಂದು ಓದ್ತೀಯೇ ಏನೋ ಅಂತ ದೀಪು ತಾತನ ಹತ್ರ ಓದ. ರಶ್ಮಿ ದಿನನಿತ್ಯ ಕೂಡ ಓದೋದ್ರಲ್ಲೇ ಕಾಲ ಕಳೀತಾ ಇದ್ಲು, ಓದೋದನ್ನ ಬಿಟ್ಟು ಬೇರೇನೋ ಅವಳಿಗೆ ತಿಳಿದೇ ಇರಲಿಲ್ಲ. ಆದ್ರೆ ದೀಪುಗೆ ಓದೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಹೊರಗೆ ತಿರುಗಾಡೋದು ಅಂದ್ರೆ ಅವನಿಗೆ ಬಹಳ ಇಷ್ಟ. ಶಾಲೆಯಿಂದ ಬಂದ ತಕ್ಷಣ ಊರೆಲ್ಲ ಸುತ್ತುತ್ತಿದ್ದ. ಪರೀಕ್ಷೆ ಹತ್ರ ಬರ್ತಿತ್ತು, ರಶ್ಮಿ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾ ಇದ್ಲು, ಅವಳು ಮನೆಯಿಂದ ಹೊರಗೆ ಕಾಲಿಡ್ತಾನೆ ಇರಲಿಲ್ಲ, ಸದಾ ಓದು ಓದು ಓದು ಕೊಠಡಿಲೇ ಕೂತಿರ್ತಿದ್ಲು. ದೀಪ್ ಸ್ವಲ್ಪ ಹೊತ್ತು ಓದು ತರದಲ್ಲಿ ಮಾಡ್ತಿದ್ದ, ಓದ್ತಿದ್ದ, ಅದಾದ್ಮೇಲೆ ಆ ಪುಸ್ತಕವನ್ನೆಲ್ಲ ಚೀಲಕ್ಕೆ ತುಂಬಿಸಿಟ್ಟು ಬೀದಿ ಸುತ್ತಾ ಇದ್ದ. ಪರೀಕ್ಷೆ ಕಳಿತು, ಕೆಲವು ದಿನಗಳ ಬಳಿಕ ಟೀಚರು ಮಾರ್ಕ್ಸ್ ಕೊಟ್ರು. ಎಂದಿನಂತೆ ರಶ್ಮಿ ತರಗತಿಗೆ ಫಸ್ಟ್ ಬಂದಿದ್ಲು. ದೀಪು ಕೆಲವು ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದ. ಮನೇಲಿ ಎಲ್ರು ದೀಪುಗೆ ಬೈದ್ರು. ದೀಪು ಮುಖ ಸಪ್ಪು ಮಾಡ್ಕೊಂಡು ಕೂತ್ಕೊಂಡ. ಪುಸ್ತಕ ಅಂದ್ರೆ ಜ್ಞಾನ ಭಂಡಾರ ಇದ್ದ ಹಾಗೆ, ಓದ್ಬೇಕು ದೀಪು, ಓದಿದ್ರೆ ನಿಂಗೂ ಎಲ್ಲಾ ವಿಷಯ ತಿಳಿಯುತ್ತೆ ಅಂತ ರಶ್ಮಿ ತಮ್ಮನಿಗೆ ಕಿವಿ ಮಾತು ಹೇಳಿದ್ಲು. ರಶ್ಮಿ ಮತ್ತು ದೀಪು ಯಾವಾಗ್ಲೂ ಆಟೋ ರಿಕ್ಷಾದಲ್ಲೇ ಶಾಲೆಗೆ ಹೋಗ್ತಾ ಇದ್ರು, ಅದರಲ್ಲೇ ಮನೆಗೆ ವಾಪಸ್ ಬರ್ತಿದ್ರು. ಒಂದು ದಿನ ಆ ಆಟೋದನ್ ಹೇಳ್ತಾನೆ, ಮಕ್ಕಳೇ ಇವತ್ ಸಂಜೆ ನಾನು ಬರೋದಕ್ಕೆ ತಡ ಆಗ್ಬಹುದು ಅಥವಾ ಬರಕ್ ಆಗಲ್ಲ ಅನ್ಸುತ್ತೆ, ನನ್ನ ಅಮ್ಮನಿಗೆ ಹುಷಾರಿಲ್ಲ, ಆಕೆಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಹಾಗಾಗಿ ಸಂಜೆ ನೀವೇ ಮನೆಗೆ ಹೋಗಿ ಹೇಳಾಯ್ತು. ಸರಿ, ಶಾಲೆಗೆ ಹೋದ್ರು, ಶಾಲೆ ಮುಗಿಸ್ಕೊಂಡ್ರು, ಇನ್ನೇನ್ ಇಬ್ರು ಒಟ್ಟಿಗೆ ಬರ್ತಾರೆ ಅನ್ಕೊಂಡ್ರು. ಸಂಜೆ ದೀಪು ನಡ್ಕೊಂಡು ಮನೆಗೆ ಬಂದ. ರಶ್ಮಿ ಎಲ್ಲೋ ತಾತ ಕೇಳಿದ್ರು. ಗೊತ್ತಿಲ್ಲ ತಾತ, ಬಹುಶಃ ಅವ್ಳ ಫ್ರೆಂಡ್ಸ್ ಜೊತೆಗೆ ನಿಧಾನವಾಗಿ ಬರ್ತಿರ್ಬೇಕು ಅಂದ ದೀಪು. ಅದ್ರ ನಡು ಸಂಗತಿನೇ ಬೇರೆ ಇದೆ. ರಶ್ಮಿ ಗೆಳತಿಯರು ತಮ್ಮ ತಮ್ಮ ಅಪ್ಪಂದ್ರ ಜೊತೆಲಿ ಹೊರಟೋಗಿದ್ರು, ರಶ್ಮಿ ಒಬ್ಳೆ ನಡೆದುಕೊಂಡು ಬರಬೇಕಾಗಿತ್ತು. ರಶ್ಮಿಗೆ ಓದೋದು ಮಾತ್ರ ಗೊತ್ತಿತ್ತು, ಹೊರಗಿನ ಪ್ರಪಂಚದ ಜ್ಞಾನಕ್ಕೆ ಅವಳಿನು ತೆರ್ಕೊಂಡೇ ಇರಲಿಲ್ಲ. ಶಾಲೆಯಿಂದ ಮನೆಗೆ ಹೋಗೋ ದಾರಿನೇ ಆಕೆಗೆ ಗೊತ್ತಿರಲಿಲ್ಲ. ರಸ್ತೆ ದಾಟೋದಕ್ಕೂ ಅವಳು ಭಯ ಪಡ್ತಾ ಇದ್ಲು. ರಶ್ಮಿ ಹಲವಾರು ಬೀದಿಗಳನ್ನ ಸುತ್ತಿದ್ಲು. ಕೊನೆಗೆ ಮನೆಗೆ ಹೋಗೋ ದಾರಿ ಯಾವ್ದು ಅಂತ ಗೊತ್ತಾಗದೆ ತಪ್ಪು ಹೋಯ್ತು. ಮನೆಗೆ ಫೋನ್ ಮಾಡಿ ತಿಳಿಸೋಣ ಅಂದ್ರೆ ಮನೆ ಫೋನ್ ನಂಬರ್ ಕೂಡ ನೆನಪಿಲ್ಲ. ನಡೆದು ನಡೆದು ಆಕೆಗೆ ಆಯಾಸವಾಗಿತ್ತು, ಹಸಿವೆ ಬಾಯರ್ಕಿಂತ ಬಳಿ. ಕೊನೆಗೆ ಆ ಬೀದಿ ಬದಿಯಲ್ಲಿರ್ತಕ್ಕಂತಹ ಒಂದು ಕಲ್ಲು ಬೆಂಚ್ ಮೇಲೆ ಕುತ್ಕೊಂಡು ಅಳ್ತಾ ಇದ್ದು. ಎಷ್ಟು ಹೊತ್ತಾದ್ರೂ ರಶ್ಮಿ ಬರ್ದೇ ಇದ್ದಿದ್ದನ್ನ ನೋಡಿದಂತಹ ತಾತ ಮತ್ತೆ ದೀಪ ಅವಳು ಹುಡ್ಕೊಂಡು ಹೊರಟರು. ಬೀದಿ ಬದಿಯ ಕಲ್ಲು ಬೆಂಚಲ್ಲಿ ಅವಳು ಕೂತು ಅಳ್ತಾ ಇರೋದನ್ನ ಕಂಡ್ರು. ಸ್ಕೂಲಿಂದ ಮನೆಗೆ ಬರೋದಾರಿ ಗೊತ್ತಿಲ್ವೇ, ಬರೀ ಪೆದ್ದಿ ಕಡೆ ನೀನು ಅಂತ ದೀಪು ಗೇಲಿ ಮಾಡ ನಗ್ದ. ನಂಗೆ ಹೆಂಗ ಗೊತ್ತಾಗ್ಬೇಕು, ಸ್ಕೂಲಿಂದ ನಾನು ನಡ್ಕೊಂಡು ಬರ್ತಿರೋದು ಇದೇ ಮೊದಲನೇ ಸರಿ, ಅದು ಒಬ್ಳೆ ಅಂದ್ಲು ರಶ್ಮಿ. ನಾವು ಓದ್ಲುಬೇಕು, ಹೊರಗಿನ ಪ್ರಪಂಚದ ಜ್ಞಾನವನ್ನು ಪಡಿಬೇಕು. ಓದಿನಿಂದಲೂ ಜ್ಞಾನ ದೊರೀತದೆ, ಅನುಭವದಿಂದಲೂ ಜ್ಞಾನ ದೊರೆಯುತ್ತೆ. ಅದಕ್ಕೆ ಹೇಳೋದು ದೇಶ ಸುತ್ತು ಕೋಶ ಓದು ಅಂತ. ದೇಶವನ್ನು ಸುತ್ತಬೇಕು, ಪುಸ್ತಕವನ್ನು ಓದ್ಬೇಕು, ಇನ್ನಾದ್ರೂ ತಿಳ್ಕೊಳ್ಳಿ ಅಂತಂದ ತಾತ. ರಶ್ಮಿ ಮತ್ತು ದೀಪುಗೆ ತಾತ ಹೇಳಿದ್ದು ಅರ್ಥ ಆಯ್ತು. ಅವತ್ತಿನಿಂದ ದೀಪು ಓದೋದ್ರ ಕಡೆಗೆ ಗಮನ ಹರಿಸ್ದ. ರಶ್ಮಿ ರಜೆ ಇದ್ದಾಗಲೆಲ್ಲ ತಾತನ ಜೊತೆಗೆ ಮನೆಯಿಂದ ಹೊರಗಡೆ ಸುತ್ತಾಡ್ಲಿಕ್ಕೆ ಹೊರಡ್ತಾ ಇದ್ಲು. ಅರ್ಥ ಆಯ್ತಲ್ಲ, ದೇಶವನ್ನು ಸುತ್ತಬೇಕು, ಕೋಶವನ್ನು ಓದಬೇಕು, ಎರಡರ ಮೂಲಕ ಕೂಡ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಮತ್ತೆ ಸಿಗೋಣ ಅಲ್ಲಿ ತನಕ, ನಮಸ್ಕಾರ.
1: ದೇಶ ಸುತ್ತು ಕೋಶ ಓದು ಎನ್ನುವಂತಹ ಒಂದು ಗಾದೆ ಮಾತನ್ನ ಹಲವು ಉದಾಹರಣೆಗಳೊಂದಿಗೆ ತಿಳಿಸಿದಂತಹ ಚೇತನ್ ಸಿ ರಾಯನಹಳ್ಳಿಯವರಿಗೆ ಧನ್ಯವಾದಗಳು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವ್ತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್.

0: ಬಿಸಿಲಲ್ಲೂ ಕೂಲ್ ಆಗಿರೋ
1: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
0: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
1: ವಾವ್!
0: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
1: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0800-441-8730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ, ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ, ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಪೊನ್ನಜ್ಜಿ ಪೊನ್ನಜ್ಜಿ ನೋಡು, ಗುಂಡ ಬರೆಯೋ ಪೇಪರ್ ಅನ್ನ ಕತ್ರಿಲಿ ಚೂರ್ ಚೂರ್ ಮಾಡ್ತಾ ಇದ್ದಾನೆ.
7: ಪೇಪರ್ ಇದ್ದಿದ್ರೆ ಅದ್ರ ಮೇಲೆ ಬರೀಬೋದಿತ್ತು,
8: ರಾಕೆಟ್ ಮಾಡ್ಬೋದಿತ್ತು, ಇಲ್ಲ ಕಾಗದ ದೋಣಿ ಮಾಡ್ಬೋದಿತ್ತು.
9: ಏನು ಮಾಡ್ದೆ ಅದನ್ನ ಹರ್ದು ಚೂರ್ ಚೂರ್ ಮಾಡ್ಬಿಟ್ಟ, ವೇಸ್ಟ್ ಆಯ್ತು ಪೇಪರು.
10: ಹೌದಲ್ವಾ, ಎಷ್ಟೊಂದು ರೀತಿಯಲ್ಲಿ ಕಾಗದವನ್ನ ಬಳಸ್ಬೋದಾಗಿತ್ತು, ಆದ್ರೆ ಸುಮ್ಮನೆ ಹರ್ದು ಹಾಕಿದೆಯಲ್ಲ ಪುಟ್ಟಿ, ಯಾಕೆ ಹೀಗ್ ಮಾಡ್ದೆ?
9: ಸುಮ್ಮನೆ ಮಾಡ್ದೆ, ಕತ್ರಿ ಸಿಕ್ತು, ಕಾಗದ ಸಿಕ್ತು, ಅದಕ್ಕೆ ಕತ್ತರಿಸಿದೆ ಅಷ್ಟೆ.
10: ಒಟ್ಟಿನಲ್ಲಿ ವೇಸ್ಟ್ ಮಾಡಿಬಿಟ್ಟೆ ಕಾಗದವನ್ನ.
11: ಯಾಕೆ ಸುಮ್ಮನಾದೆ ಪೊನ್ನಜ್ಜಿ?
10: ನೀವು ಹೇಳೋ ಹಾಗೆ ನಂಗೊಂದು ಕತೆ ನೆನಪಾಯ್ತು, ಅದಕ್ಕೆ ನಕ್ಕೆ.
11: ಯಾವ ಕತೆ? ಸರಿ ಹೇಳ್ಬಿಡು ಆ ಕತೆನ.
10: ಹೇಳ ಹಾಗಾದ್ರೆ, ಕತೆ ಹೆಸರು ಹರಿದ ಸೀರೆಯ ಬೆಲೆ ಅಂತ. ತಮಿಳುನಾಡಿನ ಹಳ್ಳಿಯೊಂದರಲ್ಲಿ ಒಬ್ಬ ಸಂತನಿದ್ದ. ಆತ ನೇಕಾರನಾಗಿದ್ದ. ಸಮಾಧಾನ ಚಿತ್ತವುಳ್ಳ ಅವನು ಬೇರೆಯವ್ರ ಜೊತೆ ಬಹಳ ಸಜ್ಜನಿಕೆಯಿಂದ ವ್ಯವಹರಿಸ್ತಾ ಇದ್ದ. ಆತ ಕೋಪ ಮಾಡಿಕೊಂಡಿದ್ದನ್ನ ಯಾರೂ ನೋಡೇ ಇರಲಿಲ್ಲ. ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದ. ಹಸನ್ಮುಖಿ ಸಂತ ಅಂತಲೇ ಆತ ಹೆಸರುವಾಸಿಯಾಗಿದ್ದ. ಅದೇ ಊರಿನಲ್ಲಿ ಶ್ರೀಮಂತನ ಮಗ ಒಬ್ಬ ಇದ್ದ. ಕೋಟಿ ಕೋಟಿ ಆಸ್ತಿಯ ವಾರಸುದಾರನಾದ ಆತ ಮತಾಂಧನಾಗಿದ್ದ, ಧನಾಂಧನಾಗಿದ್ದ. ಸಂಪತ್ತಿನ ಮದ ಆತನ ನೆತ್ತಿಗೇರ್ಬಿಟ್ಟಿತ್ತು. ಕೂತು ಉಂಡ್ರೂ ಕರಗದ ಸಂಪತ್ತು ಇರುವಾಗ ಜೀವಿತಕ್ಕಾಗಿ ಕೆಲಸ ಮಾಡೋ ಅವಶ್ಯಕತೆ ಅವನಿಗೆ ಇರಲಿಲ್ಲ. ಆತ ತನ್ನಂತಹ ಹುಡುಗರ ಟೋಳಿಯನ್ನು ಕಟ್ಕೊಂಡಿದ್ದ. ಅವರೆಲ್ಲ ಇವನನ್ನು ತಮ್ಮ ಗುರು ಅಂತ ಕರೀತಾ ಇದ್ರು. ಯಾಕಂದರೆ ಇವರ ಬೇಕು ಬೇಡಗಳನ್ನು ಆ ಶ್ರೀಮಂತ ಪುತ್ರ ಪೂರೈಸ್ತಾ ಇದ್ದ. ಅವನಿಗೆ ಜೀ ಹುಜೂರ್ ಅಂತ ಪುಸ್ಲಾಯಿಸಿ ತಮ್ಮ ಕಾರ್ಯ ಸಾಧಿಸಿಕೊಳ್ಳುವ ಎಡವಟ್ಟು ಮಹಾಶಯರೇ ಅವನ ಗೆಳೆಯರಾಗಿದ್ದರು. ಒಂದಿನ ಗೆಳೆಯರೆಲ್ಲ ಸೇರಿ ವಿನೋದವಾಗಿ ಹರಟುತ್ತಾ ಕಾಲ ಕಳೀತಾ ಇದ್ರು. ವಿಷಯ ಎತ್ತಿಂದೆತ್ತಲೋ ಸಾಗಿ ಸಂತ ನೇಕಾರನತ್ತ ತಿರುಗುತ್ತೆ. ತಮಾಷೆ ತಮಾಷೆಯಲ್ಲೇ ಒಬ್ಬ ಪುಂಡ ಹುಡುಗ, ಆ ನೇಕಾರ ಸಿಟ್ಟು ಮಾಡಿಕೊಂಡಿದ್ದನ್ನು ಈ ಹಳ್ಳಿ ಹಳ್ಳಿನೇ ನೋಡಿಲ್ಲ, ನೀನು ಅವನಿಗೆ ಸಿಟ್ಟನ್ನು ಭರಿಸಬಲ್ಲೆಯಾ ಅಂತ ಆ ಶ್ರೀಮಂತ ಪುತ್ರನಿಗೆ ಸವಾಲನ್ನು ಎಸಿತಾನೆ. ಶ್ರೀಮಂತ ಪುತ್ರನ ಅಹಂಕಾರ ದರ್ಪ ಹಾವಿನ ಹಾಗೆ ಹೆಡೆಬಿಚ್ಚುತ್ತೆ. ಆತ ದರ್ಪದಿಂದ ಅದೊಂದು ಮಹಾ ಕೆಲಸನ, ಆ ನೇಕಾರನನ್ನು ಸಿಟ್ಟಿಗೇಳಿಸ್ದೆ ಹೋದರೆ ನನ್ನ ಹೆಸರೇ ಇದಲ್ಲ ಅಂತ ಗೆಳೆಯನ ಪಣವನ್ನು ಸ್ವೀಕರಿಸ್ತ.

0: ಹೇಳುತ್ತಾನೆ. ಸರಿ ಶ್ರೀಮಂತ ಪುತ್ರ, ಮತ್ತೆ ಅವನ ಗೆಳೆಯರ ದಂಡು ನೇಕಾರನ ಮನೆಯತ್ತ ದಾಂದ್ಲೆ ಎಬ್ಬಿಸ್ತಾ ಹೊರಡುತ್ತೆ. ನೇಕಾರ ಎಂದಿನ ಹಾಗೆ ದೇವರ ನಾಮವನ್ನು ಹಾಡ್ತಾ ಬಟ್ಟೆ ನೇಯ್ತಾ ಇದ್ದ. ಮನೆಯ ಚಾವಡಿಗೆ ಹಾಕಿದ ತಂತಿಯ ಮೇಲೆ ತಾನು ನೇಯ್ದ ಸುಂದರ ಸೀರೆಗಳನ್ನು ತೂಗು ಹಾಕಿದ್ದ. ಬೆಲೆ ಬಾಳುವ ವಸ್ತ್ರ, ಅದರ ಮೇಲೆ ಬಿಡಿಸಿದ ಕಸೂತಿ, ವರ್ಣಮಯವಾಗಿ ಹರಡಿದ ಬಣ್ಣದ ಸೀರೆಗಳು ಹಳ್ಳಿಯ ಹೆಂಗಳೆಯರನ್ನು ಕೂಗಿ ಕೂಗಿ ಕರೀತಾ ಇತ್ತು. ಆ ಶ್ರೀಮಂತ ಪುತ್ರ ಚಾವಡಿ ಏರಿದವನೇ ಬೆಲೆ ಬಾಳುವ ಸೀರೆ ಒಂದನ್ನು ಎಳೆದು, ನೇಕಾರನೇ, ಈ ಸೀರೆಯ ಬೆಲೆ ಎಷ್ಟು ಅಂತ ಗತ್ತಿಯಿಂದ ಕೇಳಿದ. ನೇಕಾರ ಶಾಂತವಾಗಿ ಹೇಳ್ತಾನೆ, ಈ ಸೀರೆಯ ಬೆಲೆ 10 ರೂಪಾಯಿ ಅಂತ. ಆ ಮದಾಂಧ ಯುವಕ ಆ ಸೀರೆಯನ್ನು ಮಧ್ಯಕ್ಕೆ ಪರ್ರ ಅಂತ ಹರಿದು, ಈಗ ಇದರ ಬೆಲೆ ಎಷ್ಟು ಅಂತ ನೇಕಾರನನ್ನು ಕೆಣಕ್ತಾನೆ. ನೇಕಾರ ಅದೇ ಶಾಂತತೆಯಿಂದ, ಮಗು, ಈಗ ಅದರ ಬೆಲೆ 5 ರೂಪಾಯಿ ಅಂತ ಅಂದ. ಶ್ರೀಮಂತ ಪುತ್ರ ನೇಕಾರನ ಮುಖವನ್ನೇ ದಿಟ್ಟಿಸಿ ನೋಡ್ತಾನೆ. ತನ್ನ ಉದ್ದಟತನ ಅವನ ಮೇಲೆ ಯಾವ ಪರಿಣಾಮ ಬೀರಲಿಲ್ಲ ಅಂತ ಅವನಿಗೆ ಕಾಣಿಸುತ್ತೆ. ಅವನ ಗೆಳೆಯರೆಲ್ಲ ಈತ ಮುಂದೇನು ಮಾಡ್ತಾನೆ ಅಂತ ಕುತೂಹಲದಿಂದ ನೋಡ್ತಾ ಇದ್ರು. ಆ ಯುವಕನ ದುರಭಿಮಾನಕ್ಕೆ ಪೆಟ್ಟು ಬಿದ್ದಾಗುತ್ತೆ. ಆತ ಕೂಡಲೇ ಆ ಅರ್ಧ ಸೀರೆಯನ್ನು ಮಧ್ಯಕ್ಕೆ ಪರ್ರ ಅಂತ ಮತ್ತೊಮ್ಮೆ ಹರಿದು ವಿಕಟ ನಗೆಯನ್ನು ಬೀರ್ತಾನೆ. ಮತ್ತೆ ಕೇಳ್ತಾನೆ, ನೇಕಾರನೇ, ಈಗ ಇದರ ಬೆಲೆ ಎಷ್ಟು ಅಂತ. ನೇಕಾರ ಅದೇ ಶಾಂತ ಭಾವದಿಂದ, ಮಗು, ಈಗ ಅದರ ಬೆಲೆ 2.5 ರೂಪಾಯಿ ಅಂತ ಹೇಳ್ತಾನೆ. ಆ ಮದಾಂಧ ಯುವಕನಿಗೆ ತಾನು ಸೋಲ್ತಾ ಇದ್ದೀನಿ ಅಂತ ಅನಿಸಿ ಅಪಮಾನವಾಗತ್ತೆ. ಗೆಳೆಯರ ಮುಂದೆ ತನ್ನ ಮರ್ಯಾದೆ ಹರಿದು ಹಂಚಿ ಹೋಗ್ತಾ ಇದೆ ಎನ್ನುವಂತಹ ಭಾಸ ಅವನಿಗೆ ಆಗತ್ತೆ. ಅವನು ರೋಷದಿಂದ ಹರಿದ ಗಿರ್ದ ಸೀರೆಯನ್ನು ಮತ್ತೊಮ್ಮೆ ಹರಿದು ಹಾಕ್ತಾನೆ. ಈಗ ಹೇಳು ಇದರ ಬೆಲೆ ಎಷ್ಟು ಅಂತ. ನೇಕಾರನ ಮುಖದಲ್ಲಿ ಯಾವ ಬದಲಾವಣೆಗಳು ಆಗೋದಿಲ್ಲ. ಸಂತ ಅವನು. ಲೌಕಿಕ ವಸ್ತುಗಳಿಗೆ ಮರುಗುವ ಸ್ಥಿತಿಯನ್ನು ಆತ ದಾಟಿಬಿಟ್ಟಿದ್ದ. ದೇವರ ಕೆಲಸ ಇದು ಅಂತ ನೇಯ್ಗೆಯ ಕೆಲಸವನ್ನು ಮಾಡ್ತಾ ಇದ್ದ. ಲಾಭ ನಷ್ಟ ಎರಡರ ಲೆಕ್ಕಾಚಾರವನ್ನು ಭಗವಂತನಿಗೇ ಬಿಟ್ಟುಬಿಟ್ಟಿದ್ದ. ಹಾಗಿರುವಾಗ ಅವನಿಗೆ ಕೋಪ ಬರೋಕ್ಕೆ ಸಾಧ್ಯನಾ? ಆದರೆ ಈಗ ಆ ಗರ್ವಿತ ಶ್ರೀಮಂತ ಯುವಕ ಕ್ರೋಧಾವಿಷ್ಟನಾಗ್ತಾನೆ. ಎಂದೂ ಸೋಲನ್ನು ಕಾಣದ ಆತ ನೇಕಾರನ ಮುಂದೆ ಶರಣಾಗೋದೆ. ಸಿಟ್ಟಿನ ಬರದಲ್ಲಿ ಆ ಸೀರೆಯನ್ನು ಹರಿದು ತುಂಡು ತುಂಡಾಗಿಸಿ ಬಿಡ್ತಾನೆ. ಅಂದವಾಗಿದ್ದ ಸೀರೆ ಈಗ ಚೂರು ಚೂರಾಗಿ ಚಿಂದಿ ಬಟ್ಟೆ ಆಗಿಬಿಟ್ಟಿತ್ತು. ಈಗ ಹೇಳು ಇದರ ಬೆಲೆ ಎಷ್ಟು ಅಂತ ಅಂತ ಏರು ಧ್ವನಿಯಲ್ಲಿ ಕೂಗ್ತಾನೆ. ನೇಕಾರ ತಾಳ್ಮೆ ಕಳೆದುಕೊಳ್ಳದೆ, ಮಗು, ಈಗ ಇದಕ್ಕೆ ಯಾವ ಬೆಲೆನೂ ಇಲ್ಲ, ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ನಿರ್ವಿಕಾರ ಭಾವದಿಂದ ಹೇಳ್ತಾನೆ. ಯುವಕನ ಅಹಂಕಾರ ತಲೆ ಎತ್ತಿ ಮಾತಾಡತ್ತೆ. ಆತ ಹೇಳ್ತಾನೆ, ಎಲೆ ನೇಕಾರ, ನಿನ್ನ ಸೀರೆ ಹಾಳಾಯಿತು ಅಂತ ಕೊರಗಬೇಡ, ನನ್ನನ್ನು ದೂಷಿಸಲು ಬೇಡ. ನಾನೊಬ್ಬ ಆಗರ್ಭ ಶ್ರೀಮಂತ, ಇಂತಹ 10 ಸೀರೆಯನ್ನು ಕೊಳ್ಳಬಲ್ಲೆ. ಹೇಳು ಈ ಸೀರೆಯ ಬೆಲೆ ಎಷ್ಟು ಅಂತ. ಎಷ್ಟಾದರೂ ಆಗಲಿ, ತೆಗೆದು ನಿನ್ನ ಮುಖದ ಮೇಲೆ ಎಸ್ದು ಬಿಡ್ತೀನಿ ಅಂತ ಜಂಬದಿಂದ ಹೇಳ್ತಾನೆ.
1: ಅಪ್ಪ, ಎಷ್ಟು ಸೊಪ್ಪು ಈ ಶ್ರೀಮಂತ ಹುಡುಗನಿಗೆ.
2: ಛೇ, ಆ ಬೆಳೆ ಬಾಳ ಸೀರೆನ ಹರ್ದು ಹರ್ದು ಹಾಕಿದ್ನಲ್ಲ.
0: ಹೌದು, ಆ ಶ್ರೀಮಂತ ಹುಡುಗ ಅಹಂಕಾರದಿಂದ ಮಾತನಾಡಿದ್ದು ಅಲ್ಲದೆ ಸೀರೆಯನ್ನ ಹರ್ದು ಹರ್ದು ಹಾಕ್ಬಿಟ್ಟ. ನೇಕಾರ, ಹರಿದ ಆ ಸೀರೆಯ ಬೆಲೆ ಎಷ್ಟು ಅಂತ ನಾನು ಹೇಳೋಕ್ಕೆ ಬರೋದಿಲ್ಲ ಮಗುವೆ. ಅದರ ತಯಾರಿಕೆಯ ಹಿಂದೆ ಇರುವ ಪರಿಶ್ರಮಕ್ಕೆ ಬೆಲೆಯನ್ನು ಕಟ್ಟೋಕ್ಕೆ ಬರೋದಿಲ್ಲ. ಹಲವು ಕೈಗಳ ನಿರಂತರವಾದ ದುಡಿತ ಇದೆ ಈ ಸೀರೆಯ ತಯಾರಿಕೆಯ ಹಿಂದೆ. ಮೊದಲು ಭೂಮಿಯನ್ನು ಹದಗೊಳಿಸಬೇಕು, ನಂತರ ಹತ್ತಿಯ ಬೀಜ ಬಿತ್ತಬೇಕು, ಪುಟ್ಟ ಸಸಿ ಆಗೋಕ್ಕೆ ಅದನ್ನು ಪೋಷಿಸಬೇಕು, ನೀರೆರಿಬೇಕು, ಗೊಬ್ಬರವನ್ನು ಉಣಿಸ್ಬೇಕು, ಕೀಟಗಳಿಂದ ರಕ್ಷಿಸಬೇಕು, ಸಸಿ ದೊಡ್ಡದಾಗುವವರೆಗೆ ಕಾಯಬೇಕು, ಗಿಡದ ತುಂಬೆಲ್ಲ ಆದ ಹತ್ತಿಯನ್ನು ಗಿಡದಿಂದ ಬಿಡಿಸ್ಬೇಕು, ಆಮೇಲೆ ಅದನ್ನು ಹದನಾಗಿ ಹೊಸ್ತು ದಾರವಾಗಿಸಬೇಕು. ದಾರದಿಂದ ನೇಯಬೇಕು. ನೇಯ್ದ ಬಟ್ಟೆಗೆ ಬಣ್ಣ ಹಾಕಬೇಕು. ನಂತರ ಚಿತ್ತಾಕರ್ಷವಾದ ಕಸೂತಿಯನ್ನು ಬಿಡಿಸಬೇಕು. ಹಾಗೆ ರೂಪುಗೊಂಡ ಸೀರೆಯನ್ನು ಕೊಂಡು ಹೆಣ್ಣೊಬ್ಬಳು ತೊಟ್ಟು ಆನಂದ ಪಡ್ತಾಳಲ್ಲ, ಇವೆಲ್ಲದರ ಬೆಲೆ ಎಷ್ಟು ಅಂತ ಹೇಳೋಕ್ಕಾಗತ್ತೆ ಹೇಳು? ಆ ದುಡಿತದ ಪರಿಶ್ರಮ ಹೆಣ್ಣು ಮಕ್ಕಳ ಆನಂದಕ್ಕೆ ಬೆಲೆ ಕಟ್ಟೋಕ್ಕೆ ಬರೋದಿಲ್ಲ ಮಗು. ಇವೆಲ್ಲವನ್ನು ಕ್ಷಣಾರ್ಧದಲ್ಲಿ ಹರಿದು ಚೂರು ಚೂರು ಮಾಡಿಬಿಟ್ಟಿಯಲ್ಲ, ನಿನಗೆ ನಾನು ಇದರ ಬೆಲೆ ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯ ಹೇಳು? ಇದರ ಬೆಲೆಯನ್ನು ನಿನಗೆ ಕೊಡೋಕ್ಕೆ ಸಾಧ್ಯವಿಲ್ಲ, ಹಾಗೆ ಅದನ್ನು ತಗೊಳ್ಳೋಕ್ಕೆ ನನಗೂ ಆಗೋದಿಲ್ಲ ಅಂತ ಹೇಳ್ತಾನೆ. ಶ್ರೀಮಂತ ಪುತ್ರನಿಗೆ ನೇಕಾರನ ಮಾತಿಂದ ಒಮ್ಮೆಲೆ ಜ್ಞಾನೋದಯ ಆದ ಹಾಗೆ ಆಗುತ್ತೆ. ತನ್ನ ದರ್ಪಕ್ಕೆ ಅಹಂಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ ಹಾಗೆ ಅನಿಸುತ್ತೆ. ಛೇ, ನನ್ನ ದರ್ಪದಿಂದ ಎಂತಹ ಕೆಲಸ ಮಾಡಿಬಿಟ್ಟೆ ಅಂತ ಆತ ಮರುಗ್ತಾನೆ. ಆತ, ಎಲೇ ಸಂತನೆ, ನನ್ನಿಂದ ಮಹದಪಚಾರವಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಂತ ಆತನ ಪಾದಕ್ಕೆ ಎರಗ್ತಾನೆ. ನೇಕಾರ ಅವನನ್ನು ಬಿಗಿದಪ್ಪಿ, ಮಗುವೆ, ಆ ಸೀರೆಯ ಬೆಲೆ ಈಗ ಸಂದಿತು. ನಾನು ಒಂದೊಮ್ಮೆ ನಿನ್ನಿಂದ ಆ ಸೀರೆಯ ಬೆಲೆಯನ್ನು ಪಡೆದಿದ್ರೆ ಎಂದಿಗೂ ನಿನಗೆ ಆ ಸೀರೆಯ ಹಿಂದಿನ ಪರಿಶ್ರಮದ ಬೆಲೆ ತಿಳಿತಾ ಇರಲಿಲ್ಲ. ಮಗುವೆ, ಸದ್ಗುಣಿಯಾಗಿ ನಾಲ್ಕು ಜನಕ್ಕೆ ಹಿತವಾಗುವ ಹಾಗೆ ಬದುಕು. ಅದೇ ನೀನು ನನಗೆ ಕೊಡುವ ಸೀರೆಯ ಬೆಲೆ ಅಂತ ಹೇಳಿದಾಗ ಶ್ರೀಮಂತ ಪುತ್ರನ ಕಣ್ಣಲ್ಲಿ ನೀರು ತುಂಬುತ್ತೆ. ಅವನ ಗೆಳೆಯರೆಲ್ಲ ಆಶ್ಚರ್ಯದಿಂದ ಅವನನ್ನು ನೋಡ್ತಾ ಇದ್ದರೆ ಆ ಶ್ರೀಮಂತ ಯುವಕ ತನ್ನ ಸೋಲಿನಲ್ಲೂ ವಿಜಯದ ನೆಗೆಯನ್ನು ಬೀರ್ತಾನೆ. ಆ ಸಂತ ನೇಕಾರನೇ ತಮಿಳುನಾಡಿನ ತಿರುವಳ್ಳವರ್ ಆಗಿದ್ದರು. ಕರುನಾಡಿನಲ್ಲಿ ಸರ್ವಜ್ಞನಿಗಿರುವ ಸ್ಥಾನವೇ ತಮಿಳುನಾಡಿನಲ್ಲಿ ಅವರಿಗೆ ಲಭ್ಯವಾಗಿತ್ತು. ತಿರುಕುರಳ್ ಅನ್ನುವಂತಹ ಅವರಿಂದ ರಚಿತವಾದ ಗ್ರಂಥ ಭಗವದ್ಗೀತೆಯ ಸಾರವನ್ನು ಸಾರತ್ತೆ.
1: ಕೊನೆಗಾದರೂ ಆ ಶ್ರೀಮಂತ ತರುಣನಿಗೆ ಬುದ್ಧಿವಂತನ?
0: ಹೌದು ಮಕ್ಕಳೇ, ಎಲ್ಲ ವಸ್ತುಗಳ ತಯಾರಿಕೆ ಹಿಂದೆ ಅದರದ್ದೇ ಆದ ಪರಿಶ್ರಮವಿರುತ್ತೆ. ಅದನ್ನು ಅರಿತು ಅದರ ಸದ್ಬಳಕೆ ಮಾಡಿದಾಗ ಮಾತ್ರ ಅದರ ಉಪಯೋಗ ಸಾರ್ಥಕವಾಗುತ್ತೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಓ, ಯಾವುದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
9: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
10: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
11: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
12: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
13: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
14: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
15: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
14: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
15: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
16: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
17: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯಶಸ್ವಿಯಾಗಿ ಸಂಪನ್ನಗೊಂಡ ಅಭೂತಪೂರ್ವ ಐತಿಹಾಸಿಕ BSY ಅಭಿಮಾನೋತ್ಸವಕ್ಕೆ ಬೆಂಬಲ ನೀಡಿದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಹರ ಗುರು ಚರ ಮೂರ್ತಿಗಳಿಗೆ, ಎಲ್ಲ ಗಣ್ಯರಿಗೆ, ನಾಡಿನ ಅಭಿಮಾನಿ ಜನತೆಗೆ, ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೋಟಿ ಕೋಟಿ ಅಭಿಮಾನಿಗಳ ಹಾರೈಕೆಗಳೊಂದಿಗೆ ನಾಡಿನ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಚಿತ್ರದುರ್ಗದಲ್ಲಿ ಜರುಗಿದ ಐತಿಹಾಸಿಕ BSY ಅಭಿಮಾನೋತ್ಸವ ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮ ಮಾತ್ರವಲ್ಲದೆ ಅದೊಂದು ನಾಡಿನ ಜನತೆಯ ಅಭಿಮಾನವನ್ನು ತೋರಿಸುತ್ತದೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದರು. ಮುಂದಿನ ವಿವರ. ಶ್ರೀ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಗದ್ಗುರು ಶ್ರೀ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು May 16 and 17 ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್, May 17 ಭಾನುವಾರ ಮಧ್ಯಾಹ್ನ 3 PM ಗಾಂಧಿ ಬಜಾರ್ನ ಬಸವೇಶ್ವರ ದೇವಾಲಯದ ಆವರಣದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಆರಂಭವಾಗುವುದು. BH ರಸ್ತೆ, ನೆಹರು ರಸ್ತೆ ಮೂಲಕ ವಿನೋಬನಗರ ಅಲ್ಲಮ್ಮಪ್ರಭು ಮೈದಾನಕ್ಕೆ ಅದ್ದೂರಿ ಮೆರವಣಿಗೆಯೊಂದಿಗೆ ತೆರಳಲಾಗುವುದು. ನಂತರ ಅಲ್ಲಿ ಧಾರ್ಮಿಕ ಸಭೆ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಅಭಿನಂದನಾ ಸಮಾರಂಭ ನಡೆಯಲಿದ್ದು, ಇದರಲ್ಲಿ ಸುಮಾರು 50,000 ಜನರು ಸೇರುವ ನಿರೀಕ್ಷೆ ಹೊಂದಲಾಗಿದೆ ಎಂದರು. ಸೊಸೈಟಿ ಶತಮಾನೋತ್ಸವದ ಬಗ್ಗೆ ಮಾಹಿತಿ ನೀಡಿದ ಸ್ವಾಗತ ಸಮಿತಿ ಖಜಾಂಚಿ SP ದಿನೇಶ್, ಬಸವೇಶ್ವರ ಸೊಸೈಟಿ ಶತಮಾನೋತ್ಸವ ಸಮಾರಂಭವು May 16 at 10 AM ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದರು. ವಿಶ್ವಲಿಂಗಾಯತ ಸಮಾಜದ 52 ಸಂಘಟನೆಗಳು ಸೇರಿ ಈ 2 ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಿವಿಧ ಸಮಿತಿಗಳ ಮೂಲಕ ಯಶಸ್ವಿಯಾಗಿ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರ Upavibhaga 1, Ghataka 2 ವ್ಯಾಪ್ತಿಯಲ್ಲಿ ಇಂದು ಮತ್ತು ನಾಳೆ ಬೆಳಗ್ಗೆ 10 AM to 2 PM ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಇರುವುದರಿಂದ ಸೀತಾರಾಮ ಕಲ್ಯಾಣ ಮಂದಿರ ಅಡ್ಡರಸ್ತೆ, ಶನಿ ಮಹಾತ್ಮ ದೇವಸ್ಥಾನ ಅಡ್ಡರಸ್ತೆ, ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ, ವಾತ್ಸಲ್ಯ ಆಸ್ಪತ್ರೆ, ಮಲ್ಲಿಕಾರ್ಜುನ ಚಿತ್ರಮಂದಿರ ಅಡ್ಡರಸ್ತೆ, ಪಾರ್ಕ್ ಬಡಾವಣೆ ಹಾಗೂ ದುರ್ಗಿಗುಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲೆಯಲ್ಲಿ ಒತ್ತುವರಿಯಾದ ಕೆರೆಗಳ ಸಂರಕ್ಷಣೆ, ಕೆರೆಗಳಿಗೆ ನೀರು ತುಂಬಿಸುವುದು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ತುರ್ತು ಆಹಾರ ಮತ್ತು ಜಲಮೂಲ ವ್ಯವಸ್ಥೆ ಮಾಡುವಂತೆ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಕೌನ್ಸಿಲ್ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾದ್ಯಂತ ಪ್ರಸ್ತುತ ತೀವ್ರವಾಗಿರುವ ಬೇಸಿಗೆಯ ಬಿಸಿಲಿನ ಬೇಗೆಗೆ ನದಿ, ಹಳ್ಳ, ಕೊಳ್ಳಗಳು ಮತ್ತು ಕೆರೆಗಳು ಬತ್ತಿ ಹೋಗಿದ್ದು ಮೂಕ ಜೀವಿಗಳು ಆಹಾರ ಮತ್ತು ನೀರಿಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿರುವ ಕೆರೆಗಳು ಹಾಗೂ ವಿಶೇಷವಾಗಿ ಊರುಗಡೂರು, ಮಂಡ್ಲಿ, ಹರಕೆರೆ, ಸೋಮಿನಕೊಪ್ಪ, ಪುರದಾಳು ಮತ್ತು ಅನುಪಿನಕಟ್ಟೆ ಆಯ್ಕೆಳ ಭಾಗದ ಕೆರೆಗಳು ವ್ಯಾಪಕವಾಗಿ ಒತ್ತುವರಿಯಾಗಿವೆ. ಈ ಕೆರೆಗಳ ಜಾಗವನ್ನು ತಕ್ಷಣವೇ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಿ ಹೂಳೆತ್ತಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಗರದ ಗಾಂಧಿ ಪಾರ್ಕ್, ಕೋಟೆ ಪರಿಸರ ಹಾಗೂ ಅರಣ್ಯದಂಚಿನ ಸಕ್ರೆಬೈಲು ಮತ್ತು ಗಾಜನೂರು ಭಾಗಗಳಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ತುರ್ತು ಆಹಾರ ಮತ್ತು ನೀರನ್ನು ಒದಗಿಸುವ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜೆಡಿಎಸ್ ರಜತ ಮಹೋತ್ಸವ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯ ಸಾಮಾಜಿಕ ಜಾಲತಾಣ ಜೆಡಿಎಸ್ ಹಾಗೂ ಯುವ ಜನತಾದಳ ವತಿಯಿಂದ ರಾಜ್ಯ ಮಟ್ಟದ ಜನತಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ ಬೆಂಗಳೂರಿನ ಮಾದವಾರದಲ್ಲಿ ಮೇ 15, 16 ಮತ್ತು 17ರಂದು ನಡೆಯಲಿದೆ. 40 ವರ್ಷದ ಒಳಗಿನ ಪಕ್ಷದ ಕಾರ್ಯಕರ್ತರಿಗೆ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ಅವಕಾಶವಿದ್ದು, ಶಿವಮೊಗ್ಗ ಜೆಡಿಎಸ್ನಿಂದ ಮಲ್ನಾಡ್ ಸ್ಮಾಶರ್ಸ್ ತಂಡ ಭಾಗವಹಿಸಲಿದ್ದು, ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಟೂರ್ನಮೆಂಟ್ ಲಾಂಛನ ಮತ್ತು ಟೀಶರ್ಟ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಾಜಿ ಶಾಸಕ ಕೆವಿ ಪ್ರಸನ್ನಕುಮಾರ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಮಾಜಿ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ದ್ವೇಷಕ್ಕೆ ಅಂತ್ಯವಿಲ್ಲ, ಆದರೆ ಅದಕ್ಕೆ ಔಷಧಿಯನ್ನು ಸಾಹಿತ್ಯವೇ ನೀಡಬಲ್ಲದು ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅಭಿಪ್ರಾಯಪಟ್ಟರು. ಕರ್ನಾಟಕ ಸರ್ಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಮನೆಗೊಂದು ಗ್ರಂಥಾಲಯ ಅಭಿಯಾನ ಕರಪತ್ರ ಬಿಡುಗಡೆ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಿಸಿ ಮಾತನಾಡಿದರು. ಮನೆಗೊಂದು ಗ್ರಂಥಾಲಯ ಎಂಬ ಅಭಿಯಾನವು ಕೇವಲ ಯೋಜನೆಯಲ್ಲ, ಜ್ಞಾನ ಮತ್ತು ಮಾನವೀಯತೆಯ ಬೆಳಕನ್ನು ಪ್ರತಿ ಮನೆಯೊಳಗೆ ತಲುಪಿಸುವ ಸಾಂಸ್ಕೃತಿಕ ಚಳವಳಿಯಾಗಿದೆ ಎಂದರು. ಮುಂದಿನ ವಿವರ. ಇಂದಿರಾ ಪ್ರಕಾಶ್ ಅಕಾಡೆಮಿಯಲ್ಲಿ ತಾಯಿಂದಿರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಹಾಗೂ ಭಾವಪೂರ್ಣವಾಗಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮವನ್ನು ಆಚರಿಸೋಣ ಎಂಬ ಆಲೋಚನೆಯನ್ನು ಡಾ ಇಂದಿರಾ ಪ್ರಕಾಶ್ ಎಸ್ಎಸ್ ಅವರು ತಮ್ಮ ಗೆಳತಿಯರಾದ ಅನಿತಾ ಸೂರ್ಯರವರಿಗೆ ತಿಳಿಸಿದಾಗ ಅವರು ತುಂಬಾ ಸಂತೋಷದಿಂದ ಸ್ಪಂದಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದರು. ಶ್ರೀಮತಿ ಅನಿತಾ ಸೂರ್ಯರವರ ಮೂಲಕ ಹಿರಿಯ ಮಾತೆಯರಿಗೆ ಈ ಸಂದರ್ಭದಲ್ಲಿ ಗೌರವ ಸನ್ಮಾನ ಮಾಡಲಾಯಿತು. ಜಯಶ್ರೀ ಗಣೇಶ್ ಅವರು ತಾಯಿಯ ಮಹತ್ವವನ್ನು ಸಾರುವ ಭಾವಪೂರ್ಣ ಕವನವನ್ನು ವಾಚಿಸಿದರು. ಸೇವಾದಳದ ಶ್ರೀಮತಿ ಸಾವಿತ್ರಿ ಮೇಡಂ ರವರು ಸಹ ವೇದಿಕೆಯಲ್ಲಿ ಅಲಂಕರಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದರು. ಕಾರ್ಯಕ್ರಮದಲ್ಲಿ ಮಾತೆಯರಿಗಾಗಿ ಹಲವು ಮನರಂಜನಾ ಆಟಗಳನ್ನು ಆಯೋಜಿಸಿ ಸಂತೋಷದ ಕ್ಷಣಗಳನ್ನು ಎಲ್ಲರೂ ನೆನಪಿನಂಗಳದಲ್ಲಿ ಕೂಡಿಟ್ಟರು. ಇಂದಿರಾ ಪ್ರಕಾಶ್ ಅಕಾಡೆಮಿಯ ಸಂಸ್ಥಾಪಕರಾದ ಡಾ ಇಂದಿರಾ ಪ್ರಕಾಶ್ ಎಸ್ಎಸ್ ರವರು ತಾಯಂದಿರ ಮಹತ್ವದ ಕುರಿತು ಮಾತನಾಡುತ್ತಾ, ಮುಂದಿನ ಪೀಳಿಗೆಯಲ್ಲಿ ವೃದ್ಧಾಶ್ರಮಗಳ ಅವಶ್ಯಕತೆಗೆ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಎಂದು ತಿಳಿಸಿದರು. ತಾಯಿ ತ್ಯಾಗಮಯಿ, ಅವಳ ತ್ಯಾಗವನ್ನು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಭೂಮಿ ತಾಯಿಯಂತೆ ಮಾತೆಯೂ ಸಹ ಸಹನೆಯ ಪ್ರತಿರೂಪ ಎಂದು ಅವರು ಭಾವಪೂರ್ಣವಾಗಿ ಹೇಳಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಡೆ ಸಂಚಾರ ಕಾರ್ಯಕ್ರಮ. ಪ್ರವಾಸಿಗರಿಗೆ, ವಾಹನ ಸವಾರರಿಗೆ ನಿಗದಿತ ಸ್ಥಳ ತಲುಪುವ ಮಾರ್ಗಸೂಚಿ ಫಲಕಗಳು ಸಾಕಷ್ಟು ಸಹಾಯ ಮಾಡುತ್ತವೆ. ಆದರೆ ಪಟ್ಟಣದ ಆಯಕಟ್ಟಿನ ವೃತ್ತಗಳಲ್ಲಿ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಸಾರ್ವಜನಿಕರಿಗೆ ಸಮಸ್ಯೆ ಎದುರಾಗಿದೆ. ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತ, ಆನವಟ್ಟಿ ರಸ್ತೆಯ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ, ಹೊಸಬಾಳೆ ರಸ್ತೆಯ ಶ್ರೀಸ್ವಾಮಿ ವಿವೇಕಾನಂದ ವೃತ್ತ, ತೊಗರ್ಸಿ ರಸ್ತೆಯ ಬಂಗಾರಧಾಮದ ಬಳಿ ಮಾರ್ಗಸೂಚಿ ಫಲಕಗಳು ಇಲ್ಲದೆ ವಾಹನ ಸವಾರರು ಹಾದಿಹೋಕರನ್ನು ಕಾಯುವ ಸ್ಥಿತಿ ತಲುಪಿದೆ. ಸೊರಬ ತಾಲೂಕಿನ ಕೇಂದ್ರವಾದ ಪಟ್ಟಣದಿಂದ ಶಿರಾಳಕೊಪ್ಪ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಆನವಟ್ಟಿ, ಹುಬ್ಬಳ್ಳಿ, ಬನವಾಸಿ, ಶಿರಸಿ, ಕುಮಟಾ, ಸಾಗರ, ಪ್ರವಾಸಿ ಸ್ಥಳವಾದ ಸಿಗಂದೂರು, ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸಂಪರ್ಕ ಲಭಿಸುತ್ತದೆ. ಆದರೆ ಸಮರ್ಪಕವಾದ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಇರುವುದರಿಂದ ದೂರದ ಊರಿನಿಂದ ಆಗಮಿಸುವ ವಾಹನ ಸವಾರರಿಗೆ ಮಾರ್ಗ ತಿಳಿಯದಂತಾಗಿದ್ದು ರಸ್ತೆ ಬದಿಯಲ್ಲಿ ಹಾದುಹೋಕರಿಂದ ನಿಗದಿತ ಸ್ಥಳ ತಲುಪಲು ಮಾಹಿತಿ ಪಡೆಯುವಂತಾಗಿದೆ. ಅಲ್ಲದೆ ರಾಜ್ಯದಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಅನಾನಸ್ ಬೆಳೆಯನ್ನ ತಾಲೂಕಿನಲ್ಲಿ ಬೆಳೆಯಲಾಗುತ್ತದೆ. ಸಗಟು ಲಾರಿಗಳು ಮುಂಬೈ, ದೆಹಲಿ ಸಂಚರಿಸುತ್ತವೆ. ಅವರಿಗೆ ಸಹ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಇರುವುದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆಧುನಿಕತೆಯ ಜ್ಞಾನ ಉಳ್ಳವರು ಗೂಗಲ್ ಮ್ಯಾಪ್ ಮೊರೆ ಹೋಗುತ್ತಾರೆ. ಆದರೆ ಅದರ ಅರಿವಿಲ್ಲದವರಿಗೆ ತೀವ್ರ ಸಮಸ್ಯೆ ಬಾಧಿಸುತ್ತದೆ. ವಾಹನ ಸವಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಗಾಳಿ ಮಳೆಗೆ ಬಾಗದಂತೆ ಬಲವಾದ ಕಂಬಗಳ ಮೂಲಕ ಅಳವಡಿಸಬೇಕು. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ಪ್ರಮುಖ ವೃತ್ತಗಳಲ್ಲಿ ಮಾರ್ಗಸೂಚಿ ಫಲಕ ಹಾಕುವ ಮೂಲಕ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಬೇಕು ಎಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ. ಮುಂದಿನ ವಿವರ. ಕೃಷಿ ಇಲಾಖೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಹಯೋಗದಲ್ಲಿ ಮೇ 13 ಬೆಳಗ್ಗೆ 10 AM ಕುಡುಮಲ್ಲಿಗೆ ಧಾತ್ರಿ ರೈತ ಉತ್ಪಾದಕರ ಕಂಪನಿ ಆವರಣದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಘಟಕದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಆರಗ ಜ್ಞಾನೇಂದ್ರ ಕಾರ್ಯಕ್ರಮ ಉದ್ಘಾಟಿಸುವರು. ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್, ಎಂಎಂಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ನಬಾರ್ಡ್ ಡಿಡಿಎಂ ಶರತ್ ಪಿ ಗೌಡ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಕುಡುಮಲೆಗೆ ಧಾತ್ರಿ ರೈತ ಉತ್ಪಾದಕ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ವೈಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದು ವೈಕೃಷ್ಣಮೂರ್ತಿ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆನವಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯವು 2026-27 ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣವಾಗಿ ಪಾವತಿಸುವ ತೆರಿಗೆದಾರರಿಗೆ ಶೇಕಡ 5% ರಿಯಾಯಿತಿ ನೀಡುವ ಅವಧಿಯನ್ನು ಮೇ 31 ವಿಸ್ತರಿಸಿದ್ದು, ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮುಖ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
4: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರೋ
6: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ.
4: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
6: ವಾವ್!
4: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
5: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
6: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
5: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
9: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
10: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
11: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೇ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮಗೆ ಪರಿಚಯ ಮಾಡಿ ಕೊಡುವಂತಹ ಕಾರ್ಯಕ್ರಮ. ಹಾಗಿದ್ಮೇಲೆ ಪರಿಸರ ಅನ್ನುವಾಗ ನಿಮ್ ಕಣ್ಮುಂದೆ ಏನೆಲ್ಲ ನೆನಪಾಗ್ಬೋದು? ನನಗಂತೂ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಇವೆಲ್ಲವೂ ಕೂಡ ನೆನಪಾಗುತ್ತೆ. ಸೊ ನಿಮಗೂ ಇವೆಲ್ಲ ನೆನಪಾಗ್ತಾ ಇದೆ ಅಂತ ಗೊತ್ತು. ಹಾಗಾದ ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇಳುಗರೆ, ಪರಿಸರ ಅಂದ್ರೆ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ನಾನು ನಿನ್ನೆಯ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇದ್ದೆ, ಪರಿಸರದಲ್ಲಿರುವಂತಹ ವಿಸ್ಮಯ ಎಷ್ಟು ಅಚ್ಚರಿಯನ್ನ ಮೂಡಿಸುತ್ತೆ ಅಂದ್ರೆ ನಮ್ ಯಾರಿಗೂ ಇದ್ರ ಬಗ್ಗೆ ಅರಿವೇ ಇರುವುದಿಲ್ಲ. ನಮ್ಮ ಪಾಡಿಗೆ ನಾವು ಮನೇಲಿ ಇರ್ತೀವಿ, ನಾವು ದುಡಿದು ತಿಂದು ಆಹಾರವನ್ನ ಸೇವಿಸಿದ್ರೆ ಸಾಕು, ಅಷ್ಟೇ ಜೀವನ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಪರಿಸರದ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಎಷ್ಟೋ ಬಾರಿ ಸೋತಿರ್ತೀವಿ. ಪರಿಸರದ ಬಗ್ಗೆ ತಿಳ್ಕೋಬೇಕು. ಪರಿಸರದಲ್ಲಿರುವಂತಹ ಎಷ್ಟೋ ಜೀವಿಗಳು ನಮಗಾಗಿ, ನಮ್ಮ ಆರೋಗ್ಯಕರ ಜೀವನಕ್ಕಾಗಿ ಅವುಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇರುತ್ತೆ. ಅದು ನಿಸ್ವಾರ್ಥವಾಗಿ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಇದೆಲ್ಲದರ ಬಗ್ಗೆ ನಮಗೆ ಒಂದಿಷ್ಟು ಸುಳಿವು ಕೂಡ ಕೊಡೋದಿಲ್ಲ. ಚಿಕ್ಕ ಸಗಣಿ ಹುಳದಿಂದ ಹಿಡಿದು ಪಕ್ಷಿ ಪ್ರಾಣಿಗಳು ಕೂಡ ನಮ್ಮ ಆರೋಗ್ಯಕ್ಕೆ, ನಮ್ಮ ಆರೋಗ್ಯಕರ ಪರಿಸರಕ್ಕಾಗಿ ದುಡಿತಾ ಇರುತ್ತೆ. ಅಂತಹ ಜೀವಿಗಳ ಬಗ್ಗೆ ಎಲ್ಲ ಕೂಡ ತಿಳ್ಕೋಬೇಕು. ಇನ್ನು ಪರಿಸರದ ವಿಸ್ಮಯ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ಮಾತಾಡೋಣ. ಕೇಳುಗರೆ, ಮಲೆನಾಡಿನಲ್ಲಿದ್ದೀವಿ ಅಂದ್ರೆ ಮಲೆನಾಡಿನಲ್ಲಿ ತಂಪಾದ ಗಾಳಿ ಕೂಡ ಬೀಸ್ತಾ ಇರುತ್ತೆ. ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಕೂಡ ಮಾತಾಡ್ತಿರ್ತೀನಿ. ಆದ್ರೆ ಇವತ್ತು ಒಂದು ಚೂರು ಪ್ರೀತಿ ಬಗ್ಗೆ ಮಾತಾಡೋಣ ಅಂತ. ಪ್ರೀತಿ ಅಂದ್ರೆ ಏನಂತ ಕೇಳಿದ್ರೆ ಇವತ್ತಿನ ಜನರೇಷನ್ ಅವರು ಬೇರೆ ಬೇರೆ ಆನ್ಸರ್ ನ ಕೊಡ್ತಾರೆ. ಆದ್ರೆ ನಮ್ಮ ಮಲೆನಾಡಿನ ಕಾಡಿನಲ್ಲಿರೋ ಹಾರ್ನ್ಬಿಲ್ ಹಕ್ಕಿ ಹತ್ರ ಕೇಳಿದ್ರೆ ಅದು ಪ್ರಾಣ ಕೊಡೋ ಪ್ರೀತಿಯ ಕಥೆಯನ್ನ ಹೇಳುತ್ತೆ. ಇವತ್ತು ಕಾಡಿನ ಈ ವಿಶಿಷ್ಟ ಪ್ರೇಮಿಗಳ ಬಗ್ಗೆ ಮಾತಾಡೋಣ ಕೇಳುಗರೆ. ಖಂಡಿತವಾಗ್ಲು, ಯಾಕೊತ್ತಾ, ಈ ಹಾರ್ನ್ಬಿಲ್ ಪಕ್ಷಿಗಳು ತುಂಬಾ ಸೊಗಸಾದ ಜೋಡಿ ಹಕ್ಕಿಗಳು. ನಮ್ಮ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಕಾಣ ಸಿಗುವ ನೋಡೋಕೆ ಅತ್ಯಂತ ಆಕರ್ಷಕವಾಗಿರುವಂತ ಹಕ್ಕಿ ಇದು. ಸಂಸಾರ ರಹಸ್ಯ ಬಹಳ ರೋಚಕವಾಗಿನೇ ಇದೆ. ಹಾರ್ನ್ಬಿಲ್ ಪಕ್ಷಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ಸಂಗಾತಿಯನ್ನ ಹೊಂದುತ್ತೆ ರೀ. ಇವುಗಳ ನಂಬಿಕೆ ಮತ್ತು ಪ್ರೀತಿ ಮನುಷ್ಯರಿಗೂ ಕೂಡ ಮಾದರಿನೇ. ಈಗ ಮನುಷ್ಯರಲ್ಲಿ ಕೆಲವರು ಸಂಗಾತಿಗಳಿರ್ತಾರೆ ಅಥವಾ ಜೋಡಿಗಳಿರ್ತಾರಲ್ಲ, ಅದರಲ್ಲಿ ಒಬ್ರಿಗೇನಾದ್ರೂ ಆದ್ರೂ ಕೂಡ ಮತ್ತೊಬ್ರು ಇನ್ನೊಬ್ಬ ಸಂಗಾತಿಯನ್ನ ಹುಡುಕುವಂತ ಸಾಧ್ಯತೆ ಇದೆ. ಆದ್ರೆ ಹಾರ್ನ್ಬಿಲ್ ಪಕ್ಷಿಗಳಿದೆಯಲ್ಲ, ಆ ರೀತಿ ಮಾಡೋದೇ ಇಲ್ಲ. ಜೀವನ ಪರ್ಯಂತ ಒಂದೇ ಒಂದು ಸಂಗಾತಿಯನ್ನ ಜೊತೆಗೂಡುತ್ತೆ. ಅಕಸ್ಮಾತ್ ಆ ಸಂಗಾತಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ಯಾವ ಸಂಗಾತಿಯ ಮೊರೆಯೂ ಕೂಡ ಹೋಗೋದಿಲ್ಲ. ಸಿಂಗಲ್ ಸಿಂಹ ಅಂತೇಳಿ ಒಂಟಿಯಾಗಿನೇ ಜೀವನವನ್ನ ಸಾಗಿಸುತ್ತೆ. ಹೆಣ್ಣು ಹಕ್ಕಿ ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟು ಕೂತಾಗ ಗಂಡು ಹಕ್ಕಿ ಆ ಪೊಟರೆಯ ದ್ವಾರವನ್ನ ಮಣ್ಣಿನಿಂದ ಪೂರ್ತಿ ಮುಚ್ಚಿಬಿಡುತ್ತೆ. ಕೇವಲ ಹಕ್ಕಿಯ ಕೊಕ್ಕು ಹೊರಗೆ ಬರುವಷ್ಟೇ ಸಣ್ಣ ರಂಧ್ರವನ್ನ ಬಿಡಲಾಗುತ್ತೆ. ಇನ್ನು ಹೆಣ್ಣು ಹಕ್ಕಿ ಹಾಗೆ ಮರಿಗಳು ಹೊರಗೆ ಬರುವವರೆಗೂ ಸುಮಾರು 2-4 ತಿಂಗಳು

ತಂದು ಕೊಡುತ್ತೆ, ಹೆಂಡತಿ ಮತ್ತೆ ಮಕ್ಕಳಿಗೆ ತಿನ್ಸುತ್ತೆ ಅಂದ್ರೆ ಈ ಪಕ್ಷಿಗಳನ್ನ ನೋಡಿ ಬಹುಶಃ ಮನುಷ್ಯರು ಸಂಸಾರ ಮಾಡೋದನ್ನ ಕಲಿತಿರ್ಬೇಕು ಅಲ್ವಾ? ಹಾಗಿದ್ರೆ ಪ್ರಕೃತಿಯ ವಿಸ್ಮಯ ಕುರಿತು ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನ ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದಲ್ಲಿರುವಂತಹ ವಿಸ್ಮಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಕೂಡ ನಾವು ಕಲಿಯುವಂತಹ, ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿದೆ. ನಾನು ನಿಮಗಾಗಲೇ ಹೇಳ್ತಾ ಇದ್ದೆ, ಹಾರ್ನ್ಬಿಲ್ ಪಕ್ಷಿ ತನ್ನ ಸಂಗಾತಿ ಜೊತೆ ಕೊನೆ ತನಕ ಬಾಳುತ್ತೆ. ಅಕಸ್ಮಾತ್ ಆ ಸಂಗಾತಿಗೆ ಏನಾದರೂ ಆದರೂ ಕೂಡ ಬೇರೆ ಯಾವುದೇ ಹಕ್ಕಿಯನ್ನ ಕೂಡ ವರಸ್ಲಿಕ್ಕೆ ಹೋಗೋದಿಲ್ಲ, ಕೊನೆ ತನಕ ಸಿಂಗಲ್ ಆಗಿ ಉಳಿದು ಬಿಡುತ್ತೆ ಅಂತ. ಹೀಗೆಲ್ಲ ಇರುವಾಗ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿ ನೋಡಿ ನಾವು ಕಲಿಯುವಂತ ವಿಷಯಗಳು ತುಂಬಾ ಇದೆ ಅಲ್ವಾ ಕೆಲವರೇ? ನಿಜವಾಗ್ಲೂ ಇದೆ. ಹಾಗೆ ಪ್ರಕೃತಿಯಲ್ಲಿರುವಂತಹ ಇನ್ನೊಂದಿಷ್ಟು ವಿಸ್ಮಯಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡೋದಾದ್ರೆ, ಅಳಿವಿನಂಚಿನಲ್ಲಿರುವಂತಹ ಲಂಗೂರ್ ಅಥವಾ ವೆಸ್ಟರ್ನ್ ಗಾಡ್ಸ್ ಬಗ್ಗೆ ಮಾತನಾಡಬೇಕು. ಮಲೆನಾಡು ಕಾಡುಗಳ ಜೀವನಾಡಿಗಳ ಬಗ್ಗೆ ಕಾಳಜಿ ಮೂಡಿಸುವ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಕೇಳುಗರೆ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರೋದು ಲಯನ್ಸ್ ಟೇಲ್ಡ್ ಮಕಾಕ್, ಅಂದ್ರೆ ಸಿಂಹ ಬಾಲದ ಕೋತಿ. ಕೇವಲ ಹಣ್ಣುಗಳನ್ನ ತಿನ್ನೋದಿಲ್ಲ, ಅವು ಕಾಡಿನ ಬೀಜಗಳನ್ನ ದೂರದವರೆಗೆ ಪ್ರಸಾರ ಮಾಡುವಂತಹ ಪ್ರಕೃತಿಯ ತೋಟಗಾರರು ಕೂಡ ಹೌದು. ರಸ್ತೆಗಳ ಅಗಲೀಕರಣ, ಇನ್ನು ಕಾಡು ನಾಶದಿಂದ ಇವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇವು ಕಣ್ಮರೆಯಾದ್ರೆ ಕಾಡಿನ ದಟ್ಟಣೆ ಕೂಡ ಕಡಿಮೆ ಆಗತ್ತೆ. ಅರೆ, ಈ ಪ್ರಾಣಿ ಕಡಿಮೆ ಆಗೋದಕ್ಕೂ ಕಾಡಿನ ದಟ್ಟಣೆ ಕಡಿಮೆ ಆಗೋಕ್ಕೂ ಏನು ವ್ಯತ್ಯಾಸ, ಏನು ಸಂಬಂಧ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಪ್ಪ ಅಂದ್ರೆ, ಈ ಒಂದು ಲಯನ್ ಟೇಲ್ಡ್ ಮಕಾಕಿ ಏನಿದೆ, ಈ ಪ್ರಾಣಿ ಹಣ್ಣುಗಳನ್ನ ತಿಂದು ಎಲ್ಲಾ ಕಡೆ ಓಡಾಡ್ತಾ ಸುತ್ತಾಡ್ತಾ ಕಾಡಿನಲ್ಲಿ ಬೀಜ ಪ್ರಸಾರ ಮಾಡುತ್ತೆ. ಆದ್ರೆ ಈ ಪ್ರಾಣಿಗಳೇ ಕಡಿಮೆ ಆದ್ರೆ ಮತ್ತೆ ಕಾಡಲ್ಲಿ ಗಿಡಗಳು ಹುಟ್ಟದಾದ್ರೂ ಹೇಗೆ, ಮರಗಳಾಗಿ ಬೆಳೆಯೋದಾದ್ರೂ ಹೇಗೆ ಅಲ್ವಾ? ಅದಕ್ಕಾಗಿ ಯಾವ ಪ್ರಾಣಿಗಳಿಗೂ ತೊಂದರೆಯನ್ನ ಕೊಡಬಾರದು ಅಂತ ಹೇಳುದು. ಇನ್ನು ಪ್ರಕೃತಿಯ ಹೈಡ್ರೇಷನ್ ಅಲರ್ಟ್, ಮುಟ್ಟಿದ್ರೆ ಮುನಿ, ಇದ್ರ ಬಗ್ಗೆ ನೀವು ಕೇಳಿರ್ಬೋದಲ್ವಾ? ನಮ್ಮ ಮನೆಯ ಹಿತ್ತಲಿನಲ್ಲಿ ರಸ್ತೆ ಬದಿಯಲ್ಲಿ ಸಾಮಾನ್ಯವಾಗಿ ಕಾಣ ಸಿಗುವಂತಹ ಈ ಗಿಡದ ಹಿಂದೆ ಒಂದು ಅದ್ಭುತವಾದ ಸಸ್ಯಶಾಸ್ತ್ರ ಅಡಗಿದೆ ಕೇಳುಗರೆ. ಹೌದು, ನಾವು ಮುಟ್ಟಿದ ತಕ್ಷಣ ಈ ಗಿಡದ ಎಲೆಗಳು ಮುಚ್ಚಿಕೊಳ್ಳುತ್ತೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಇದೊಂದು ರೀತಿ ಆಟ ಇರಬಹುದು, ಅದನ್ನ ಮುಟ್ಟೋದು ತೆಗೆಯೋದು, ಮುಟ್ಟೋದು ತೆಗೆಯೋದು ಆ ರೀತಿ ಮಾಡ್ತಾ ಇರ್ತೀವಿ. ಆದ್ರೆ ಈ ಗಿಡ ತನ್ನನ್ನು ತಾನು ಶಾಖದಿಂದ ಹಾಗೆ ಮೇಲು ಬರುವಂತಹ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋಕೆ ಮಾಡುವಂತಹ ಹೈಡ್ರೇಟ್ ತಂತ್ರ. ಇದರ ಎಲೆಗಳ ಬುಡದಲ್ಲಿ ಪಲ್ವಿನಿ ಅನ್ನೋ ಒಂದು ಸಣ್ಣ ನೀರಿನ ಕೋಣೆಗಳಿರುತ್ತೆ. ನಾವು ಮುಟ್ಟಿದ ತಕ್ಷಣ ಆ ಕೋಣೆಯಲ್ಲಿದ್ದಂಥ ನೀರೆಲ್ಲ ತಕ್ಷಣ ಕಾಂಡದ ಕಡೆಗೆ ಹರಿದು ಹೋಗುತ್ತೆ. ನೀರಿಲ್ಲದ ಎಲೆಗಳು ಜೋತು ಬೀಳುತ್ತೆ. ಕೆಲವೇ ನಿಮಿಷಗಳಲ್ಲಿ ನೀರು ಮತ್ತೆ ಎಲೆಗಳಿಗೆ ಮರಳಿದಾಗ ಎಲೆಗಳು ಮೊದಲಿನಂತಾಗತ್ತೆ. ಸೊ ಈ ಮುಟ್ಟಿದ್ರೆ ಮುನಿ ಎಫೆಕ್ಟ್ಗೆ ಮುಖ್ಯವಾದ ಕಾರಣ ಎಲೆಗಳ ಬುಡದಲ್ಲಿರುವಂತಹ ಪಲ್ವಿನ ಅನ್ನೋ ಒಂದು ಅಂಶ. ಇನ್ನು ನಮ್ಮಲ್ಲಿ ಕೋಪ ಬಂದ್ರೆ ಮುಖ ಮುಚ್ಕೊಳ್ತಾರೆ, ಈ ಗಿಡಕ್ಕೆ ಯಾರಾದ್ರೂ ಮುಟ್ಟಿದ್ರೆ ನಾಚಿಕೆಯಿಂದ ಎಲೆನೇ ಮುಚ್ಕೊಳ್ಳುತ್ತೆ. ವಿಶೇಷವಾಗಿದೆ ಅಲ್ವಾ? ಹಾಗಿದ್ರೆ ನಮ್ಮ ಪ್ರಕೃತಿಯ ವಿಸ್ಮಯದ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಳ್ಳಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದಲ್ಲಿ ಇರುವಂತಹ ವಿಸ್ಮಯಕಾರಿ ವಿಷಯಗಳು, ಅದರಲ್ಲೂ ಪ್ರಾಣಿ ಪಕ್ಷಿಯ ಕುರಿತು ಇರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಾವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಇವುಗಳು ನಮಗೆ ಗೊತ್ತಿಲ್ಲದಲೇ ನಮಗೇನೆ ಸಹಾಯ ಮಾಡ್ತಾ ಇದೆ. ಒಂದು ಆರೋಗ್ಯಕರ ಪರಿಸರ ನಿರ್ಮಾಣಕ್ಕೆ ಇವುಗಳ ಪಾತ್ರ ಬಹು ದೊಡ್ಡದು ಕೇಳುಗರೆ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಾಣಿಗಳಲ್ಲಿರುವಂತಹ ವಿಶೇಷ ಗುಣಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೆ. ಹಾಗಿದ್ರೆ ಅದೇ ರೀತಿ ಮತ್ತೊಂದು ವಿಷಯ ಇದೆ, ಏನಪ್ಪ ಅಂದ್ರೆ ರಾತ್ರಿಯ ಗಗನಚಾರಿ ಮಿಂಚು ಹುಳಗಳ ಮದುವೆಯ ಸಂತೆ. ಫೈರ್ ಫೈಲ್ಸ್ ಆರ್ ಗ್ಲೋ ವಾರ್ಮ್ಸ್ ಅಂತ ಇದನ್ನ ಕರೀತಾರೆ. ಮಳೆಯ ಮುನ್ನ ದಿನಗಳಲ್ಲಿ ಕಾಡಿನ ಅಂಚಿನಲ್ಲಿ ನೂರಾರು ಮಿಂಚು ಹುಳಗಳು ಒಟ್ಟಿಗೆ ಮಿನುಗೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಮಿಂಚು ಹುಳಗಳು ಲೈಟ್ ಹಾಕೊಂಡು ತಿರುಗೋದು ನಮ್ಗೆ ಬೆಳಕು ತೋರಿಸೋಕಲ್ಲ, ಅವು ತಮ್ಮ ಸಂಗಾತಿಯನ್ನ ಹುಡುಕೋಕೆ ಈ ರೀತಿ ಲೈಟ್ ಆನ್ ಮಾಡ್ಕೊಳ್ಳುತ್ತೆ. ಇವುಗಳ ಹೊಟ್ಟೆಯ ಭಾಗದಲ್ಲಿ ಲೂಸಿಫರಿನ್ ಅನ್ನೋ ಒಂದು ರಾಸಾಯನಿಕ ಇರುತ್ತೆ. ಇದು ಆಮ್ಲಜನಕದೊಂದಿಗೆ ಸೇರಿದಾಗ ಯಾವುದೇ ಶಾಖವಿಲ್ಲದೆ ಕೇವಲ ಬೆಳಕು ಅಂದ್ರೆ ಕೋಲ್ಡ್ ಲೈಟ್ ಉತ್ಪತ್ತಿಯಾಗುತ್ತೆ. ಗಂಟು ಹುಳುಗಳು ಆಕಾಶದಲ್ಲಿ ಹಾರುತ್ತಾ ಲೈಟ್ ಆನ್ ಆಫ್ ಮಾಡ್ತಾ ಇರುತ್ತೆ. ನೆಲದ ಮೇಲಿರುವಂತ ಹೆಣ್ಣು ಹುಳುಗಳು ಅದಕ್ಕೆ ಪ್ರತಿಯಾಗಿ ಸಿಗ್ನಲ್ ಕೊಡುತ್ತೆ ಕೇಳುಗರೆ. ಸೊ ಇದು ಒಂದ್ ರೀತಿ ವಿಶೇಷ ಅಂತಾನೆ ಅನ್ಸುತ್ತಲ್ವಾ. ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಬ್ಲಿಂಕರ್ಸ್ ಇಂಡಿಕೇಟರ್ಸ್ ಬಳಸೋದು ನಮಗ್ ಗೊತ್ತು, ಆದ್ರೆ ಕೋಟ್ಯಾಂತರ ವರ್ಷಗಳಿಂದ ಮಿಂಚು ಹುಳುಗಳು ಪ್ರಕೃತಿಯಲ್ಲೇ ಇಂಡಿಕೇಟರ್ ಬಳಸ್ತಾ ಇದೆ, ಅದು ತಮ್ಮ ಸಂಗಾತಿಯನ್ನ ಹುಡುಕೋದಕ್ಕೆ. ಇನ್ನು ಮತ್ತೊಂದು ಜೀವಿಯ ಬಗ್ಗೆ ನಿಮಗೆ ಹೇಳಲೇಬೇಕು, ಅದೇನೆ ಲೀಚರ್ಸ್. ಮಲೆನಾಡಿನ ಭಾಗದಲ್ಲಿರೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಹೌದು, ಕಾಡಿ ಹೋದವರಿಗೆ ಜಿಗಣೆ ಕಚ್ಚೋದು ಕಾಮನ್, ಆದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಇದಕ್ಕೂ ಒಂದು ಪ್ರಮುಖ ರೋಲ್ ಇದೆ ಕೇಳಿದ್ರೆ. ಇದೇನು ಜಿಗಣೆಯಿಂದ ಪರಿಸರಕ್ಕೆ ಏನ್ ಪ್ರಯೋಜನ ಅಂತ ಕೇಳ್ತಾ ಇದೀರಾ? ಜಿಗಣೆ ಕಚ್ಚಿದಾಗ ನಮ್ಗೆ ನೋವೇ ಆಗೋದಿಲ್ಲ. ಯಾಕೊತ್ತಾ, ಜಿಗಣೆ ಉಗುಳಿನಲ್ಲಿ ಹಿರುಡಿನ್ ಅನ್ನು ಅನಸ್ಥೆಟಿಕ್ ರಾಸಾಯನಿಕ ಇರುತ್ತೆ. ಅದು ಕಚ್ಚಿದ ಜಾಗವನ್ನ ಮರುಗಟ್ಟುವಂತೆ ಮಾಡುತ್ತೆ, ಇನ್ನು ರಕ್ತ ಹೆಪ್ಪುಗಟ್ಟದಂತೆ ನೋಡ್ಕೊಳ್ಳುತ್ತೆ. ಕಾಡಿನ ಪ್ರಾಣಿಗಳ ರಕ್ತ ಪರಿಚಲನೆಗೆ ಸರಿಯಾಗಿರೋಕೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಟ್ಟ ರಕ್ತವನ್ನ ಹೊರತೆಗೆಯೋಕೆ ಲೀಚ್ ಥೆರಪಿ ಇವುಗಳನ್ನ ಬಳಸಲಾಗುತ್ತೆ. ಸೊ ಇನ್ನು ಪ್ರಾಣಿಗಳ ರಕ್ತ ಪರಿಚಲನೆ ಸರಿಯಾಗೋಕೆ ಕೂಡ ಈ ಜಿಗಣೆಗಳು ಸಹಾಯಕಾರಿಯಾಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ಬಗ್ಗೆ, ಕಾಡಲ್ಲಿರುವಂತಹ ಪ್ರಾಣಿ ಪಕ್ಷಿಯ ಬಗ್ಗೆ ವಿಶೇಷವಾದ ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಹೀಗೆ ನಮ್ಮ ಮಲೆನಾಡಿನ ಭಾಗದಲ್ಲಾಗಿರ್ಬೋದು ಅಥವಾ ಪರಿಸರದಲ್ಲಿ ಇರುವಂತಹ ಪ್ರಾಣಿ ಪಕ್ಷಿ ಕೀಟಗಳಿಂದ ನಮಗೇನೆಲ್ಲ ಪ್ರಯೋಜನ ಆಗ್ತಾ ಇದೆ, ಹಾಗೆ ಅದರಲ್ಲಿರುವಂತಹ ವಿಶೇಷತೆಗಳೇನು, ಎಲ್ಲದ್ರ ಬಗ್ಗೆ ಕೂಡ ಕೊಟ್ಟಂತಹ ಒಂದಿಷ್ಟು ವಿಚಾರಗಳು ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇನ್ಮೇಲಾದ್ರೂ ಯಾವ್ದಾದ್ರೂ ಪ್ರಾಣಿ ಪಕ್ಷಿ ಅಥವಾ ಕೀಟಗಳನ್ನ ನೋಡುವಾಗ ಅದಕ್ಕೆ ಹಾನಿ ಮಾಡದಲೆ ಅದರಿಂದ ನಮಗೆ ಏನೋ ಒಂದಲ್ಲ ಒಂದು ಪ್ರಯೋಜನ ಇದೆ ಅನ್ನೋ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋಣ. ಬಹುಶಃ ಆಗ ಯಾವುದೇ ಜೀವಿಗಳ ಹಾನಿ ಆಗೋದಿಲ್ಲ ಅನ್ಸುತ್ತೆ, ಏನಂತೀರಾ? ಹಾಗಾದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾ ಹೋಗಿ ಬರ್ತೀನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ,

0: ನಮ್ಮ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ.
1: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ ಐಐಟಿಎನ್ಸ್ ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
2: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
3: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
1: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ ಬಿಎಚ್ ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲು ಇರುವಂತಹ ಅನೇಕ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸೊ ಹಾಗೆ ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಇಷ್ಟಪಟ್ರೆ ಇನ್ನು ಕೆಲವರು ಐತಿಹಾಸಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು. ಸೊ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಒಂದು ಅದ್ಭುತವಾಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುವಂತಹ ಒಂದು ಅದ್ಭುತವಾಗಿರುವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಕರ್ನಾಟಕದ ಮಲೆನಾಡು ಪ್ರದೇಶದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಇಕ್ಕೇರಿ ಎನ್ನುವಂತಹ ಒಂದು ಪ್ರದೇಶಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಸಾಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಇಕ್ಕೇರಿ ಇದೆ. ಈ ಒಂದು ಇಕ್ಕೇರಿ ಗ್ರಾಮ ಮತ್ತೆ ಶಿವನಿಗೆ ಅರ್ಪಿತವಾದಂತಹ ಅಘೋರೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದು. ಇನ್ನು ಈ ಒಂದು ಇಕ್ಕೇರಿ ಏನಿದೆ, ಇದು ಕೆಳದಿ ನಾಯಕರ ರಾಜಧಾನಿಯಾಗಿತ್ತಂತೆ. ಇಕ್ಕೇರಿ ಅಂತ ಹೇಳಿದ್ರೆ ಎರಡು ಬೀದಿಗಳು ಅನ್ನುವಂತಹ ಅರ್ಥವೂ ಕೂಡ ಇದೆ. ಇನ್ನು 16-17 ಶತಮಾನದಲ್ಲಿ ಇಕ್ಕೇರಿ ಆಗಿನ ಆಡಳಿತಗಾರರಾದ ಕೆಳದಿ ನಾಯಕ ರಾಜವಂಶದ ರಾಜಧಾನಿಯಾಗಿತ್ತು. ಅಘೋರೇಶ್ವರ ಎಂದು ಕರೆಯಲ್ಪಡುವ ಈ ಪ್ರಾಚೀನ ಪಾರಂಪರಿಕ ದೇವಾಲಯ ಹಲವು ವರ್ಷಗಳ ನಂತರವೂ ಅದರ ಗತ ವೈಭವವನ್ನು ಸಾರುತ್ತೆ ಅಂದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಿದ್ರೆ ಈ ಒಂದು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ, ಇಲ್ಲಿನ ಪರಂಪರೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಎದಳ ಮೇಲೆ ಹೇಳ

0: ಯಾವ ಹೇ
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುವಂತಹ ಒಂದು ಅದ್ಭುತವಾಗಿರುವಂತಹ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ. ಇದು ಒಂದು ಐತಿಹಾಸಿಕ ಸ್ಥಳವೂ ಕೂಡ ಆಗಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಸಾಗರ ತಾಲೂಕಿನ ಇಕ್ಕೇರಿಯಲ್ಲಿರುವಂತಹ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ. ಹೌದು, ಆಗಲೇ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ, ಈ ಒಂದು ಇಕ್ಕೇರಿ ಅನ್ನುವ ಹೆಸರು ಇಲ್ಲಿಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಇಕ್ಕೇರಿ ಅಘೋರೇಶ್ವರ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಕ್ಕೇರಿ ದೇವಸ್ಥಾನವನ್ನು ಜನಪ್ರಿಯ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದು 16ನೇ ಶತಮಾನದ ದೇವಾಲಯವಾಗಿದ್ದು ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟವಾದ ಮಿಶ್ರಣವಾಗಿದೆ ಅಂತಲೇ ಹೇಳಬಹುದು. ಇದು ಸುಂದರವಾದ ವಿನ್ಯಾಸವನ್ನೊಳಗೊಂಡಿದೆ. ಹಾಗೆ ಇಲ್ಲಿ ಶಿವ ಅಥವಾ ಅಘೋರೇಶ್ವರ ಹಾಗೆ ಪಾರ್ವತಿ ದೇವಿಯ ದೇವಾಲಯವನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಶಿವನ ವಾಹನವಾಗಿರುವಂತಹ ನಂದಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗ್ತಾ ಇದ್ದ ಹಾಗೆ ದ್ವಾರಗಳಲ್ಲಿ 2 ಆನೆಗಳು ಇದೆ. ಮುಖ್ಯ ಸಭಾಂಗಣ ಅಥವಾ ಗರ್ಭಗೃಹದಲ್ಲಿ ಶಿವನನ್ನ ಇರಿಸಲಾಗಿದೆ. ಹಾಗೆ ದೇವಾಲಯವು ಈ ದೇವಾಲಯದಲ್ಲಿ ಶಿವನಿಗೆ ವಿಶಿಷ್ಟವಾದ ಸ್ಥಾನವಿದೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಗಣೇಶ ಪ್ರತಿಮೆಯನ್ನ ನೋಡಬಹುದು. ಇನ್ನು ಇಕ್ಕೇರಿ ಕ್ರಿಸ್ತ ಶಕ 1560ರಿಂದ 1640ರ ಅವಧಿಯಲ್ಲಿ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಇತ್ತು. ಹೈದರಾಲಿ ಆಕ್ರಮಣ ಮಾಡುವವರೆಗೂ ನಾಯಕರು 1 ಶತಮಾನಕ್ಕೂ ಹೆಚ್ಚು ಕಾಲ ಮಲೆನಾಡು ಪ್ರದೇಶದ ಮೇಲೆ ಬಲವಾದ

ಹಿತವನ್ನು ಹೊಂದಿದ್ರು. ಹಾಗೆ 16ನೇ ಶತಮಾನದ ವಿಶಿಷ್ಟ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕೆತ್ತನೆಯು ಇಲ್ಲಿ ಬರುವಂತಹ ಪ್ರವಾಸಿಗರನ್ನ ಆಕರ್ಷಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗುವುದಿಲ್ಲ. ದೇವಾಲಯ ಉತ್ತರಕ್ಕೆ ಮುಖ ಮಾಡಿದ ರೀತಿ ಇದೆ. ಉತ್ತರ ಮತ್ತು ಪೂರ್ವದಲ್ಲಿ ಎತ್ತರದ ಚಾವಣಿ ಇದ್ದು ಅಲಂಕಾರಿಕ ದ್ವಾರಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಸಾಮಾನ್ಯವಾಗಿ ನಾವು ಆಗಿನ ಕಾಲದ ಯಾವುದೇ ದೇವಾಲಯಗಳನ್ನ ವಾಸ್ತುಶಿಲ್ಪವನ್ನ ನೋಡೋದಾದ್ರೂ ಕೂಡ ನವರಂಗವನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಯಾವುದೇ ರೀತಿಯ ನವರಂಗ ದ್ವಾರ ಇಲ್ಲ. ಇನ್ನು ಇಲ್ಲಿ ಗಣಪತಿಯ ಜೊತೆಗೆ ಸುಬ್ರಹ್ಮಣ್ಯ ಆಕೃತಿಯನ್ನು ಕೂಡ ನೋಡಬಹುದು. ಹಾಗೆ ಇಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಮಹಿಷಾಸುರ ಮರ್ದಿನಿ ಮತ್ತು ಭೈರವನ ಆಕೃತಿಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಒಟ್ಟು 32 ಕುಳಿತುಕೊಂಡ ಭಂಗಿಯಲ್ಲಿರುವಂತಹ ಸ್ತ್ರೀ ಆಕೃತಿಯನ್ನು ನೋಡಬಹುದು. ಹಾಗೆ ಅನೇಕ ರೀತಿಯ ವಾಸ್ತುಶಿಲ್ಪಗಳನ್ನು ಕೂಡ ಈ ಒಂದು ಇಕ್ಕೇರಿಯ ಅಘೋರೇಶ್ವರ ದೇವಾಲಯದಲ್ಲಿ ನೋಡಬಹುದಾಗಿದೆ. ಸೊ ಹಾಗಿದ್ರೆ ಈ ಒಂದು ಸುಂದರವಾಗಿರುವಂತಹ ಅಘೋರೇಶ್ವರ ದೇವಾಲಯದ ಬಗ್ಗೆ, ಹಾಗೆ ಅಘೋರೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಇನ್ನು ಯಾವೆಲ್ಲ ಪ್ಲೇಸ್ಗಳನ್ನ ನಾವು ನೋಡಬಹುದು, ಹಾಗೆ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕಿನಲ್ಲಿರುವಂತಹ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ದೇವಸ್ಥಾನ ಯಾವ ರೀತಿ ಇದೆ, ಅಲ್ಲಿನ ವಾಸ್ತುಶಿಲ್ಪ ಹೇಗಿದೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗೆ ಇಲ್ಲಿನ ವಿಶೇಷತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅಘೋರೇಶ್ವರನ ಮೂರ್ತಿ ಅಂತಾನೆ ಹೇಳಬಹುದು. ಈ ಒಂದು ಅಘೋರೇಶ್ವರ ಮೂರ್ತಿ ಒಟ್ಟು 32 ಭುಜವುಳ್ಳಂತಹ ಒಂದು ಅದ್ಭುತವಾಗಿರುವ ರಚನೆಯಾಗಿದೆ. ಈ ದೇವಾಲಯವನ್ನ ದೊಡ್ಡ ಸಂಕಣ್ಣ ನಾಯಕರು 16ನೇ ಶತಮಾನದಲ್ಲಿ ಕಟ್ಟಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇನ್ನು 1637-38 ಬಿಜಾಪುರದ ಆದಿಲ್ ಶಾಹಿಯ ದಂಡನಾಯಕ ರಣದುಲ್ಲಾ ಖಾನ್ ಆಕ್ರಮಣ ಮಾಡಿ ಅಘೋರೇಶ್ವರ ಹಾಗೆ ಅಖಿಲಾಂಡೇಶ್ವರಿಯ ಮೂಲ ವಿಗ್ರಹದ ಪಾದದ ಹತ್ತಿರ ಕತ್ತರಿಸಿ ಕೆರೆಗೆ ಎಸೆದ್ರು ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಇನ್ನು ಇಲ್ಲಿ ಈಗ ಕೂಡ ನಾವಿಲ್ಲಿ ಲಿಂಗವನ್ನು ನೋಡಬಹುದು. ಇದನ್ನು 1638 ವೀರಭದ್ರ ನಾಯಕ ರಾಜಧಾನಿಯನ್ನು ಬಿದನೂರಿಗೆ ಸ್ಥಳಾಂತರಿಸುವ ಮುನ್ನ ಪೀಠದ ಸುತ್ತಲೂ 32 ಶಕ್ತಿ ದೇವತೆಗಳ ಶಿಲ್ಪವನ್ನು ಕೆತ್ತಿಸಿ ಲಿಂಗವನ್ನು ಪ್ರತಿಷ್ಠಾಪಿಸಿದ್ರು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಇನ್ನು ಈ ದೇವಾಲಯದ ಓಪನಿಂಗ್ ಟೈಮ್ ಬಂದು 6:00 to 8:00 ಕೂಡ ಓಪನ್ ಇರುತ್ತೆ. ಇನ್ನು ದೇವಾಲಯ ವರ್ಷವಿಡೀ ಓಪನ್ ಇರುತ್ತೆ, ಯಾವ ಸಮಯದಲ್ಲಿ ಬೇಕಾದರೂ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸನ್ನು ಕೂಡ ನೀವು ಪೇ ಮಾಡಬೇಕಾಗಿಲ್ಲ, ಇಲ್ಲಿ ಪ್ರವೇಶ ಉಚಿತವಾಗಿರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವಾಲಯ ಮತ್ತು ಅಲ್ಲಿನ ಆವರಣದ ಒಳಗೆ ಯಾವುದೇ ರೀತಿಯ ಫೋಟೋಗ್ರಾಫಿಗೆ ಅಲೋ ಇಲ್ಲ. ನೀವು ಯಾವುದೇ ರೀತಿಯ ಫೋಟೋಗಳನ್ನು ಕೂಡ ಅಲ್ಲಿನ ಫೋಟೋಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಅಲೋ ಮಾಡುವುದಿಲ್ಲ. ಹಾಗೆ ಇಲ್ಲಿ ನೀವು ಹೋಗಬೇಕು ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟೆ ಹೋಗಬೇಕಾಗತ್ತೆ. ಸೊ ಅದು ಕಡ್ಡಾಯವಾಗಿದೆ. ಇದು ಸಾಗರದಿಂದ 10 ನಿಮಿಷದ ದಾರಿಯಾಗಿದೆ, 4.5 kilometers ದೂರದಲ್ಲಿದೆ. ಇನ್ನು ಇಲ್ಲಿಗೆ ಭೇಟಿ ನೀಡೋದಕ್ಕೆ ಒಳ್ಳೆಯ ಟೈಮ್ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ಭೇಟಿ ನೀಡಬಹುದು, ಆದರೆ ಸೆಪ್ಟೆಂಬರ್ನಿಂದ ಫೆಬ್ರವರಿಯವರೆಗೆ ನೀವು ಭೇಟಿ ನೀಡೋದಕ್ಕೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು. ಈ ಟೈಮ್ನಲ್ಲಿ ಇಲ್ಲಿನ ತಾಪಮಾನವು ಉಳಿದ ಸಮಯಕ್ಕಿಂತ ಬೆಟರ್ ಆಗಿ ಇರೋದ್ರಿಂದ ಈ ಟೈಮಲ್ಲಿ ನೀವು ಹೋದರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಟೈಮ್ನ ನೀವಲ್ಲಿ ಸ್ಪೆಂಡ್ ಮಾಡಬಹುದು ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ಟ್ರೈನ್ನಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ನೀವು ಬಸ್ ವ್ಯವಸ್ಥೆ ಇರೋದ್ರಿಂದ ಬಸ್ಗೆ ಹೋಗಬಹುದಾಗಿದೆ. ಅಥವಾ ನೀವು ಸಾಗರಕ್ಕೆ ಹೋಗಿ ಸಾಗರ ರೈಲು ನಿಲ್ದಾಣದಿಂದ ಆಟೋ ರಿಕ್ಷಾವನ್ನು ಬಾಡಿಗೆಗೆ ಪಡೆದು ಅಲ್ಲಿಂದ ಕೂಡ ನೀವು ಹೋಗಬಹುದು. ಹಾಗೆ ಈ ಸಾಗರ ಮತ್ತು ಶಿವಮೊಗ್ಗದಿಂದ ಇಲ್ಲಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇದೆ, ಹಾಗೆ KSRTC ಬಸ್ಗಳು ಕೂಡ ಲಭ್ಯವಿದೆ. ಹಾಗೆ ನೀವು ಕ್ಯಾಬ್ಗಳನ್ನು ಕೂಡ ಬುಕ್ ಮಾಡಿಕೊಂಡು ಹೋಗಬಹುದು. ಹಾಗೆ ಹತ್ತಿರದಲ್ಲಿ ನೀವು ಯಾವೆಲ್ಲ ಪ್ಲೇಸ್ಗೆ ವಿಸಿಟ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಕೆಳದಿ ರಾಮೇಶ್ವರ ಟೆಂಪಲ್ಗೆ ಹೋಗಬಹುದು, ಹಾಗೆ ಶೃಂಗೇರಿ ಮಠಕ್ಕೆ ಹೋಗಬಹುದು, ಕಮಲೇಶ್ವರ ಟೆಂಪಲ್ಗೆ ಕೂಡ ನೀವು ವಿಸಿಟ್ ಮಾಡಬಹುದು. ಇನ್ನು ಈ ಕಡೆ ಶಿವಮೊಗ್ಗದ ಕಡೆ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಕೊಡಚಾದ್ರಿ ಹಿಲ್ ಸ್ಟೇಷನ್ ಹೋಗಬಹುದು, ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಬಹುದು, ಹಾಗೆಯೇ ತ್ಯಾವರಿ ಕೊಪ್ಪದಲ್ಲಿರುವಂತಹ ಲಯನ್ ಸಫಾರಿಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಇನ್ನು ಸಾಗರ ಕಡೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಜೋಗ್ ಫಾಲ್ಸ್ಗೆ ಹೋಗಬಹುದು, ಹಾಗೆ ನೀವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡಬಹುದಾಗಿದೆ. ಹಾಗೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೀ ಮಾರಿಕಾಂಬಾ ಟೆಂಪಲ್ಗೆ ಕೂಡ ನೀವು ವಿಸಿಟ್ ಮಾಡಬಹುದು. ವರದಾ ಮೂಲಕ್ಕೆ ಹೋಗಬಹುದಾಗಿದೆ. ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಕೂಡ ನೀವು ಹೋಗಬಹುದು. ಶ್ರೀ ಶ್ರೀಧರ ಆಶ್ರಮಕ್ಕೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಈ ರೀತಿಯಾಗಿ ನೀವು ಸುತ್ತಮುತ್ತಲು ಇರುವಂತಹ ಪ್ಲೇಸ್ಗಳನ್ನ ಕವರ್ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ, ಅಲ್ಲಿನ ಒಂದು ದೇವಸ್ಥಾನ ಯಾವ ರೀತಿ ಇದೆ, ಅಲ್ಲಿರುವಂತಹ ವಾಸ್ತುಶಿಲ್ಪದ ಬಗ್ಗೆ, ಹಾಗೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಹತ್ತಿರದಲ್ಲಿ ಯಾವೆಲ್ಲ ಪ್ಲೇಸ್ಗಳಿದೆ ಅನ್ನೋದ್ರ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಈ ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದು ನಿಮಗೆ ಕೂಡ ಯಾವುದಾದ್ರೂ ಪ್ಲೇಸ್ ಇಷ್ಟ ಆಗಿದ್ರೆ, ಅಥವಾ ನೀವು ರೀಸೆಂಟಾಗಿ ಯಾವುದಾದ್ರೂ ಪ್ಲೇಸ್ಗೆ ವಿಸಿಟ್ ಮಾಡಿದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ರೆ ಅದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀರಾ ಅಂದರೆ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686609627 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರೋ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686609627986 0926 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಈಗ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟಾಟಾ, ಬಬಾಯ್, ಹ್ಯಾವ್ ಅ ನೈಸ್ ಡೇ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
2: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
1: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ.

0: ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಬರುವಂತಹ ಈ ಕನ್ನಡ ಕಾದಂಬರಿಗಳಿರ್ಬೋದು, ವಿಮರ್ಶೆ, ಜೊತೆಗೆ ಲಲಿತಾ ಪ್ರಬಂಧಗಳು, ಅವುಗಳ ಒಂದು ಸ್ವರೂಪ, ಇತಿಹಾಸ, ತಾತ್ವಿಕ ನೆಲೆಗಳಿರ್ಬೋದು, ಅದರೊಟ್ಟಿಗೆ ಈ ಕಾವ್ಯ, ಸಣ್ಣ ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಪ್ರಬಂಧಗಳಿರ್ಬೋದು, ಇವೆಲ್ಲವುಗಳು ಕೂಡ ತಮ್ಮದೇ ಆದ ಒಂದು ನೆಲೆಗಟ್ಟಿನಲ್ಲಿ ರಚಿತವಾಗಿರುವಂಥದ್ದು. ಒಬ್ಬೊಬ್ಬ ಕವಿಗಳು ಕೂಡ ಒಂದೊಂದು ರೀತಿಯಲ್ಲಿ ಈ ಕಾವ್ಯಗಳಿರ್ಬೋದು, ಸಣ್ಣ ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕ, ವಿಮರ್ಶೆ, ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಸಾಕಷ್ಟು ಕವಿ ಪುಂಗವರಲ್ಲಿ AN ಮೂರ್ತಿರಾವ್ ಅವರು ಒಬ್ಬರಾಗಿದ್ದಾರೆ. ಇವರು ಲಲಿತಾ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಸ್ನೇಹಿತರೆ, AN ಮೂರ್ತಿರಾವ್ ಎಂದೇ ಪ್ರಸಿದ್ಧರಾದಂಥವರು. ಇವರು ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಮೂರ್ತಿರಾವ್ ಅವರು. ಪ್ರಬಂಧಕಾರರಾಗಿ, ಪ್ರವಾಸ ಸಾಹಿತ್ಯ ರಚನೆಕಾರರಾಗಿ, ಅನುವಾದಕರಾಗಿ ಕೃಷಿಯನ್ನು ನಡೆಸಿದಂಥವರು. ಇಲ್ಲಿ ಕೃಷಿ ಅಂದರೆ ಸಾಹಿತ್ಯದ ಕೃಷಿ. ಸ್ನೇಹಿತರೆ, ದೇವರು ಎಂಬ ವೈಚಾರಿಕ ಕೃತಿಯ ಮೂಲಕ ನಾಸ್ತಿಕ ಮನೋಭಾವದೊಂದಿಗೆ ಆಸ್ತಿಕತೆಯನ್ನು ಪ್ರಶ್ನಿಸುತ್ತಲೇ ಈ ಸಾಂಪ್ರದಾಯಿಕ ಆಚಾರ, ನಂಬಿಕೆ, ಮೌಢ್ಯಗಳನ್ನೆಲ್ಲ ಪ್ರಶ್ನೆ ಮಾಡಿ ಹೆಸರಾದಂಥವರು. ಜೊತೆಗೆ ಶತಾಯುಷಿಗಳು ಕೂಡ. ಶತಾಯುಷಿಗಳಾದಂತಹ AN ಮೂರ್ತಿರಾಯರು ಚಿತ್ರಪತ್ರಗಳು, ದೇವರು, ಹಗಲುಗನಸುಗಳು, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮತ್ತು ಪಾಶ್ಚಾತ್ಯ ಸಣ್ಣ ಕತೆಗಳು, ಮರಳಿ ಮಣ್ಣಿಗೆ ಇಂಗ್ಲಿಷ್ನ ಅನುವಾದ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಈ ಹಗಲುಗನಸುಗಳು ಒಂದು ಲಲಿತಾ ಪ್ರಬಂಧದ ಸಂಕಲನವಾಗಿದೆ. ಅಷ್ಟೇ ಅಲ್ಲದೆ 1935 ಪ್ರಕಟವಾದ ಈ ಕೃತಿ ಆ ಹೊತ್ತಿಗೆ, ಅಂದರೆ ಆ ಸಮಯಕ್ಕೆ, ಕನ್ನಡ ಸಾಹಿತ್ಯದ ಪ್ರಬಂಧದ ಸೃಷ್ಟಿಯ ರಚನೆಯಲ್ಲಿ ಮುಂಬೆಳಗಿನಲ್ಲಿ ಕಾಣಿಸಿಕೊಂಡ ಕೃತಿಯಾಗಿದೆ. ಈ ಹಗಲುಗನಸುಗಳು ಲಲಿತಾಪೂರ್ಣವಾದ ಲವಲವಿಕೆಯ ಭಾಷೆ ಮತ್ತು ನಿರೂಪಣೆಯಿಂದ ಓದಿಸಿಕೊಂಡು ಹೋಗುವಂತಹ ಕೃತಿಯಾಗಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ತಮ್ಮ ಬದುಕಿನ ಲಾಲಿತ್ಯಪೂರ್ಣ ಸಂಗತಿಗಳನ್ನು ಕೆಲವೊಮ್ಮೆ ಅದಕ್ಕೆ ಪೂರಕವಾಗಿ ಗಾಂಭೀರ್ಯವನ್ನು ಕೃತಿಯಲ್ಲಿ ದಾಖಲಿಸುವ ಲೇಖಕರು ಬಹುಪಾಲು ತಮ್ಮ ಬದುಕಿನ ಘಟನೆಗಳನ್ನು, ವಸ್ತು ವಿಷಯಗಳನ್ನು ಪ್ರಬಂಧದ ರೂಪದಲ್ಲಿ ಹೇಳುವುದರಿಂದಲೂ ಅದೊಂದು ಆತ್ಮಚರಿತ್ರೆಯ ಮಾದರಿಯಲ್ಲಿ ಕಾಣಿಸಿಕೊಳ್ಳೋದು ಉಂಟು. ಸೊ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇವರ ಹಗಲುಗನಸುಗಳು ಲಲಿತಾ ಪ್ರಬಂಧದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಲಲಿತಾ ಪ್ರಬಂಧಗಳಲ್ಲಿ ಗೌರಜ್ಜಿ ಅನ್ನೋರು ಬರ್ತಾರೆ, ಹಗಲುಗನಸುಗಳು ಅನ್ನುವಂಥ ವಿಷಯ ಬರುತ್ತೆ, ಹೂವುಗಳು ಅನ್ನುವಂಥ ವಿಷಯ ಬರುತ್ತೆ, ಹಾಗೆ ಗಾಡಿಯ ಪ್ರಯಾಣ ಅನ್ನುವಂತಹ ವಿಷಯ ಬರುತ್ತೆ, ಜೊತೆಗೆ ಕುರುಡ ಅನ್ನುವಂಥ ವಿಷಯ ಬರುತ್ತೆ, ಇನ್ನು ಲಲಿತೆಯ ವಿದ್ಯಾಭ್ಯಾಸ ಅನ್ನುವಂತಹ ವಿಷಯ ಬರುತ್ತೆ, ಜೊತೆಗೆ ಪ್ರಣಯ ಯಾತ್ರೆ ಅನ್ನುವಂತಹ ವಿಶೇಷವಾಗಿರುವಂತಹ ವಿಷಯಗಳನ್ನು ಹೊಂದಿದೆ ಈ ಲಲಿತಾ ಪ್ರಬಂಧ. ಈ ದಿನ ಲಲಿತಾ ಪ್ರಬಂಧದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಸ್ನೇಹಿತರೆ, ಆ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಎಎನ್ ಮೂರ್ತಿರಾವ್, ಅಕ್ಕೆ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಎಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲುಗನಸುಗಳು ಒಂದು ಲಲಿತ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಪ್ರಬಂಧಗಳ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಲಲಿತ ಪ್ರಬಂಧ ಅಂದ್ರೇನು ಅನ್ನೋದನ್ನು ತಿಳಿಯೋಣ. ಈ ಲಲಿತ ಪ್ರಬಂಧ ಅಂದರೆ ಸರಳವಾಗಿ ಹೃದಯಕ್ಕೆ ಹತ್ತಿರವಾದ ಚಿಂತನೆಯನ್ನು ಮೂಡಿಸುವ ಸಣ್ಣ ಗದ್ಯ ಲೇಖನ ಅಂತ ಆಗತ್ತೆ. ಇದು ಕೂಡ ಒಂದು ಸಾಹಿತ್ಯದ ಒಂದು ಪ್ರಕಾರ. ಲಲಿತಾ ಪ್ರಬಂಧಗಳನ್ನು ಓದುವಾಗ ಮನಸ್ಸಿಗೆ ಮುದ ಕೊಡತ್ತೆ. ಸರಳ ಭಾಷೆಯಲ್ಲಿರ್ತವೆ, ಜೊತೆಗೆ ವ್ಯಕ್ತಿಗತ ಅನುಭವ ಕೂಡ ಇರುತ್ತೆ. ಚಿಕ್ಕದಾದರೂ ಆಳವಾದ ಒಂದು ಸಂದೇಶವನ್ನು ಕೊಡ್ತವೆ, ಭಾವನಾತ್ಮಕತೆ ಇರುತ್ತೆ. ಓದುಗರ ಮನಸ್ಸಿಗೆ ಆನಂದ ಮತ್ತು ಚಿಂತನೆಯನ್ನು ಕೊಡ್ತವೆ ಈ ಲಲಿತಾ ಪ್ರಬಂಧಗಳು. ಸೊ ಈ ಲಲಿತಾ ಪ್ರಬಂಧಗಳನ್ನು ಸಾಕಷ್ಟು ಕವಿಪುಂಗವರು ಕೂಡ ರಚನೆ ಮಾಡಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು, ಡಿ ವಿ ಗುಂಡಪ್ಪ ಅವರು, ಜಿ ಎ ಶಿವರುದ್ರಪ್ಪ ಅವರು, ಆನಂದ ಕಂದಾಡೆ ಅವರು, ಹರಿದಾಸ ಭಟ್ರು, ಶಾಂತಿನಾಥ ದೇಸಾಯಿ ಅವರು. ಸೊ ಸಾಕಷ್ಟು ಕವಿ

ಗಳು ಲಲಿತಾ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಇದರ ಬಗ್ಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಹಾಕವಿಗಳೊಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಈ ಲಲಿತಾ ಪ್ರಬಂಧ ಓದುವವನಿಗೆ ಚಿಂತನೆ ಮೂಡಿಸಬೇಕು, ನಗಿಸಬೇಕು, ಅಳಿಸಬೇಕು, ಈ ಎಲ್ಲದು ಕೂಡ ಒಂದೇ ಕಟ್ಟೆಯಲ್ಲಿ ಆಗತ್ತೆ ಅಂತ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಸ್ನೇಹಿತರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಎ ಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲುಗನಸುಗಳು ಒಂದು ಲಲಿತಾ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ಒಂದು ಪ್ರಬಂಧವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ದಿನ. ಅದೇ ಗೌರಜ್ಜಿಯ ಲೇಖನ ಸ್ನೇಹಿತರೆ. ಗೌರಜ್ಜಿ ಅಂದ ತಕ್ಷಣ ಒಂದು ಊಹೆ ಮಾಡ್ಕೊಂಡಿರ್ತೀರ ನೀವು, ಓ ಮನೆಯಲ್ಲಿ ಇವರು ಹಿರಿಯರು ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಸಾಮಾನ್ಯವಾಗಿ ಒಂದು ಮನೆಯ ಹಿರಿತನದ ಅರ್ಥದಲ್ಲಿ ಮಕ್ಕಳಿಗೆ ಒಂದು ಆತ್ಮೀಯತೆಯ ಅರ್ಥದಲ್ಲಿ ಇರುವ ಅಜ್ಜಿಯ ಸಾರ್ವತ್ರಿಕ ರೂಪದಲ್ಲಿ ಒಂದು ನೆಲೆಯಲ್ಲಿ ಚರ್ಚಿಸುವಂಥದ್ದು. ಈ ಗೌರಜ್ಜಿಗೆ ಒಂದು 65-70 ವರ್ಷ ಆಗಿದೆ. ಆದರೆ ಈ ಗೌರಜ್ಜಿ ಯವನದ ಕಾಲದಲ್ಲೇ ಗಂಡನನ್ನು ಕಳೆದುಕೊಂಡಂಥವಳು. ಸಂಸಾರದ ಸಮಾಜದ ಎಲ್ಲ ಬಗೆಯ ಪರಿತಾಪಗಳನ್ನು ಕಂಡಂಥವಳು. ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಂತಹ ಈ ಗೌರಜ್ಜಿ ಸಾಕಷ್ಟು ಕಷ್ಟಗಳನ್ನು ಕೂಡ ಅನುಭವಿಸಿದ್ದಾಳೆ, ಹಾಗೆ ಕಂಡಿದ್ದಾಳೆ ಕೂಡ. ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಾಗ ಎಷ್ಟೆಲ್ಲ ಜವಾಬ್ದಾರಿಗಳು ಬರ್ತವೆ ಅನ್ನೋದು ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಷ್ಟಾದರೂ ಇವಳು ಗಂಡನ ಮನೆಯನ್ನು ಬಿಟ್ಟು ತವ್ರ ಮನೆಗೆ ಹೋಗಲ್ಲ. ಅಂತಹ ಸಮಯದಲ್ಲಿ ತನ್ನ ಅತ್ತೆ ಮಾವನ ಬಗೆಗೆ ಅಪಾರ ಪ್ರೀತಿ ಕಾಳಜಿಯನ್ನು ಹೊಂದಿರ್ತಾಳೆ ಈ ಗೌರಜ್ಜಿ. ಅತ್ತೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟರು ಅವಳ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರ್ತಾಳೆ ಈ ಗೌರಜ್ಜಿ. ಅದೇ ಇವಳ ವ್ಯಕ್ತಿತ್ವವನ್ನು ಇಲ್ಲಿ ಉಳಿಸಿಕೊಳ್ಳುವಂಥದ್ದು ಸ್ನೇಹಿತರೆ. ಇದರೊಟ್ಟಿಗೆ ತನ್ನ ತವರಿನ ಕೆಲವು ಘಟನೆಗಳನ್ನು, ಹಾಗೆ ಗಂಡನ ಮನೆಯ ಕೆಲವು ಘಟನೆಗಳನ್ನು ಆಗಾಗ ಸ್ವಾರಸ್ಯಕರವಾಗಿ ಲವಲವಿಕೆಯಿಂದ ಅವಳು ಮಕ್ಕಳಿಗೆ ಕತೆಗಳ ಮೂಲಕ ಹೇಳ್ತಾ ಇರ್ತಾಳೆ. ಸಾಮಾನ್ಯವಾಗಿ ಈ ಅಜ್ಜಿರಂದ್ರೆ ಮನೆಗಳಲ್ಲಿ ಎಲ್ರಿಗೂ ಜೋರು ಮಾಡುವಂಥದ್ದು, ನಿಯಮಗಳನ್ನು ಹೇಳುವಂಥದ್ದು, ಹೀಗಿರಬೇಕು ಹಾಗಿರಬೇಕು, ಆ ರೀತಿಯ ಸಂಪ್ರದಾಯ ಹೊಂದಿರಬೇಕು, ಈ ರೀತಿಯ ಸಂಸ್ಕೃತಿ ಹೊಂದಿರಬೇಕು ಅಂತ ಹೇಳೋದೇ ಜಾಸ್ತಿ. ಸಾಕಷ್ಟು ಕಟ್ಟುಪಾಡುಗಳನ್ನು ಹೊಂದಿರುವಂಥವರು ಈ ಅಜ್ಜಿ ಅಂದರು. ಆದರೆ ಇಲ್ಲಿ ಗೌರಜ್ಜಿ ತದ್ವಿರುದ್ಧವಾಗಿ ಇದ್ದಾಳೆ. ಯಾರಿಗೂ ಯಾರ ಮೇಲೂ ಅವಳ ಕಟ್ಟುಪಾಡುಗಳನ್ನು ಹೇರೋದಿಲ್ಲ. ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವಂಥವಳಲ್ಲ ಈ ಗೌರಜ್ಜಿ. ಮಕ್ಕಳಿಗೆ ಯಾವ ರೀತಿ ಖುಷಿ ಸಿಗುತ್ತೋ ಆ ರೀತಿಯಲ್ಲಿ ಮಕ್ಕಳಿಗೆ ಸಂತೋಷವನ್ನು ಉಣಬಡಿಸ್ತಾ ಇರ್ತಾಳೆ ಈ ಗೌರಜ್ಜಿ. ಮಕ್ಕಳಿಗೆ ಬೆದರಿಸೋದಿರ್ಬೋದು, ಗದರಿಸೋದಿರ್ಬೋದು, ದಂಡಿಸೋದಿರ್ಬೋದು, ಆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಲ್ಲ ಗೌರಜ್ಜಿ. ಅದಕ್ಕೋಸ್ಕರ ಇಲ್ಲಿ ಮಕ್ಕಳಿಗೆ ಗೌರಜ್ಜಿ ಅಂದರೆ ಎಲ್ಲಿಲ್ಲದ ಪ್ರೀತಿ. ಆ ಪ್ರೀತಿಯನ್ನು ಉಳಿಸಿಕೊಂಡಂತಹ ಗೌರಜ್ಜಿ ತನ್ನ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳನ್ನು ಸ್ವಾರಸ್ಯಕರವಾಗಿ ಲವಲವಿಕೆಯಿಂದ ಕತೆಗಳ ಮೂಲಕ ಹೇಳ್ತಾ ಇರ್ತಾಳೆ ಮೊಮ್ಮಕ್ಕಳಿಗೆ. ಇನ್ನೂ ಒಂದು ಘಟನೆ ಅಜ್ಜಿಯನ್ನು ಎತ್ತರದ ಸ್ಥಾನದಲ್ಲಿ ಇರಿಸುತ್ತೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ, ಸಾಮಾನ್ಯವಾಗಿ ಈ ಹಬ್ಬ ಹರಿದಿನಗಳಲ್ಲಿ ಬೇಗ ಊಟ ಮಾಡುವಂಥ ಸಂಪ್ರದಾಯ ಇರೋದಿಲ್ಲ. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ದೇವರಿಗೆ ನೈವೇದ್ಯ ಇಟ್ಟಮೇಲೆ ಮನೆ ಮಕ್ಕಳೆಲ್ಲ ಊಟ ಮಾಡಬೇಕು, ಮನೆ ಹಿರಿಕರೆಲ್ಲ ಊಟ ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಆದರೆ ಆ ಸಂಪ್ರದಾಯವನ್ನು ಇಲ್ಲಿ ನಡೆಸೋದಿಲ್ಲ ಅಜ್ಜಿ. ಯಾಕಪ್ಪ ಅಂದರೆ, ಮಕ್ಕಳೇ ದೇವರು. ದೇವ್ರ ರೂಪದಲ್ಲಿ ಇರುವಂತಹ ಮಕ್ಕಳು ಹೊಟ್ಟೆ ಹಸುಕೊಂಡಿರಬಾರ್ದು. ಅವರು ಹೊಟ್ಟೆ ತುಂಬ ಊಟ ಮಾಡಿ ಮನೆ ತುಂಬ ಖುಷಿ ಖುಷಿಯಾಗಿ ನಗ್ನಗ್ತಾ ಓಡಾಡ್ತಾ ಇದ್ರೆ ಅದೇ ಒಂದು ನೆಮ್ಮದಿಯ ಜೀವನ ಅಂತ ಹೇಳ್ತಾ ಇರ್ತಾಳೆ ಗೌರಜ್ಜಿ. ಸೊ ಮಕ್ಕಳು ಯಾವಾಗಲೂ ಖುಷಿಯಿಂದ ಇರಬೇಕು, ಅವರು ಹೊಟ್ಟೆ ಹಸುಕೊಂಡಿರಬಾರ್ದು. ಮೊದಲು ಮಕ್ಕಳಿಗೆ ಪ್ರಸಾದದ ರೂಪದಲ್ಲಿ ಅಡುಗೆ ಮಾಡಿದ್ದನ್ನು ತಿನ್ಸಿ ಅಂತ ಹೇಳ್ತಾಳೆ. ಆತ್ಮೀಯವಾಗಿ ಎಲ್ಲರನ್ನು ಕೂಡ ತನ್ನವರನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಗೌರಜ್ಜಿ. ಆದರೆ ಅವಳಿಗೆ ಲೋಕದ ಸುಖ ಯಾವುದು ಇರೋದಿಲ್ಲ. ಯಾಕಪ್ಪ ಅಂದರೆ, ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡಂಥವಳು. ಆದರೆ ಅಜ್ಜಿ ಕೊನೆಯವರೆಗೂ ತನ್ನ ಆದರ್ಶವಾದ ಬದುಕಿನೊಂದಿಗೆ ಜೀವನವನ್ನು ನಡೆಸ್ತಾಳೆ. ಇಂತಹ ಆತ್ಮೀಯ ಗುಣಗಳಿಂದಲೇ, ಉದಾರ ಗುಣಗಳಿಂದಲೇ, ತನ್ನೆಲ್ಲ ಬಂಧು ಬಳಗದವರಿಂದ ಆತ್ಮೀಯವಾದ ಗೌರವಕ್ಕೂ ಪ್ರೀತಿಗೂ ಕಾರಣವಾಗಿರ್ತಾಳೆ. ಈ ಕುರಿತು ಲೇಖಕರು ಅವಳಿಗೊಂದು ಮೆಚ್ಚುಗೆಯನ್ನು ಸೂಚಿಸ್ತಾರೆ ಕೂಡ. ಈ ರೀತಿಯಲ್ಲಿ ಅಜ್ಜಿಯ ಪಾತ್ರ ಇಲ್ಲಿ
ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಎ ಎನ್ ಮೂರ್ತಿರಾವ್ ಅವರು ಲಲಿತ ಪ್ರಬಂಧದ ಮೂಲಕ ಗೌರಜ್ಯ ಲೇಖನವನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಸೊ ಇದೇ ರೀತಿ ಮತ್ತೊಂದು ಲಲಿತ ಪ್ರಬಂಧದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೆ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಎಎನ್ ಮೂರ್ತಿರಾವ್ ಎಂದೇ ಪ್ರಸಿದ್ಧರಾದಂತಹ, ಕನ್ನಡ ವೈಚಾರಿಕ ಚಿಂತನೆಗೆ ಹೆಸರಾದ ಮೂರ್ತಿರಾವ್ ಅವರು ಬರೆದಂತಹ ಹಗಲುಗನಸುಗಳು ಒಂದು ಲಲಿತ ಪ್ರಬಂಧದ ಸಂಕಲನದಿಂದ ಆಯ್ದಂತಹ ವಿಶೇಷವಾಗಿರುವಂತಹ ಲೇಖನಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಅದರಲ್ಲಿ ಗೌರಜ್ಜಿಯ ಒಂದು ಲೇಖನ ತುಂಬನೇ ಮನ ಮುಟ್ಟುವಂತಿದೆ ಅಲ್ವಾ? ತುಂಬ ಚೆನ್ನಾಗಿ ಅವರ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ ಕೂಡ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಲಲಿತ ಪ್ರಬಂಧದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಅದೇ ಹೂವುಗಳು. ಹೂವುಗಳು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಗುಲಾಬಿ ಹೂವು, ಮಲ್ಲಿಗೆ, ಕನಕ, ಮೈಸೂರು ಮಲ್ಲಿಗೆ, ದುಂಡ್ಮಲ್ಲಿಗೆ, ಕೇದಿಗೆ, ಸಂಪಿಗೆ, ಒಂದಲ್ಲ ಎರಡಲ್ಲ ಸಾವಿರಾರು ಬಗೆಯ ಹೂವುಗಳಿವೆ. ಒಂದೊಂದು ಹೂವುಗಳು ಕೂಡ ಒಂದೊಂದು ರೀತಿಯ ಪರಿಮಳದಿಂದ ಭಿನ್ನವಾಗಿವೆ. ಒಬ್ಬೊಬ್ಬರಿಗೆ ಒಂದೊಂದು ಹೂವು ಮೆಚ್ಚುಗೆಯಾಗತ್ತೆ. ಇನ್ನು ಕವಿಗಳ ಪ್ರಕಾರ ಈ ಹೂವುಗಳಂದ್ರೆ ಏನು ಅನ್ನೋದನ್ನು ನಾನಿದ್ದೀನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಎಎನ್ ಮೂರ್ತಿರಾವ್ ಅವರ ಪ್ರಕಾರ ಈ ಹೂವುಗಳು ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಹೇಳ್ತಾರೆ, ಕನಸುಗಳಂತೆ ರಮ್ಯ ಲೋಕದ ನೋಟದ ವಿವರಣೆ ಈ ಹೂವುಗಳು. ಭಗವಂತನು ವಿಶ್ವದಲ್ಲಿ ಸೌಂದರ್ಯವನ್ನು ಎರಡು ರೂಪದಲ್ಲಿ ತುಂಬುತ್ತಾನಂತೆ, ಒಂದು ಆಕಾಶದ ನಕ್ಷತ್ರಗಳಲ್ಲಿ, ಮತ್ತೊಂದು ಭೂಲೋಕದ ಹೂವುಗಳಲ್ಲಿ. ಎಂಥ ಅದ್ಭುತ ವರ್ಣನೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ಎಎನ್ ಮೂರ್ತಿರಾವ್ ಅವರು. ಭಗವಂತನು ವಿಶ್ವದಲ್ಲಿ ಸೌಂದರ್ಯವನ್ನು ಎರಡು ರೂಪದಲ್ಲಿ ಇರಿಸಿದ್ದಾನೆ, ಅದೇ ಒಂದು ಆಕಾಶದ ನಕ್ಷತ್ರಗಳಲ್ಲಿ, ಮತ್ತೊಂದು ಭೂಲೋಕದ ಹೂವುಗಳಲ್ಲಿ. ನಕ್ಷತ್ರಗಳ ಖಚಿತತೆ, ನಿರಂತರತೆ, ಕತ್ತಲಿನ ನಡುವಲ್ಲಿ ಅವುಗಳ ಸೌಂದರ್ಯ ಎದ್ದು ಕಾಣತ್ತೆ. ಇನ್ನು ಹೂವುಗಳ ಲೋಕವೂ ಅಂಥದ್ದೇ. ಪ್ರತಿದಿನ ಹೊಸ ಹೊಸತನ್ನ ಕಲಿಸುತ್ತವೆ ಈ ಹೂವುಗಳು. ಅವುಗಳ ಉಗಮ ಇರ್ಬೋದು, ವಿಕಾಸ ಇರ್ಬೋದು, ಚೆಲುವು ಇರ್ಬೋದು, ಕಂಪು ಇರ್ಬೋದು, ಬಣ್ಣಗಳ ವೈವಿಧ್ಯತೆಗಳೆನ್ನುವ ಹಲವು ಅರ್ಥದಿಂದಲೂ ಅವುಗಳನ್ನು ನಿರಂತರತೆಯನ್ನು ಕಾಯ್ದುಕೊಳ್ಳುವ ಹೂವುಗಳ ಚೆಲುವಿನ ಸಮಗ್ರತೆಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಮೂರ್ತಿರಾವ್ ಅವರು. ಹಾಗೆ ತಮ್ಮದೇ ಆದ ಬದುಕಿನ ಹಲವು ರಮ್ಯ ಉದಾಹರಣೆಗಳಿಂದಲೂ ಈ ಪ್ರಬಂಧಕ್ಕೆ ತಾಜಾತನ, ಮೆರುಗು, ಸೌಂದರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಹೂವಿಗೂ ಮನುಷ್ಯನಿಗೂ ಬದುಕಿಗೂ ಭಾವನಾನುಭವಗಳ ನೆಲೆಯಲ್ಲಿ ಒಂದು ಭಾವನೆಯನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಹೂವುಗಳು ಅಂತ ಬಂದಾಗ ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇಲ್ಲಿ ಸೌಂದರ್ಯಕ್ಕೆ ಅಷ್ಟೇ ಹೂವುಗಳು ಚರ್ಚೆ ಆಗೋದಿಲ್ಲ. ಯಾರ ಆರೈಕೆ ಪೋಷಣೆಗಳು ಇಲ್ಲದೆ

0: ಬದಿಯಲ್ಲೋ, ಬೆಟ್ಟದ ಸಾಲಿನಲ್ಲೋ, ಕಾಡಿನ ಮರೆಯಲ್ಲೆಲ್ಲೋ ಅರಳಿ ಕಂಪು ಸೂಸುವ ಸೌಂದರ್ಯವು ಇಲ್ಲಿ ಗುರುತಿಸಲ್ಪಡುತ್ತೆ. ಹೂವುಗಳು ಕಾಲಾಂತರದಿಂದ ಸಾಹಿತ್ಯಕ್ಕೂ ಕವಿಗಳಿಗೂ ಆದರ್ಶವಾದುದರ ಹಿನ್ನೆಲೆಯ ವ್ಯಾಖ್ಯಾನಗಳನ್ನು ಇಲ್ಲಿ ಕಾಣಬಹುದು ಕೂಡ. ಸಾಕಷ್ಟು ಕವಿ ಪುಂಗವರು ಹೂವಿನ ಮೇಲೆ ಸಾಕಷ್ಟು ವಿಷಯಗಳನ್ನು ರಚನೆ ಮಾಡಿದ್ದಾರೆ ಕೂಡ. ಅದರೊಟ್ಟಿಗೆ ವರ್ಣಿಸುವುದರ ಜೊತೆಗೆ ಇಲ್ಲಿ ಬಣ್ಣಗಳು ಇರ್ಬೋದು, ತರತರಹದ ಬಣ್ಣಗಳು, ಕೆಲವು ಹೂವಿನ ವಾಸನೆಗಳು, ಅಚ್ಚರಿಯನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಇನ್ನು ಗುಲಾಬಿ, ಮಲ್ಲಿಗೆ, ಸಂಪಿಗೆಗಳ ಸಮಾಗಮದಿಂದ ಅಂದರೆ ಪರಸ್ಪರ ಹೊಂದಾಣಿಕೆಯಿಂದ ಉಂಟಾಗುವ ಸೌಂದರ್ಯ, ಕಂಪು, ಮಾಧುರ್ಯದ ಚರ್ಚೆಯೂ ಕೂಡ ಇಲ್ಲಾಗತ್ತೆ. ಹಾಗೆಯೇ ನಮ್ಮ ಹೆಣ್ಮಕ್ಕಳು ಅಂದರೆ ಸ್ತ್ರೀಯರು ಹೂ ಮುಡಿಯುವ ಕ್ರಿಯೆಯೊಂದಿಗೆ ಸುಂದರವಾಗುವ ಆ ಬಗೆಯು ಅಲಂಕಾರ ಉಳಿದುಕೊಂಡ ಬಂದ ಬಗೆಗಿನ ಮೆಚ್ಚುಗೆಗಳು ಕೂಡ ಈ ಪ್ರಬಂಧದಲ್ಲಿ ದಾಖಲಾಗತ್ತೆ. ಇಷ್ಟೆಲ್ಲ ವಿಷಯಗಳನ್ನು ಈ ಲಲಿತ ಪ್ರಬಂಧದಲ್ಲಿ ಹೂವುಗಳು ಅನ್ನುವಂತಹ ಪ್ರಬಂಧದೊಂದಿಗೆ ರಚನೆ ಮಾಡಿದ್ದಾರೆ ಎ.ಎನ್. ಮೂರ್ತಿರಾವ್ ಅವರು. ಸೊ ಏನೇ ಹೇಳಿ ಸ್ನೇಹಿತರೆ, ಯಾರಿಗೆ ಹೂವು ಅಂದರೆ ಇಷ್ಟ ಆಗಲ್ಲ? ಕೆಲವರಿಗೆ ಗುಲಾಬಿ ಇಷ್ಟ, ಕೆಲವರಿಗೆ ಮಲ್ಲಿಗೆ ಇಷ್ಟ, ಕೆಲವರಿಗೆ ಕನಕಾಂಬರ ಇಷ್ಟ. ಈ ಹೂವುಗಳು ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿ ಕೊಡತ್ತೆ. ಅಂತಹ ಹೂವುಗಳ ಬಗ್ಗೆ ಎ.ಎನ್. ಮೂರ್ತಿರಾವ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ನೀವು ಕೂಡ ಬಿಡುವು ಮಾಡಿಕೊಂಡು ಖಂಡಿತವಾಗ್ಲೂ ಎ.ಎನ್. ಮೂರ್ತಿರಾವ್ ಅವರು ಬರೆದಿರುವಂತಹ ಹಗಲು ಗನಸುಗಳು ಎಂಬಂತಹ ಲಲಿತಾ ಪ್ರಬಂಧವನ್ನು ನೀವು ಕೂಡ ಓದಿ ಮತ್ತಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ಎ.ಎನ್. ಮೂರ್ತಿರಾವ್ ಅವರು ಬರೆದಂತಹ ಈ ಹಗಲು ಗನಸುಗಳಿಂದ ಆಯ್ದಂತಹ ಗೌರಜ್ಜಿ ಮತ್ತು ಹೂವುಗಳ ಲೇಖನದ ಪ್ರಬಂಧಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
7: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
7: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
8: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್.ಜಿ. ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ.

0: ಶುವೆಲ್ ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಜನ್ಮದಿನ. ಈ ಒಂದು ಸಂದರ್ಭದಲ್ಲಿ ಅವರ ಸ್ವರ ಮಾಧುರ್ಯದ ಅದ್ಭುತ ಯಾನ ವನ್ನ ನೆನೆಯುತ್ತಾ ಅವರ ಕಂಪೋಸ್ ಮಾಡಿರುವಂತಹ ಹಾಡನ್ನ ನೀವು ಹಾಡಬಹುದು ಅಂತ ತಿಳಿಸಿದ್ದೆ. ಹಾಗೆ ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ, ಹಾಗೆ ನಮ್ಮ ಕೇಳುಗರ ಪರವಾಗಿ ಅರ್ಜುನ್ ಜನ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಓಕೆನಾ? ಎಸ್. ಅವ್ರ ಬಗ್ಗೆ ಏನ್ ಹೇಳ್ಬೇಕು ಸ್ನೇಹಿತರೆ, ಈಗಿನ ಜನರೇಷನ್ಸ್ ಅವರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರ ಒಂದು ಕಂಪೋಸ್ ಮಾಡಿರುವ ಹಾಡುಗಳು ತುಂಬಾ ಚೆನ್ನಾಗಿ, ಹೇಗೆ ಅಂತಂದ್ರೆ ನಮಗೆ ನೈಟ್ ಕೇಳಿದ್ರು ಇದು ಯಾರು ಮಾಡಿದ್ದಾರೆ ಅಂದ್ರೆ ಅರ್ಜುನ್ ಜನ್ಯ ಸರ್ ಮಾಡಿದಾರದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಆಗಿರುವಂತಹ ನಮ್ಮ ಅರ್ಜುನ್ ಜನ್ಯ ಅವರು ಸಾಕಷ್ಟು ಚಿತ್ರಗಳಲ್ಲಿ ಕಂಪೋಸ್ ಮಾಡಿದ್ದಾರೆ ಹಾಡುಗಳನ್ನ ಅಂತಾನೆ ಹೇಳ್ಬೋದು. ಸೊ ಈಗ ನೀವು ಕೂಡ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ನೀವು ಹಾಡ್ಬೋದು ಅಂತ ಹೇಳಿದ್ದೆ. ಎಸ್, ನಮ್ಮ ಅರ್ಜುನ್ ಜನ್ಯ ಅವರು 46ನೇ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಮ್ಯಾಜಿಕಲ್ ಕಂಪೋಸರ್ ಎಂದೇ ಖ್ಯಾತರಾಗಿದ್ದು ಕನ್ನಡ ಅನೇಕ ಹಿಟ್ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈಗ ಮೊದಲನೇ ಕಾಲರ್ ಅವರು ರೆಡಿ ಇದ್ದಾರೆ, ಬನ್ನಿ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
6: ಹಲೋ, ಗುಡ್ ಮಾರ್ನಿಂಗ್.
5: ಗುಡ್ ಮಾರ್ನಿಂಗ್.
6: ಎಸ್ ಕಾಲರ್?
5: ಎಸ್, ಫಸ್ಟ್ ಕಾಲರ್. ಸೂಪರ್. ಓಕೆ,
6: ತಿಂಗಳ ಮೇಲೆ ಫಸ್ಟ್ ಕಾಲರ್.
5: ಓಕೆ, ಮೀನಾ ಅವರ ತಿಂಡಿ ಆಯ್ತಾ?
6: ಆಯ್ತು.
5: ಓಕೆ, ಕಿಚಡಿ. ಓಕೆ, ನಮ್ದು ಇವತ್ತು ಏನೋ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು. ಸೂಪರ್ ಸೂಪರ್. ಓಕೆ ಮೀನಾ ಅವರೇ, ಹೇಳಿಪ್ಪ, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದೀರಾ ಅರ್ಜುನ್?
6: ಓಕೆ, ದಾಪರಾದ ಪಿತ ನನ್ನನೇ ನೋಡಲು ನನ್ನನೇ ಸೇರಲು ಬಂದರಾದಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ

0: மாலை சபகை வைத்தும் சிதேடையது கேளிதோடு ஜீவ செல்லின் சிதே வேலிதாரின் இல்ல தனக்கின்ன நீன சிக்காகிதே நானு ஒடுக்கித்த நன்னில் தான நீனே நிஹாரிகா ஆகர்ஷிகா அனாமிகா எசரே
1: ಧನ್ಯವಾದಗಳು. ಸ್ನೇಹಿತರೆ, ಮೀನಾ ಅವರು ಕೃಷ್ಣ ಪ್ರಣಯ ಸಖಿ ಚಿತ್ರದಿಂದ ಈ ಒಂದು ಒಳ್ಳೆ ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ. ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಮಹೇಶ್ ಅವರ? ಇವತ್ತು ಅರ್ಜುನ್ ಜನ್ಯ ಅವರ
2: ಸ್ವರಮಾಂತ್ರಿಕ ಅರ್ಜುನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಸೂಪರ್ ಸೂಪರ್. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?

ಕಿಡಿ ಹಾರುವುದು ಎಲ್ಲೋ ಖಚಿತ, ಸರಿಯಾಗಿ ನೆನಪಿದೆ ನನಗೆ, ಕಣ್ಣಲ್ಲೇ ಇದೆ ಎಲ್ಲ ಕಾಗದ, ನೀವೇ ನನ್ನಯ ಅಂಚೆ ಪೆಟ್ಟಿಗೆ, ನೀನು ಕಂಡರು ನೀನು ಜ್ಞಾಪಕ, ನೀನು ಔಷಧಿ ನನ್ನ ಹುಚ್ಚಿಗೆ, ತೆರೆದು ನೀನು ಮುದ್ದಾದ ಅಧ್ಯಾಯ.

0: సుతా బదలాగు ఎన్ను ఖచిత ಸರಿಯಾಗಿ ನೆನಪಿದೆ ನನಗೆ ಇಂದು ಅರ್ಜುನ್ ಜನ್ಮ ಹುಟ್ಟುಹಬ್ಬ ಅಂತ.
1: ಓಹೋ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಮಹೇಶ್ವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಓಕೆ ಮೇಡಮ್.
1: ಓಕೆ, ಎಸ್ ಮಹೇಶ್ ಅವರಿಗೆ ಸರಿಯಾಗಿ ನೆನಪಿದೆಯಂತೆ ಇವತ್ತು ಅರ್ಜುನ್ ಜನ್ಯ ಅವ್ರ ಬರ್ತ್ಡೇ ಅಂತ. ಸೊ ಮುಂಗಾರು ಮಳೆ ಟೂ ಇಂದ ಮುಂಗಾರು ಮಳೆ ಎರಡನೇ ಭಾಗ. ಸೊ ಈ ಒಂದು ಚಿತ್ರದಿಂದ ಹಾಡಿದ್ದಾಯ್ತು ನಮ್ಮ ಮಹೇಶ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಉಮಾ ಮೇಡಮ್, ಶುಭೋದಯ.
2: ಇಲ್ಲ ಮೇಡಮ್, ಇಲ್ಲಿ
1: ನಮ್ದು ಉಪ್ಪಿಟ್ಟು.
2: ಅರ್ಜುನ್ ಜನ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ. ಒಂದ್ ಹಾಡ್ ತಗೊಂಡಿದ್ದೀನಿ ಅವ್ರದ್ದೇ.

0: ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನೀನಿಲ್ಲ. ಕಣ ಕಣ ಕಣದೊಳಗಿನ ಕುಳಿತಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ಉಮಾ ಮೇಡಮ್ ಅವರು ಮುಕುಂದ ಮುರಾರಿ ಚಿತ್ರದಿಂದ ಒಂದು ಒಳ್ಳೆ ಗೀತೆಯನ್ನ ಹಾಡಿದಾಯ್ತು ಅಂತಾನೆ ಹೇಳ್ಬೋದು. ಸೊ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ ಬಸವರಾಜ್ ಸರ್. ನಾಷ್ಟ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ, ಸೂಪರ್. ಇವತ್ತು ಅರ್ಜುನ್ ಜನ್ಯ ಅವರ ಹುಟ್ಟು ಹಬ್ಬ.
2: ಹೌದು ಮೇಡಮ್, ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಅವರ ಜನ್ಮದಿನ. ಅವರು ನಮ್ಮ ಕನ್ನಡದ ಎ ಆರ್ ರಹಮಾನ್ ಅವರು.
1: ಖಂಡಿತ ಖಂಡಿತ. ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಅವರು ಸಂಗೀತ ನಿರ್ದೇಶನ ಮಾಡಿ ಮತ್ತು ಹಾಡತಕ್ಕಂತ ಹಾಡು ಲಕ್ಕಿ ಚಿತ್ರದಿಂದ ಮೇಡಮ್.
1: ಯಾವ ಚಿತ್ರ?
2: ಲಕ್ಕಿ ಲಕ್ಕಿ
1: ಲಕ್ಕಿ ಚಿತ್ರ. ಓಕೆ, ಹಾಡಿಪ.
2: ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಕಿ ನಾಯಿ ಪ್ರೇಮೇ, ನಾನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ದಮ್ಮಿ. ಹುಡುಗಿ ಮನೆಯಲ್ಲಿ ನಾಯಿ ಇದ್ರೆ ಲವ್ ತುಂಬಾನೇ ಕಷ್ಟ, ನಾಯಿ ಬದಲು ಹುಡುಗಿ ಕೊಬ್ಬರು ತಂಗಿ ಇರಬಾರ್ದಿತ್ತ, ನಂಗೆ ಸಿಗಬಾರ್ದಿತ್ತ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮೇ. ಐಟು ಮಾಡ್ತೀನಿ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅಂದ್ರೆ ಒಳ್ಳೆ ಬಲ್ಲಿ ಆದೆ ನಾಯಿ ಬೇಡ. ಒಳ್ಳೆಟು ಚಂದ್ರಮ್ಮ ಹುಡುಕು ನೀನು ತಪ್ಪೇ ಇಲ್ಲ, ಆಕಾಶದಲ್ಲಿ ನಾನೇ ಕಂದ್ರೆ ಬಯ್ಯ ಬೇಡ. ಕಾಂಜಿ ಪಿಂಜಿ ಶ್ವಾನವ ನೀನು ಓಳಲಿ ಅಪ್ಪಿ ಕೊಳಬಹುದೇ, ಹೇಳ್ದೆ ಪ್ರೇಯಸೀಲಾವೇನ್ ಕಮ್ಮಿ, ಜಾಪಲ್ಲಿ ಪೊಪ್ಪಿ ಕೊಡಬಾರದೆ. ತು ಹುಡುಗಿ ತಲೆಯಲ್ಲಿ ಮೆದುಳಾಗಿಲ್ಲ, ಹೆಚ್ಚು ಹೇಳೋದೇ ಕಷ್ಟ, ನೋವಿ ಅಂತ ಹೇಳೋ ಬದಲು ಟಿಚ್ಚಿ.

0: ಬಡಿಯೋದೇ ಬೆಸ್ಟ, ಮುಚ್ಕೊಂಡಿರೋದು ಬೆಸ್ಟ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮೇ, ನಾನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ.
1: ಓ ಸೂಪರ್ ಸೂಪರ್ ಬಸವರಾಜ್ ಸರ್, ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಸರ್
1: ಓಕೆ, ತುಂಬಾ ಸಖತ್ತಾಗಿ ಹೇಳಿದ್ರು ಬಸವರಾಜ್ ಅವರು. ಲಕ್ಕಿ ಚಿತ್ರದಿಂದ ಈ ಒಂದು ಗೀತೆ, ಯಶ್ ಅವರು ಹಾಗೆ ರಮ್ಯಾ ಅವರು ನಟಿಸಿರುವಂತಹ ಲಕ್ಕಿ ಚಿತ್ರದಿಂದ ಒಂದು ಗೀತೆಯನ್ನ ಬಸವರಾಜ್ ಸರ್ ಅವರು ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಪರಶುರಾಮ್ ಸರ್, ತಿಂಡಿ ಆಯ್ತಾ? ನಮ್ದು ಆಯ್ತು. ಓಕೆ, ಇವತ್ತು ಅರ್ಜುನ್ ಸರ್ ಅವರ ಹುಟ್ಟುಹಬ್ಬ, ಅರ್ಜುನ್ ಜನ್ಯ ಅವ್ರದ್ದು. ಅರೆರೆ, ಕಾಲ್ ಕಟ್ ಬಂದ್ಬಿಟ್ರು. ಓಕೆ, ಮತ್ತೊಂದು ಕಾಲ್ ಸಿಕ್ಕೋಸಣ.
2: ಹಲೋ
1: ಹಲೋ
2: ಹಲೋ, ನಮಸ್ಕಾರ. ನಮಸ್ಕಾರ
1: ಬ್ರಹ್ಮಾನಂದ್ ಸರ್, ತಿಂಡಿ ಆಯ್ತಾ? ಸೂಪರ್ ಆಗಿದ್ದೀವಿ, ನೀವು?
2: ತಿಂಡಿ ಆಯ್ತಾ ಮೇಡಮ್? ನಾನು ಸೂಪರ್ ಆಗಿದ್ದೀನಿ.
1: ನಮ್ದು ಆಯ್ತು, ನಮ್ದು ಉಪ್ಪಿಟ್ಟು.
2: ನಮ್ದು ಮೇಡಮ್ ಇವತ್ತು ಎಮ್ಮೆ ಎಮ್ಮೆ ಪಾಸ್ತಾ. ಪಾಸ್ತಾ?
1: ಓ ಮ್ಯಾಗಿ ಮ್ಯಾಗಿ
2: ಅಲ್ಲ, ಪಾಸ್ತಾ ಮೇಡಮ್ ಇವತ್ತು.
1: ಪಾಸ್ತಾನಾ? ಓಕೆ
2: ಮೇಡಮ್. ಇವತ್ತು ಅರ್ಜುನ್ ಜನ್ಮ ಅವ್ರ ಹುಟ್ಟುಹಬ್ಬ ಇದೆ, ತುಂಬಾ ಸಂತೋಷ ಅನಿಸ್ತಿದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ನಾವೆಲ್ಲರೂ ಕೋರೋಣ.
1: ಓಕೆ ಓಕೆ,
2: ನಾನು ಈ ಸಂದರ್ಭದಲ್ಲಿ ರಾಂಬೋ 2 ಇಂದ ಒಂದು ಎರಡು ಲೈನ್ ಹಾಡು ಹೇಳಕ್ ಇಷ್ಟ ಪಡ್ತೀನಿ.
1: ಹಾಡಿಪ್ಪ.
2: ಏ ಹುಡುಗಿ ಯಾಕಿಂಗ್ ಆಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗ ಆಡ್ತಿ ಸಿಗುವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾಡ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹಂಗೈತಿ ಮೈಗೆ. ನಿನ್ ನಡುವು ಸಣ್ಣೈತಿ, ನಡಿಗೆ ಕಣ್ಕುಕ್ತೈತಿ, ನಿನ್ನ ಗುಂಗು ಏರೈತಿ, ಮನ್ಸ್ ಮಂಗ ಆಗೈತಿ, ನನ್ ತಾಲಿಯ ಕೆಡ್ಸೈತಿ. ಏ ಹುಡುಗಿ ಏನವ ಚುಟ್ಟು ಚುಟ್ಟು ಅಂತೈತಿ, ನನ್ ತಲಿಯ ಕೆಡ್ಸೈತಿ, ಚುಟ್ಟು ಚುಟ್ಟು ಅಂತೈತಿ, ನನಗೆ ಚುಮು ಚುಮು ಆಗ್ತೈತಿ.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಎಸ್, ರಾಂಬೋ 2 ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು ಅರ್ಜುನ್ ಜನ್ಯ ಅವರು, ಕಂಪೋಸ್ ಮಾಡಿರುವಂತಹ ಹಾಡು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ವೇತಾ.
1: ನಮಸ್ತೆ ಶೋಭಾ ಮೇಡಮ್, ತಿಂಡಿ ಆಯ್ತಾ?
3: ತಿಂಡಿ ಆಗಿ ಟಿವಿ ನೋಡ್ತಾ ಕುತ್ಕೊಂಡೆ. ಅರ್ಜುನ್ ಜನ್ಮದ ಬರ್ತಡೆ ಆದ್ರೆ ಈ ಕಡೆ ದಿಲೀಪ್ ರಾಜ್,
1: ಹೌದು ಹೌದು, ಎಸ್,
3: ಬೇಜಾರಾಯ್ತು. ಒಳ್ಳೆ ನಟ, ಅದನ್ನ ನೋಡ್ತಾ ಕುತ್ಕೊಂಡೆ, ತುಂಬಾ ಬೇಜಾರಾಯ್ತು. ಒಳ್ಳೆ ನಟ, ಫಸ್ಟ್ ಇಂದ ನೋಡ್ತಾ ಇದ್ದೀವಿ ಅವನನ್ನು.
1: ಖಂಡಿತ ಖಂಡಿತ,
3: ಅದೊಂದ್ ಬೇಜಾರಾಯ್ತು. ದೇವ್ರ ಅವರ ಫ್ಯಾಮಿಲಿಗೆ ಒಂದ್ ಒಳ್ಳೆ ಧೈರ್ಯ ಕೊಡ್ಲಿ.
1: ಖಂಡಿತ. ಓಕೆ,
3: ನಮ್ಮ ಅರ್ಜುನ್ ಜನ್ಯನ್ ಒಳ್ಳೊಳ್ಳೆ ಸಾಂಗ್ ಅಪ್ಪ ಅವನ್ ಬಿಡೆ. ಆದ್ರೆ ಅವ್ನ್ ಈಗಿಂದ ಜನರೇಷನ್ ಸರಿಯಾಗಿ ಲಿರಿಕ್ಸ್ ಗಳೇ ನಮಗೆ ಬರಲ್ಲ, ಹಳೇದಾದ್ರೆ ಬೇಗ ಹೇಳ್ತೀವಿ. ಆದ್ರೂ ಒಂದ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ.
1: ಓಕೆ ಓಕೆ.
3: ಹಾ.

ಇಬ್ಬರು ಒಂದಾದರೆ ಖಂಡಿತ ಈ ಜೀವನದಲ್ಲಿಂದಲೇ ಅದ್ಭುತ. ಕನಸುಗಿಂತ ಸೊಗಸು ನೀನು ಸಿಂಹ, ಜೀವನಿ ಸುಳ್ಳು ನನಗೆ.

ಎಲ್ಲನೇ ಆಕರ್ಷಣೆ ಎಲ್ಲ ನೀನೇನೆ. ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಶೋಭಾ ಅವರು ಆ ರೋಮಿಯೋ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಮ್ಯಾಜಿಕಲ್ ಕಂಪೋಸರ್ ಆದ ನಮ್ಮ ಅರ್ಜುನ್ ಜನ್ಯ ಅವರ ಹುಟ್ಟುಹಬ್ಬದ ದಿನ ತಾವೆಲ್ಲರೂ ಕೂಡ ಅವರ ಹಾಡುಗಳನ್ನ ಹಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಹಾಗೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಿರೋ ಸಂಖ್ಯೆ 9686096279 ಅಂತ ಹೇಳ್ಬೋದು. ಓಕೆನಾ? ಎಸ್, ಈಗ ಅರ್ಜುನ್ ಜನ್ಯ ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ. ಇವರು ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಳ್ಳುವ

0: ಮೊದಲು ವಿ ಮನೋಹರ್ ಮತ್ತು ಕೆ ಕಲ್ಯಾಣ್ ಅವರ ಜೊತೆಯಲ್ಲಿ ಕೀಬೋರ್ಡ್ ಕಲಿತಾ ಇದ್ರು. ಹಾಗೆ ಇವರು ಎ ಆರ್ ರೆಹಮನ್ ಅವರ ಅಪ್ಪಟ ಅಭಿಮಾನಿಯಾಗಿರ್ತಾರೆ. ಓಕೆನಾ? ಎಸ್, ಎ ಆರ್ ರೆಹಮನ್ ಅವರ ಭೇಟಿಯ ನಂತರ ಇವರು ತನ್ನ ಯೋಜನೆಯನ್ನ ರೂಪಿಸಿಕೊಂಡು ಒಂದು ಒಳ್ಳೆ ಸಂಗೀತ ಸಂಯೋಜನೆ ಮಾಡಬೇಕು ಅಂತ ಕನ್ಸು ಕಾಣ್ತಾರೆ. ಆದರೆ ಇವಾಗ ಅದರ ಕನ್ಸನ್ನ ನನ್ಸ್ ಮಾಡಿ ಇವಾಗ ಸೂಪರ್ ಸೂಪರ್ ಕಂಪೋಸರ್ ಅಂತಾನೆ ಹೇಳ್ಬೋದು. ಎಸ್, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ, ಬನ್ನಿ. ಹಲೋ ಹಲೋ
1: ಮೇಡಮ್, ನಮಸ್ಕಾರ.
0: ನಮಸ್ಕಾರ ಸುಮಿತ್ರ ಅವರೇ.
1: ಹಾ ಹೌದು ಮೇಡಮ್, ಆರಾಮಿದ್ರಿ ಮೇಡಮ್?
0: ಎಸ್, ಸೂಪರ್ ಆಗಿದ್ದೀವಿ. ನೀವು?
1: ನಾವು ಕೂಡ ಆರಾಮಿದ್ದೀರಿ ಮೇಡಮ್. ನಾಷ್ಟ ಆಯ್ತ್ರಿ?
0: ನಾಷ್ಟ ಆಯ್ತು, ನಿಮ್ದಾಯ್ತಾ?
1: ಹಾ ಆಯ್ತು ಮೇಡಮ್.
0: ಓಕೆ, ಇವತ್ತು
1: ಖಂಡಿತ
0: ಖಂಡಿತ
1: ಶುಭಾಶಯ ಮೇಡಮ್.
0: ಓಕೆ, ಯಾವ ಹಾಡನ್ನ ಹಾಡ್ತೀರಾ?
1: ಅದು ಅಯೋಗ್ಯ ಚಿತ್ರ ನೋಡ್ರಿ.
0: ಹಾ ಹಾಡಿ.
1: ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೋ ಕಣ್ಣ ಹೋ ಕಣ್ಣ ನೀವು ಹಂಗೆ ಆಯ್ತು ಕಣ್ಣ, ಪ್ರೀತಿನು ಹಿಂಗೆ ಕಣ್ಣ, ಸುಮ್ಮನೆ ಬಂದು ಮುತ್ತು ಕೊಡ್ಲ ಬೆಳೆದನು ನೀನೇ ನಮ್ಮಿ, ನಾವು ಪ್ರಿಯಾರೇ ಕಮ್ಮಿ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ.
0: ಓಕೆ ಮೇಡಮ್. ಹಲೋ, ಸೂಪರ್ ಸೂಪರ್ ಸುಮಿತ್ರ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
0: ಓಕೆ ಓಕೆ, ಸುಮಿತ್ರ ಅವರು ಅಯೋಗ್ಯ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಅವ್ರು ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆ, ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ನಾನ್ ಬಸವರಾಜ್ ಅಂತ.
0: ಓಕೆ, ಉಪ್ಪಿಟ್ಟು ಉಪ್ಪಿಟ್ಟು ಫೇವರೇಟಾ? ಸೂಪರ್ ಅಲ್ವಾ? ಈಗ ಅದರಲ್ಲೂ ತರಕಾರಿ ಹಾಕಿ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಓಕೆ ಬಸವರಾಜ್ ಅವರೇ, ಇವತ್ತು ಅರ್ಜುನ್ ಜನ್ಯ ಅವ್ರದ ಹುಟ್ಟು ಹಬ್ಬ, ಸೊ ಅವರಿಗೋಸ್ಕರ ಒಂದು ಸಾಂಗ್ ನ ಡೆಡಿಕೇಟ್ ಮಾಡ್ಬೋದಾ?
2: ಓಕೆ ಮ್ಯಾಮ್. ನೀರಿಗೆ ಬಾರೆ ಚುನ್ನಿ ಬೆಂಡ್ಗೇಡ್ಕೊಂಡು, ನೀರಿಗೆ ಬಾರೆ ಚುನ್ನಿ ಬೆಂಡ್ಗೇಡ್ಕೊಂಡು, ನಾನು ನೋಡಕ್ ಬರ್ತೀನಿ ಹಸ ಹೊಡ್ಕೊಂಡು, ನೀರಿಗೆ ಬಾರೆ ಚೆನ್ನ ನೌಕರಿ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನ ನೌಕರಿ ಹಿಡ್ಕೊಂಡು, ನಾನು ನೋಡಕ್ ಬರ್ತೀನಿ ನನ್ನ ಅಪ್ಪನ ಕರ್ಕೊಂಡು.
0: ಸೂಪರ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಧನ್ಯವಾದಗಳು.
2: ನಿಮ್ಮ ಹೆಸರು ಸಿಗ್ಲಿಕ್ಕೆ ಮೊನ್ನೆ ಹೊಸ ಎಫ್ಎಂ ರೇಡಿಯೋ ಕಂದ, ಅದಕ್ಕೆ ಚೆನ್ನಾಗಿ ಸಿಗ್ತದೆ.
0: ಸೂಪರ್ ಸೂಪರ್, ಖುಷಿ ಆಯ್ತು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಹಾ, ಭದ್ರಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ ಜನಸಾಂದ್ರ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಎಸ್, ಈ ಒಂದು ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಹಾಗೆ ಪ್ರಣೀತಾ ಅವರು ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಕರೆ ಸ್ಪೀಕರ್ಸ್. ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಎಸ್, ನಮ್ಮ ಕೇಳುಗರು ತುಂಬ ಚೆನ್ನಾಗಿ ಅರ್ಜುನ್ ಜನ್ಯ ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ಹಾಡ್ತಾ ಇದ್ದಾರೆ. ಸೊ ಕನ್ನಡ ಚಿತ್ರರಂಗದ ಎ ಆರ್ ರೆಹಮನ್ ಎನ್ನುವ ಹೆಸರು ಪಡೆದ ಈ ನಮ್ಮ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು. ಎಸ್, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ ಮ್ಯಾಮ್,
0: ಯಾರಿದು?
3: ನನ್ನ ಹೆಸರು ನಂದಿತಾ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ.
0: ಓಕೆ, ಸೂಪರ್ ಸೂಪರ್ ನಂದಿತಾ ಅವರೇ. ಓಕೆ, ಇವತ್ತು ಅರ್ಜುನ್ ಜನ್ಯ ಅವರ ಬರ್ತ್ಡೇ ಇದೆ. ಓಕೆ, ಅವರ ಒಂದು ಸಾಂಗ್ ಅನ್ನ ಹೇಳ್ಬೋದಾ, ಹಾಡ್ಬೋದಾ?
3: ಹಾ ಮ್ಯಾಮ್.
0: ಓಕೆ,

0: ಬೊರಗಿ ತುಂಬ ನಾನು ಸಹಿಸು ನೀನು. ಥ್ಯಾಂಕ್ ಯು ಮ್ಯಾಮ್.
1: ಥ್ಯಾಂಕ್ ಯು, ಸೋ ಸ್ವೀಟ್. ಸೂಪರ್ ಆಗಿ ಹಾಡಿದ್ರಿ ನಂದಿತಾ ಅವ್ರೆ.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಶುಭ ದಿನ.
1: ಓಕೆ, ಎಸ್, ಓಕೆ. ಬೆಂಗಳೂರಿನಿಂದ ನಮ್ಮ ನಂದಿತಾ ಅವರು ಕರೆ ಮಾಡಿ ಮುಂಗಾರು ಮಳೆ ಟೂ ಇಂದ ಒಳ್ಳೆ ಸಾಂಗ್ ಅನ್ನ ಹಾಡಿದಾಯ್ತು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
4: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
11: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
12: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚನ್ಯ ಅವರ ಜನ್ಮದಿನ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಕಂಪೋಸ್ ಮಾಡಿರುವಂತಹ ಹಾಡನ್ನ ನೀವು ಹಾಡಬಹುದು ಅಂತ ಹೇಳಿದೆ. ಸೊ ಈಗ ನೆಕ್ಸ್ಟ್ ಕಾಲರ್, ಫಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ,
13: ನಮಸ್ತೆ ಮೇಡಮ್.
1: ನಮಸ್ತೆ.
13: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯನ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
13: ಹಾ, ತಿಂಡಿ ಆಯ್ತು ಮೇಡಮ್. ಪುಳಿಯೋಗರೆ ನಿಮ್ಗೇನ್ ಮೇಡಮ್?
1: ಪುಳಿಯೋಗರೆ, ನಮ್ದು ಉಪ್ಪಿಟ್ಟು.
13: ಹಾ ಸರಿ ಮೇಡಮ್.
1: ಓಕೆ ಜಯಂತ್ ಅವ್ರು, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
13: ನಾವು ಸುಬ್ರಹ್ಮಣ್ಯ, ನನ್ ಮಗ ಜಯಂತ್. ಕೃಷ್ಣ ಪ್ರಣಯ ಸಖಿದ ಜಸ್ವಂತ್ ಸಿಂಗ್ ಹಾಡಿರೋದೇ ಒಂದ್ ತಗೊಂಡಿದೀನಿ ಮೇಡಮ್.
1: ಓಕೆ ಓಕೆ ಹಾಡಿ.
13: ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ. ದ್ವಾಪರ

0: ಕದಲು ಮಾತಲು ಏಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೀನದ ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲಂದಿದೆ. ಬೇರೆ ದಾರಿನೂ ಇಲ್ಲ ತನಗೇನು, ನೀನು ಸಿಕ್ಕಾಗಿದೆ. ನಾನು ಹುಡುಕಿದ ನಿನ್ನ ನಿಲ್ದಾಣ ನೀನೇ ಇನ್ನೇನಿದೆ. ನಿಹಾರಿಕ ಆಕರ್ಷಿಕ ಮೊರೋನಿಕ ಶಿಫಾರಿಕ.
1: ಅಷ್ಟೇ ಮೇಡಮ್, ಗೊತ್ತಿರೋದ.
2: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಚೆನ್ನಾಗಿದೆ ಮೇಡಮ್ ಈ ಗೀತೆ.
2: ಖಂಡಿತ, ಥ್ಯಾಂಕ್ ಯು ಮಾ,
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ.
2: ನಮಸ್ತೆ. ಚಾ ಆಯ್ತು? ನಮ್ ತಿಂಡಿ ಆಯ್ತು.
3: ಉಪ್ಪಿಟ್ಟು?
2: ಓಕೆ. ಹೌದು. ಓಕೆ, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
3: ನನ್ಗೆ ಸಂಗೀತದ ಅಷ್ಟೊಂದು ಬರ್ತಿಲ್ಲ, ಒಂದ್ ಪ್ರಯತ್ನ ಮಾಡ್ತೀನಿ.
2: ಮಾಡಿ ಮಾಡಿ. ಓಕೆ,
3: ಅಲ್ಲ ನಾನೇ ಹೇಳ್ತೀನಿ, ನನಗೆ ಎಷ್ಟೊಂದು ಬರ್ತಿಲ್ಲ.
2: ಓಕೆ,
3: ಇದು ಚಿತ್ರ ಅಯೋಗ್ಯ ಏನೋ ಅನ್ಸುತ್ತೆ. ಹೇಗೆ ಅದೊಂದು ಒಳ್ಳೆಯ ನೋಡಿಗಳಂದವ, ನೋಡಿಗಳಂದವ ಮುತ್ತಿನ ಮಾರು ಚಂದವ, ನೋಡಿಗಳಂದವ ನೋಡಿವಳಂದವ ಮುತ್ತಿನ ಮಾಲ ಚಂದವ. ಇವಳು ಯಾವೂರ ಚೆಲುವೇ ಶಿವ, ಹೇಳಲ್ಲ ಹೇಳಲ್ಲ ನಿಂಗಂತೂ ಹೇಳಲ್ಲ. ನೋಡಿವಳಂದವ ಮುತ್ತಿನ ಮಾಲ ಚಂದವ, ನೋಡಿವಳಂದವ ಮುತ್ತಿನ ಮಾಲ ಚಂದವ.
1: ಧನ್ಯವಾದಗಳು.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಎಸ್, ವೇದಾ ಮೇಡಮ್ ಅವರು ಯಾವ ಚಿತ್ರ ಅಂತಂದ್ರು, ಇವರು ಅಯೋಗ್ಯ ಅಂತಂದ್ರು, ಬಟ್ ಅಯೋಗ್ಯ ಚಿತ್ರ ಅಲ್ಲ ಮೇಡಮ್, ಇದು ವಿಲನ್ ಚಿತ್ರದ ಹಾಡು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
4: ಹಲೋ,
2: ನಮಸ್ತೆ.
4: ಹಲೋ,
2: ನಮಸ್ತೆ.
4: ನಮಸ್ತೆ ಶ್ವೇತಾ. ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಎಫ್ಎಂ ಬನ್ನಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ವೇತಾ,
2: ಬಿಂದಾಸ್ ಮಾರ್ನಿಂಗ್. ಎಸ್, ಶಾಂತ ಅವರ ಚಿಂಡಿ ಆಯ್ತಾ?
4: ಚಿಂಡಿ ಆಯ್ತು, ದೋಸೆ ಸೀಕರಣೆ ಚಟ್ನಿ.
2: ಐ ಸೂಪರ್.
4: ನಿಮ್ದು?
2: ನಮ್ದು ಇವತ್ತು ಉಪ್ಪಿಟ್ಟು.
4: ಉಪ್ಪಿಟ್ಟು, ಓಕೆ.
2: ಓಕೆ, ಶಾಂತ ಅವರು ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
4: ಇವತ್ತು ಚಕ್ರವರ್ತಿ ಇದೆ ಒಂದು ಲೈನ್ ಹಾಡ್ತಾ ಇದ್ದೀನಿ.
2: ಓಕೆ ಓಕೆ.

0: ಹಾಗಾಗಿ ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶಾಂತ ಅವರೇ.
0: ಥ್ಯಾಂಕ್ ಯು.
1: ಓಕೆ, ಎಸ್ ಶಾಂತ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ತಿಂಡಿ ಆಯ್ತಾ? ಓಕೆ, ನಮ್ದು ಆಯ್ತು. ಇವತ್ತು
2: ಹಾಡಿಪ್ಪ ಹಾಡಿ ಹಾಡಿ. ಹಾ

ನನ್ನು ಮಾತಾಡಿದೆ ಭಾವನೆ ಬಾಕಿ ತೇಲಿ ನೂರಾರು ಸೇರಲು ಸನಿ ಸನಿಹ ಮೋಡ ಸಾ

0: ಬೆರಳುಗಳು ದರ್ಶನ ಬಯಸುತ್ತಿದೆ, ಮನದ ಒಳಗೆ ಎಷ್ಟು ಆಸೆಗಳಿವೆ, ಎಂತಾವೇ ಜಯಿ ತವಕ ಸೇರೋ ಕಲವಾಗಿ
1: ಓಕೆ ವಿಶ್ವಾಸ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ವಿಶ್ವಾಸ್ ಅವರು ಚಕ್ರವರ್ತಿ ಚಿತ್ರದಿಂದ ಒಂದು ಮಳೆ ಬಿಲ್ಲು ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಬ್ರು ರೆಡಿ ಇದಾರೆ, ಬನ್ನಿ ಸ್ಪೀಕರ್ಸ್ ಓಣ ಕಾಲ್ನ. ಹಲೋ,
2: ನಮಸ್ತೆ
1: ಮೇಡಮ್. ನಮಸ್ತೆ ಎಸ್ ಪ್ರೇಮ ಅವರೇ, ತಿಂಡಿ ಆಯ್ತಾ?
2: ಹಾ ತಿಂಡಿ ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ ತಿಂಡಿ?
2: ದೋಸೆ ಚಟ್ನಿ ಮೇಡಮ್, ಪಲ್ಯ.
1: ಸೂಪರ್ ಸೂಪರ್. ಓಕೆ, ಇವತ್ತು ಅರ್ಜುನ್ ಜನ್ಯ ಸರ್ ಅವ್ರದ್ದು ಬರ್ತಾರೆ, ಸೊ ಅವರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೋದಾ?
2: ಅವ್ರಿಗೆ ಒಂದು ಡೆಡಿಕೇಟ್ ಮಾಡ್ತೀನಿ ಮೇಡಮ್.
1: ಓಕೆ,
2: ಅವ್ರದ್ದೊಂದು ಸ್ಪೆಷಲ್ ಹಾಡಿದೆಯಲ್ಲ ಮೇಡಮ್, ಗುರುವೆ ನಿನ್ನ ಆಟ ಬಲ್ಲವರ.
1: ಓಕೆ ಓಕೆ,
2: ಅದನ್ನ ಮಾಡ್ತೀನಿ ಮೇಡಮ್.
1: ಓಕೆ ಮಾ.
2: ಗುರುವೆ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಒಕ್ಕಲಗರ್ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಗರ್ ಮುತ್ತಪ್ಪನ ಮನೆಯ ಒಕ್ಕಲಗರ್ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ತಕತೈ ತಕತೈ ಎಂದು ಕುಣಿದ ಗುರುವೇ.

0: ಇಷ್ಟ ಆಗಿದೆ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್, ದ ಡೆವಿಲ್ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನು ನಮ್ಮ ಪ್ರೇಮ್ ಅವರು ಹಾಡಿದ್ದಾಯ್ತು. ಅರ್ಜುನ್ ಜನ್ಯ ಅವರು ಕಂಪೋಸ್ ಮಾಡಿರುವಂತಹ ಈ ಒಂದು ಹಾಡು ಅಂತಲೇ ಹೇಳ್ಬೋದು. ಪ್ರೇಮ್ ಹಾಗೆ ಕೈಲಾಶ್ ಖೇರ್ ಅವರು ಈ ಹಾಡನ್ನು ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,

ನೀವು ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ, ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ.

0: ಇಸ್ತಾವ್ ಮೇಡಮ್.
1: ಸೂಪರ್ ಸೂಪರ್,
0: ಇಮೋಷನಲ್
1: ಮಾಡ್ಬಿಡುತ್ತದೆ
0: ಕೇಳ್ತೀವಿ ಅಷ್ಟು ಸರಿ ಆ ತರ ಆಗ್ಬಾರ್ದು ಅನ್ಕೊಂಡಿರ್ತೀವಿ. ಬಟ್ ಏನೋ ಗೊತ್ತಿಲ್ಲ, ಸಾಂಗ್ ಲಿರಿಕ್ಸ್ ಕೇಳ್ತಾನೆ ಅದೆಲ್ಲ ಓದ್ತಾ ಇರತ್ತೆ.
1: ಖಂಡಿತ ಲಿರಿಕ್ಸ್ ಬಂದಿರುವಂತಹ ವಿ ನಾಗೇಂದ್ರ ಅವರಿಗೆ ಥ್ಯಾಂಕ್ ಯು, ಧನ್ಯವಾದಗಳು ಹೇಳ್ಬೋದಲ್ವಾ.
0: ದೊಡ್ಡ ಧನ್ಯವಾದಗಳು ಮೇಡಮ್. ಇಂಥ ಸಾಹಿತಿಗಳು, ಇಂಥ ಮ್ಯೂಸಿಕ್ ಡೈರೆಕ್ಟರ್ಸ್, ಇಂಥ ಇವರು ಇರೋದ್ರಿಂದ ನಮ್ ಕನ್ನಡ ಇಂಡಸ್ಟ್ರಿ ರಿಚ್ ಆಗಿದೆ ಅಂತ ಹೇಳ್ಬೋದು.
1: ಖಂಡಿತಪ್ಪ, ಖಂಡಿತ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಅವಕಾಶಕ್ಕೆ.
1: ಬೆಳಗಾಂನಿಂದ ನಮ್ಮ ಗಿರಿಜಾ ಅವರು ಚೌಕ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ನಮಸ್ಕಾರ. ಕನಕ
1: ನಮಸ್ಕಾರ. ಮುರಳೀಧರ್ ಸರ್,
2: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ನನ್ನ ಆಗಿಲ್ಲ ಕಣಗ, ಕೆಲಸ ಮಾಡ್ತಾ ಇದೀನಿ.
1: ಓಕೆ,
2: ಒಂದು ಹಾಡು ಹೇಳ್ಬೇಡ ಮತ್ತೆ ಫೋನ್ ಮಾಡ್ತಾ ಕೂತೀವಿ.
1: ಆಡಿ ಆಡಿ.
2: ಈ ಹಾಡು ಶಾಲೆ ರಜೆ ಬಂದಾಗ ಕೆಲವರು ಅನ್ವಯಿಸುತ್ತೆ, ನನಗೆ ಅನ್ವಯಿಸಲ್ಲ.
1: ಓಕೆ,
2: ಖಾಲಿ ಕೊಟ್ರು ಬಾಟ್ಲಿ
1: ಬಾಟ್ಲಿ
2: ಬೇಡ, ಬಾಟ್ಲಿ ಬೇಡ. ಈಗೇನ ಏನಬ್ಬಿ ಏನಬ್ಬಿ ಯಾರಬ್ಬಿ ನೀನಬ್ಬಿ ಆಗೋಯ್ತು ನಮ್ಮ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಲ್ಲ ಹೂ ಕಲ್ಲ ನಂದು ಹಂಗೆ ಆಯ್ತು ಕಲ್ಲ ಬರ್ತಾರೆ ಮುಂದಕ್ಕೆ.
1: ಓಕೆ, ಥ್ಯಾಂಕ್ ಯು ಫಾ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು.
2: ಧನ್ಯವಾದಗಳು.
1: ಓಕೆ, ಎಸ್, ಮುರಳೀಧರ್ ಅವರು ಒಂದು ಸಾಂಗ್ ನ ಶುರು ಮಾಡ್ಕೊಂಡ್ರು, ಆದ್ರೆ ಆ ಸಾಂಗ್ ನ ಹಾಡಂಗಿಲ್ಲ ಅಂತ ನಾನು ಏನು ಅಪೋಸ್ ಮಾಡಿದೆ. ಸೊ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಎಸ್, ಕರೆ ಕಟ್ ಆಯ್ತು. ಸೊ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಮಣಿ, ಕಣ್ಮಣಿ ಅಂತಾನೆ ಹೇಳ್ಬೋದು ಇವರು. ಇವರು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಆಟೋಗ್ರಾಫ್ ಪ್ಲೀಸ್. 2006 ಈ ಸಿನಿಮಾ ರಿಲೀಸ್ ಆಯಿತು ಅಂತಾನೆ ಹೇಳ್ಬೋದು. ಹಾಗೆ ಅಲ್ಲಿಂದ ಮುಂದೆ ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆದರೂ ಹೇಳ್ಕೊಳ್ಳುವ ಯಶಸ್ಸು ಅರ್ಜುನ್ ಚನ್ನಿ ಅವರಿಗೆ ಸಿಗಲಿಲ್ಲ. ಯುಗ ಆಗಿರ್ಬೋದು, ಪಟ್ರೆ ಲವ್ಸ್ ಪದ್ಮ ಇತ್ಯಾದಿ ಸಿನಿಮಾಗಳು ಸಿನಿಮಾಗಳ ಹಾಡುಗಳನ್ನು ಇವರು ಕಂಪೋಸ್ ಮಾಡಿದರು. ಇವರಿಗೆ ಹೇಳ್ಕೊಳ್ಳುವಂತಹ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಆಗಿನ ಸಮಯದಲ್ಲಿ. 2009 ಬಿರುಗಾಳಿ ಚಿತ್ರದ ಮೂಲಕ ಅವರ ಹೆಸರು ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಹೆಸರು ಮಾಡಿತು ಅಂತಲೇ ಹೇಳ್ಬೋದು. ಇದರ ಎಲ್ಲ ಹಾಡುಗಳು ಮೆಚ್ಚುಗೆಗೆ ಪಾತ್ರವಾಯಿತು ಅಂತಲೇ ಹೇಳ್ಬೋದು. ಎಸ್, ಈಗ ಅಲ್ಲಿಂದ ಏನ್ ಮಾಡ್ತಾರೆ ನಮ್ಮ ಅರ್ಜುನ್ ಜನ್ಯ ಅವರು ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ. ಆದರೂ ಹೇಳ್ಕೊಳ್ಳೋ ಯಶಸ್ಸು ಅವ್ರಿಗೆ ಸಿಗ್ಲಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಒಂದು ಲಕ್ ಅಂತ ಇರತ್ತೆ, ಅದು ಆ ಒಂದು ಲಕ್ಕಿನ ಗೀತೆಯನ್ನ ನಾನು ಕೊನೆಯಲ್ಲಿ ನಾನು ಪ್ರಸಾರ ಮಾಡ್ತೀನಿ. ಆದ್ರೆ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಎಸ್, ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ಸೊ 2009 ಬಿರುಗಾಳಿ ಚಿತ್ರದ ಮೂಲಕ ಅವರ ಹೆಸರು ಕರ್ನಾಟಕದ ಎಲ್ಲ ಕಡೆ ಸಾಕಷ್ಟು ಹೆಸರು ಮಾಡ್ತು ಅಂತಾನೆ ಹೇಳಿದೆ. ನಂತರದಲ್ಲಿ 2011 ರಿಲೀಸ್ ಆದ ಕೆಂಪೇಗೌಡ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಭದ್ರ ನೆಲೆ ಒದಗಿಸಿತು ಅಂತಾನೆ ಹೇಳ್ಬೋದು ಅಲ್ವಾ ಸುದೀಪ್ ಅವರು. ಹಾಗೆ ರಾಗಿಣಿ ಅಭಿನಯದ ಈ ಸಿನಿಮಾದ ಎಲ್ಲ ಹಾಡುಗಳು ಹಿಟ್ ಆದ್ವು. ಅದನ್ನ ಹಾಡನ್ನ ನಾವು ಕೇಳೋಣ. ಆದ್ರೆ ಆ ಹಾಡನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

0: ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
7: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
6: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
7: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
6: ವಾವ್!
7: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
8: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
6: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
8: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೂಪರ್ ಆಗಿರುವಂತಹ ಒಂದು ಟ್ರ್ಯಾಕ್ ನ ಕೇಳ್ಕೊಂಬಂದಿದ್ದಾಯ್ತು. ಈ ಹಾಡು 2006 ಮೈ ಆಟೋಗ್ರಾಫ್ ಸಿನಿಮಾ ಮೂಲಕ ಅಂತ ಹೇಳೋದಿಲ್ಲ, ಇದು ಕೆಂಪೇಗೌಡ ಚಿತ್ರದ ಹಾಡು ಅಂತಾನೆ ಹೇಳ್ಬೋದು. ಅದರಲ್ಲಿ ಶಂಕರ್ ಎನ್ನುವ ಹೆಸರೇ ಪವರ್ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಡಿನಿಂದನೇ ಶುರುವಾದ ಇವರ ಮ್ಯಾಜಿಕ್ ಇವತ್ತಿಗೂ ನಿಂತಿಲ್ಲ ಸ್ನೇಹಿತರೆ. ಈ ಒಂದು ಸಿನಿಮಾದ ನಂತರ ಅರ್ಜುನ್ ಕುಮಾರ್ ಅವರು, ಅಂದ್ರೆ ಅಲಿಯಾಸ್, ನಿಮಗೆ ಗೊತ್ತಾ, ಇದರ ಒಂದು ವಿಶೇಷವಾದ ಮಾಹಿತಿ ಹೇಳೋದನ್ನೇ ಮರ್ತೋಗಿತ್ತು. ಏನಪ್ಪ ಅಂದ್ರೆ ಲೋಕೇಶ್ ಕುಮಾರ್. ಯಾರಪ್ಪ ಇವರು ಲೋಕೇಶ್ ಕುಮಾರ್ ಅಂತೀರಾ? ಎಸ್, ಯಾರೂ ಅಲ್ಲ, ನಮ್ಮ ಸ್ಯಾಂಡಲ್ವುಡ್ ನ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೊರಹೊಮ್ಮಿರುವ ಅರ್ಜುನ್ ಜನ್ಯ ಸರ್ ಅವರಿಗೆ ಮೂಲ ಹೆಸರು ಲೋಕೇಶ್ ಕುಮಾರ್ ಅಂತ ಹೇಳಿ. ಸೊ ನಾನು ಎರಡು ಮಿಕ್ಸ್ ಮಾಡಿ ಅರ್ಜುನ್ ಕುಮಾರ್ ಅಂತ ಹೇಳಿದೆ. ಎಸ್, ಅವರ ಒಂದು ಸಂಗೀತವನ್ನು ಕೇಳ್ತಾ ಇದ್ರೆ ಎಲ್ಲರೂ ಮೈ ಮನ ಎಲ್ಲದೂ ಕೂಡ ಮರ್ತೆ ಹಾಗೇನೆ ನಮ್ಮ ಕಿವಿಗಳಿಗೆ ಇಂಪಾದ ಹಾಡುಗಳನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಕನ್ನಡ ಚಿತ್ರರಂಗದ ಸ್ಟಾರ್ ನಟರುಗಳು ಸಿನಿಮಾಗಳಿಗೆ ಮ್ಯಾಜಿಕ್ ನೀಡಿದ ಅರ್ಜುನ್ ಜನ್ಯ ಅವರು ಅವರ ಒಂದು ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಎದುರಿಸಿ ಇವತ್ತು ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಸಲ್ಲಿ ಬರೀ ಮೆಲೋಡಿ ಅಷ್ಟೇ ಅಲ್ಲ, ಮಾಸಿಗೂ ಕೂಡ ಹಾಗೆ ಭಕ್ತಿ ಗೀತೆಗಳಿಗೂ ಕೂಡ ಅವರ ಒಂದು BGM ಕೊಡ್ತಾರೆ, ಅವರ ಒಂದು ಕಂಪೋಸ್ ಮಾಡ್ತಾರೆ ಹಾಡುಗಳಿಗೆ. ಎಸ್, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಷಯಗಳಿದೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ
1: ಮೇಡಮ್, ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು, ನಿಮ್ದಾಯ್ತಾ ಸತೀಶ್?
1: ಐ,
0: ಸೂಪರ್. ಓಕೆ, ಇವತ್ತು ಅರ್ಜುನ್ ಜನ್ಯ ಸರ್ ನ ಬರ್ತಡೆ
1: ಮೇಡಮ್, ಅವರಿಗೆ ಇದು
0: ಹುಟ್ಟು ಹಬ್ಬದ ಶುಭಾಶಯಗಳು
1: ಕೋರ್ತಿದ್ದೀರಿ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆ, ಕನಸುಗಳ ರಾಶಿಯನು ತಂದಾವೋ ಚೆಲುವೆ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ ಜಗವೇ, ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾ ನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾ ಎಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಯುವ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ, ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ, ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ.
0: ಸೂಪರ್ ಸೂಪರ್ ಸತೀಶ್ವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್.
0: ಹಾ, ಸೂಪರ್. ಈಗಿನ ಜನರೇಷನ್ ಅವರು ಈ ಹಾಡನ್ನ ನಾನು ಫಸ್ಟ್ ಕೇಳಿದ್ದು ರೀಲ್ಸ್ ಅಲ್ಲಿ ಮರರೆ, ನಿಮಗೆ ಗೊತ್ತಿದೆಯಲ್ಲೋ, ರೀಲ್ಸ್ ಅಲ್ಲಿ ಕೇಳಿ ಆಮೇಲೆ ಯಾವ್ದಪ್ಪ ಇದು ಅಂತ ನಾನು ನೋಡ್ಲಿಕ್ಕೆ ಹೋದಾಗ ಅವಾಗ ಲವ್ 360 ಅಂತ ಗೊತ್ತಾಯ್ತು. ನಮ್ಮ ಶಶಾಂಕ್ ಅವರು ಈ ಒಂದು ಲಿರಿಕ್ಸ್ ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು ಹೇಳ್ಬೋದು. ನಮ್ಮ ಅರ್ಜುನ್ ಚನ್ಯ ಸರ್ ಅವರಂತೂ ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ಲ ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಇವತ್ತು ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ಕಾರ. ನಮಸ್ಕಾರ
0: ಮೇಡಮ್. ನಮಸ್ತೆ ದೀಪಕ್ ಸರ್. ಓಕೆ, ತಿಂಡಿ ಆಯ್ತಾ?
2: ಹಾ ಮೇಡಮ್, ನಿಮ್ದು ಆಯ್ತಾ? ಮೇಡಮ್
0: ನಮ್ದು ಆಯ್ತು. ಏನ್ ಮಾಡಿದ್ರಿ ತಿಂಡಿ?
2: ತಿಂಡಿ ರೊಟ್ಟಿ ಮಾಡಿದ್ರು.
0: ರೊಟ್ಟಿ ಮಾಡಿದ್ರು. ಓಕೆ ದೀಪಕ್ ಸರ್, ಇವತ್ತು ಅರ್ಜುನ್ ಜನ್ಯ ಸರ್ ಅವರ ಹುಟ್ಟುಹಬ್ಬ ಇದೆ, ಸೊ ಅವರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಬಹುದಾ?
2: ಅದರಂಗಿ ಚಿತ್ರದ ಹಾಡುಗಳನ್ನ
0: ಹಾಡಿ ಹಾಡಿಪ್ಪ ಹಾಡಿ.
2: ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಪ್ರಳಯವ ನಡೆಯಲಿ ಚಂಡಿ ಅಸುರರ ಎದುರಿಸುವ ಗಗನವೇ ಜರುಗಲಿ ಗಡಗಡ ನಡಗಿಸು ಧರ್ಮ ಉಳಿಸೋ ಸತ್ಯ ಬೆಳೆಸೋ ವಜ್ರದೇಹಿ ಬಾ ಜೈ ಜೈ ಜೈ ಜೈ ಬಜರಂಗಿ ಬಜರಂಗಿ ಬಜರಂಗಿ ಜೈ ಜೈ ಜೈ ಜೈ ಬಜರಂಗಿ ಓ ಭುಜ ಬಲ್ವ ತೋರಿ ನಿಂತೋನೇ ಭವ ಭಯವ ನೀಗುವ ಜೈ ಶಿವತಾರಕ ಬಜರಂಗಿ ಜೈ ಜೈ ಭಕ್ತ ಹೆಸರ ಬಜರಂಗಿ ನನ್ನ ನರವು ರಾಮ ಎಂದೋನೆ ನಿಜ ಗುಣವ ತೋರುವ ನಿನ್ನದೇನೆ ಶಕೃತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣರ ಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾರ ಸಾರಥಿ ಜೈ ಜೈ ಜೈ ಜೈ ಬಜರಂಗಿ.
0: ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು ದೀಪಕ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
0: ಓಕೆ ಎಸ್, ಭದ್ರಾವತಿಯಿಂದ ದೀಪಕ್ ಅವರು ಕರೆ ಮಾಡಿ ಭಜರಂಗಿ ಚಿತ್ರದ ಒಂದು ಹಾಡನ್ನ ಹಾಡಿದಾಯ್ತು. ಸೊ ಸ್ನೇಹಿತರೆ, ಇವತ್ತು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮ್ಯಾಜಿಕಲ್ ಕಂಪೋಸರ್, ಮ್ಯೂಸಿಕ್ ಮ್ಯಾನ್ ಅಂಡ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರ ಹುಟ್ಟುಹಬ್ಬ. ಸೊ ಅವರಿಗೋಸ್ಕರ ಎಲ್ಲರೂ ಕೂಡ ಅವರವರ ಇಷ್ಟವಾದಂತಹ ಹಾಡನ್ನು ಹಾಡಿದ್ರಿ, ಖುಷಿಯಾಯಿತು. ಸ್ನೇಹಿತರೆ, ಕೇವಲ ಬೆಳ್ಳಿ ತೆರೆಯಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಅರ್ಜುನ್ ಜನ್ಯ ಮನೆ ಮಾತಾಗಿದ್ದಾರೆ. ಸೊ ಜನಪ್ರಿಯ ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಿರ್ತಾರೆ. ಸೊ ತಮ್ಮ ಹನಿಗವನಗಳು ಮತ್ತು ಹ್ಯೂಮರ್ ಮೂಲಕ ಎಲ್ಲರನ್ನ ನಗಿಸ್ತಕ್ಕೆ ಪ್ರಯತ್ನ ಮಾಡ್ತಾರೆ, ಹಾಗೆ ಸ್ಪರ್ಧಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಅರ್ಜುನ್ ಜನ್ಯ ಅವರು ತಮ್ಮ ವಿಶಿಷ್ಟ ಸಂಗೀತದ ಮೂಲಕ ಕನ್ನಡ ಚಿತ್ರರಂಗದ ಅನಿವಾರ್ಯ ಭಾಗವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ಅವರು ನಿರ್ದೇಶನಕ್ಕೂ ಕಾಲಿಟ್ಟಿರುವುದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ಸದ್ಯಕ್ಕಂತೂ ಅವರ ಸಂಗೀತದ ಅಲೆ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನನಗೆ ಹಾಡಲಿಕ್ಕೆ ಹೇಳಿದರೆ ಬಟ್ ನಾನು ಇವತ್ತು ಹಾಡು ಹೇಳಲ್ಲ, ನನಗೆ ಒಂದು ಸೂಪರಾಗಿ ಯಾವಾಗಲೂ ಗುಣಗ್ತಾ ಇರ್ತೀನಿ. ಈ ಒಂದು ಚಿತ್ರ ಬಂದಿದ್ಮೇಲಂತೂ ಒಂಥರ ಫೇವ್ರೆಟ್, ಒಂಥರ ಹೆಂಗೆ ಅಂದರೆ ಅಡಿಕ್ಷನ್ನು, ಯಾವಾಗ ಬೇಕೋ ಅವಾಗ ಈ ಹಾಡನ್ನು ಕೇಳ್ತಾ ಇರ್ತೀನಿ. ಆ ಬಿ ಜಿ ಎಂ ನಂಗೆ ತುಂಬ ಇಷ್ಟ. ಸೊ ಆ ಒಂದು ಹಾಡನ್ನು ಅರ್ಜುನ್ ಜನ್ಯ ಸರ್ ಅವರಿಗೇ ಡೆಡಿಕೇಟ್ ಮಾಡ್ತಾ, ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನೇ ಒಂದೇ ಮಗು ಸಾಕು ಅಂತನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
4: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
6: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
0: ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಕಥೆಗಳು ಅಂತಿದ್ದ ಹಾಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಥೆಗಳನ್ನ ಹೇಳುವಂತಹ ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ರೀತಿ ಕಥೆ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಕಥೆ ಓದ್ತಾ ಇರ್ತೀವಿ, ಹಾಗೆ ಏನೋ ಟೈಮ್ ಆಯಿತು ಅಂತ ಆ ಕಥೆಯನ್ನು ಅರ್ಧಕ್ಕೆ ನಿಲ್ಸೋಗಿರ್ತೀವಿ. ಆದರೆ ಆ ಕಥೆ ಯಾವುದ್ರಲ್ಲಿ ಓದಿದ್ವಿ, ಎಲ್ಲಿತ್ತು ಅನ್ನೋದನ್ನೇ ಮರ್ತೋಗಿರ್ತೀವಿ. ಯಾವ ಗ್ರೂಪಲ್ಲಿ ಬಂದಿತ್ತು ಅನ್ನೋದನ್ನೇ ನಾವು ಮರ್ತೋಗಿರ್ತೀವಿ ಅಲ್ವಾ? ಸೊ ಇನ್ನು ಮುಂದೆ ಆ ತೊಂದರೆ ಆಗಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇವಾಗಂತೂ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ. ಅನೇಕ ರೀತಿಯ ಕಥೆಗಳನ್ನು, ಕವಿತೆಗಳನ್ನೆಲ್ಲ ಓದ್ತಾ ಇರ್ತೀವಿ, ಹಾಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನೆಲ್ಲ ತಿಳ್ಕೊಳ್ತಾ ಇರ್ತೀವಿ. ಸೊ ಹಾಗೆ ಸ್ನೇಹಿತರೆ, ನಾನಿವತ್ತು ಹಾಗೆ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆಗ ಒಂದು ಮೆಸೇಜ್ ಬಂತು. ಏನೀ ಮೆಸೇಜ್ ಅಂತ ನೋಡಬೇಕಾದ್ರೆ ಒಂದು ಕಥೆ ಇತ್ತು. ಆ ಕಥೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗಂತೂ ಆ ಕಥೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತಾ ಇವತ್ತು ನಿಮಗಾಗಿ ನಾನು ಓದಿದ ಆ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಯಾವುದು ಆ ಕಥೆ, ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಏನು ಕಥೆ ಅದು, ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಬರೋಣ. ಈ ಕಥೆ ಮಧ್ಯದಲ್ಲಿ ಸಾಂಗು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಂಬಿನೇಷನ್ನು? ಸೊ ಹಾಗಾಗಿ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡ್ಕೊಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂಥ ಒಂದು ಕಥೆಯನ್ನು ನಿಮಗಾಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಕಥೆಯನ್ನು ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಕಥೆಯ ಶೀರ್ಷಿಕೆ ಯಾರು ನೆಪೋಲಿಯನ್ ಅಂತ ಹೇಳಿ. ಸೊ ಕಥೆಯನ್ನು ಪ್ರಾರಂಭಿಸೋಣ. ಫ್ರಾನ್ಸ್ನ ಮಿಲಿಟರಿ ಜನರಲ್ ಒಬ್ಬರಿಗೆ ಪ್ಯಾರಿಸ್ಗೆ ವರ್ಗವಾಯಿತು. ಅವರಿಗೆ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲೇ ವಿಶಾಲವಾದ ಬಂಗಲೆಯನ್ನ ಗೊತ್ತು ಮಾಡಿದ್ರು. ಜನರಲ್ಲಿಗೆ ಒಬ್ಬ ಪುಟ್ಟ ಮಗ ದಿನಾಲು ಅವನನ್ನ ಕರೆದುಕೊಂಡು ಬೆಳಗ್ಗೆ ವಾಯು ವಿಹಾರಕ್ಕೆ ಹೋಗ್ತಾ ಇದ್ರು. ಒಂದಿನ ಬೆಳಗ್ಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಗನೊಂದಿಗೆ ಸುತ್ತಾಡ್ತಾ ಇದ್ದಾಗ ಅಲ್ಲೊಂದು ದೊಡ್ಡ ಕಂಚಿನ ವಿಗ್ರಹ ಕಣ್ಣಿಗೆ ಬಿತ್ತು. ಅದು ಒಂದು ಭಾರಿ ಕುದುರೆಯನ್ನೇರಿ ಕುಳಿತ ಯೋಧನ ವಿಗ್ರಹ. ಜನರಲ್ ಕೂಡ ಹತ್ತಿರ ಹೋಗಿ ನೋಡಿದ್ರು. ಆ ಬಹುದೊಡ್ಡ ವಿಗ್ರಹದ ಮುಂದೆ ತಾಮ್ರದ ಫಲಕದ ಮೇಲೆ ಕೆತ್ತಲಾಗಿತ್ತು ಧೀರ ಚಕ್ರವರ್ತಿ ನೆಪೋಲಿಯನ್. ಮಗ, ಯಾರಪ್ಪ ಅದು ಎಂದು ಕೇಳ್ದ. ಆಗ ಜನರಲ್ ಎದೆಯುಬ್ಬಿಸಿ ಹೇಳಿದ್ರು, ಅದು ನೆಪೋಲಿಯನ್ ಬೋನಪಾರ್ಟೆ. ಆತನಂತಹ ಬುದ್ಧಿವಂತ ಧೀರ ಜನರಲ್ನನ್ನ ಇದುವರೆಗೂ ಪ್ರಪಂಚ ಕಂಡೇ ಇಲ್ಲ, ಜನರಲ್ ಹೇಳುತ್ತಾ ಹೋದ. ಹುಡುಗ ಬೆರಗುಗಣ್ಣುಗಳಿಂದ ನೋಡುತ್ತಲೇ ಇದ್ದ. ಅಂದಿನಿಂದ ದಿನನಿತ್ಯ ತಂದೆ ಮಗ ಇಬ್ಬರಿಗೂ ವಾಕಿಂಗ್ ಈ ಉದ್ಯಾನವನದಲ್ಲೇ. ಮಗ ಉತ್ಸಾಹದಿಂದ ನೆಪೋಲಿಯನ್ ವಿಗ್ರಹಕ್ಕೆ 5 ಸುತ್ತು ಪ್ರದಕ್ಷಿಣೆ ಹಾಕ್ತಿದ್ದ. 2 ನಿಮಿಷ ಆ ವಿಗ್ರಹದ ಮುಂದೆ ನಿಂತು ಅದನ್ನೇ ತದೇಕ ಚಿತ್ತದಿಂದ ನೋಡ್ತಿದ್ದ. ಅದನ್ನ ನೋಡಿದ ಜನರಲ್ಗೆ ತುಂಬಾ ಸಮಾಧಾನವಾಗ್ತಿತ್ತು. ತನ್ನ ಮಗ ದಿನಾಲೂ ನೆಪೋಲಿಯನ್ನ ಹಾಗೆ ಕಣ್ತುಂಬಿ ನೋಡಿ ಸಂತೋಷ ಪಡುವುದನ್ನ ಕಂಡಾಗ ಇದೊಂದು ಶುಭ ಚಿಹ್ನೆ. ನನ್ನ ಮಗನಿಗೂ ಬಹುಶಃ ಮಹಾನಾಯಕನಾಗುವ ಮನಸ್ಸು ಬರ್ತಿರ್ಬೇಕು, ಆದ್ರೂ ಒಂದಲ್ಲ ಒಂದಿನ ದೊಡ್ಡ ಜನರಲ್ ಆಗೇ ಆಗ್ತಾನೆ ಎಂದು ತೃಪ್ತಿ ಪಟ್ಟ. 1 ವರ್ಷ ಕಾಲ ಒಂದು ದಿನವೂ ತಪ್ಪದಂತೆ ಹುಡುಗ ಆ ವಿಗ್ರಹವನ್ನು ನೋಡುತ್ತಲೇ ಬಂದ. ಆಗ ಜನರಲ್ನಿಗೆ ಮತ್ತೊಂದು ಕಡೆ ವರ್ಗವಾದ ಸುದ್ದಿ ತಲುಪಿತು. ಮನೆಯಲ್ಲಿ ವಿಷಯ ಹಂಚಿಕೊಂಡಾಗ ಮಗ

ತುಂಬಾ ದುಃಖಪಟ್ಟ. ಅವನಿಗೆ ಪ್ಯಾರಿಸ್ ಬಿಡುವುದು ಅಷ್ಟು ದುಃಖದ ವಿಷಯವಾಗಿರಲಿಲ್ಲ. ಆದರೆ ಮುಂದೆ ದಿನಾಲೂ ಆ ನೆಪೋಲಿಯನ್ ವಿಗ್ರಹವನ್ನು ನೋಡುವುದಕ್ಕೆ ಆಗುವುದಿಲ್ವಲ್ಲ ಎಂಬ ಚಿಂತೆ. ಆತ ಒಂದೇ ಸಮನೆ ಅಳ್ತಿದ್ದ. ಊರು ಬಿಟ್ಟು ಹೊರಡುವ ಸಮಯ ಬಂದಿತು. ಮರುದಿನ ಬೆಳಗ್ಗೆ ಹೊರಡಬೇಕು. ಆಗ ಜನರಲ್ ಯೋಚಿಸಿದ, ಹೊರಡುವ ಮೊದಲು ಮಗನನ್ನ ಉದ್ಯಾನವನಕ್ಕೆ ಕರೆದುಕೊಂಡು ಹೋಗಿ ಕೊನೆಯ ಬಾರಿ ಆ ವಿಗ್ರಹವನ್ನ ತೋರಿಸೋದು ಉಚಿತ. ವಿದಾಯ ಹೇಳಲು ಮಗನನ್ನ ಕರೆದುಕೊಂಡು ವಿಗ್ರಹದ ಹತ್ತಿರ ಹೋದ. ಹುಡುಗ ಮತ್ತೆ 5 ಸುತ್ತು ಪ್ರದಕ್ಷಿಣೆ ಹಾಕಿದ. ಅದರ ಮುಂದೆ ನಿಂತ. ದುಃಖ ತಡೆಯಲಾಗಲಿಲ್ಲ, ಕಣ್ಣೀರು ಸುರಿದವು. ಮಗನನ್ನ ಸಂತೈಸಲು ಜನರಲ್ ಅವನ ಭುಜದ ಮೇಲೆ ಕೈಯಿಟ್ಟು ಒತ್ತಿದ. ಮಗ ತಲೆ ಎತ್ತಿ ನೋಡಿ ಕಣ್ಣೀರೊರೆಸಿಕೊಂಡ. ನಂತರ ತಂದೆಗೆ ಕೇಳ್ದ, ಅಪ್ಪ, ನಾನ್ ನಿನಗೆ ಅವತ್ತಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ಬಾರಿ ನೆಪೋಲಿಯನ್ನ ನೋಡಿದಾಗ್ಲೆಲ್ಲ ನನಗಾಗುವ ಸಂತೋಷದಲ್ಲಿ ನಾನು ಕೇಳೋದನ್ನೇ ಮರೀತಿದ್ದೆ. ಇಂದು ಕೊನೆಯ ದಿನವಾಗಿದ್ರಿಂದ ಕೇಳ್ತಿದ್ದೀನಿ. ಅಪ್ಪ, ಇಷ್ಟು ಸುಂದರವಾದ ಬಲಿಷ್ಠವಾದ ನೆಪೋಲಿಯನ್ನ ಮೇಲೆ ಕುಳಿತ ಮೂರ್ಖ ಯಾರು? ಅಪ್ಪನಿಗೆ ಮೂರ್ಛೆ ಬರೋದನ್ ಬಾಕಿ. ಇದುವರೆಗೂ ಕುದುರೆಯ ಮೇಲೆ ಕುಳಿತ ನೆಪೋಲಿಯನ್ನ ನೋಡಿ ಸಂತೋಷ ಪಡ್ತಿದ್ದಾನೆ ಅಂತ ಭಾವಿಸಿದ್ದ ಜನರಲ್. ಆದ್ರೆ ಮಗ ಮೆಚ್ಚಿದ್ದು ಕುದುರೆಯನ್ನ, ಮತ್ತೆ ಅದನ್ನೇ ನೆಪೋಲಿಯನ್ ಅಂತ ಹೇಳಿ ತಿಳ್ಕೊಂಡಿದ್ದು ಗೊತ್ತಾಯ್ತು. ಜಗತ್ತೇ ಹೀಗೆ, ನಾವೇನೋ ಹೇಳಿರ್ತೀವಿ, ಕೆಲವು ಜನ ಮತ್ತೇನೋ ಭಾವಿಸಿರ್ತಾರೆ. ನಾವ್ ಹೇಳಿದ್ದನ್ನೇ ಮಾಡಿದ್ದನ್ನೇ ಸರಿಯಾಗಿ ಅರ್ಥೈಸ್ಕೊಂಡಿದ್ದಾರೆ ಎಂದು ತೃಪ್ತಿ ಪಡುತ್ತೇವೆ. ಆದ್ರೆ ಜನ ತಮ್ಮ ಮೂಗಿನ ನೇರಕ್ಕೆ ಅರ್ಥವನ್ನ ಹೊಂದಿಸ್ಕೊಂಡಿರ್ತಾರೆ. ಎಷ್ಟು ಜನಕ್ಕೆಂದು ವಿವರಿಸಿ ಹೇಳೋಕಾಗುತ್ತೆ? ಯಾರಾದ್ರೂ ಸರಿಯಾದ ಅರ್ಥದಲ್ಲಿ ಗ್ರಹಿಸಿದ್ರೆ ಭಗವಂತನ ಕೃಪೆಯಿಂದ ತೃಪ್ತರಾಗಿರಿ. ಹಾಗಾಗ್ದಿದ್ರೆ ಅವರ ಹಣೆ ಬರ ಅಂತ ಸುಮ್ಮನೆ ಆಗಿ. ನಿಜ ಅಲ್ವಾ? ನಾವೇನೋ ಒಂದ್ ಹೇಳಿರ್ತೀವಿ, ಜನ ಇನ್ನೇನನ್ನೋ ಭಾವಿಸಿರ್ತಾರೆ, ಅಥವಾ ಯಾವುದೋ ನಾವು ಹೇಳಿರೋ ಅರ್ಧಂಬರ್ಧ ಮಾತುಗಳನ್ನೇ ಕೇಳಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಮಾತಾಡ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ನಾವೇನ್ ಯೋಚಿಸಿದ್ದೀವಿ, ನಾವೇನ್ ಮಾಡ್ತಿದ್ದೀವಿ, ನಮ್ಮ ಉದ್ದೇಶ ಏನು ಅನ್ನೋದು ನಮಗೆ ಮಾತ್ರ ಗೊತ್ತಾಗುತ್ತೆಯೇ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದ್ರಿಂದ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚಿಸ್ಬೇಕು ಅಂತ ಹೇಳ್ತಾ ಈ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಓಕೆ, ಕಥೆಯ ಶೀರ್ಷಿಕೆ ಭೂತ ಹಿಡಿದವರಲ್ಲ ಭೂತವನ್ನೇ ಹಿಡಿದವರು ಅನ್ನೋದಾಗಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಕೆಲವರಿರ್ತಾರೆ, ಅವರನ್ನ ಭೂತ ಹಿಡಿದಿಲ್ಲ, ಅವರೇ ಭೂತವನ್ನ ಗಟ್ಟಿಯಾಗಿ ಹಿಡಿದಿರ್ತಾರೆ. ಭೂತ ಅವರನ್ನು ಬಿಟ್ಟರೂ ಅವರು ಭೂತವನ್ನ ಬಿಡುವುದಿಲ್ಲ, ಹಿಡಿದುಕೊಂಡೇ ಇರ್ತಾರೆ. ಭೂತ ಅಂದ್ರೆ ಭೂತ ಪ್ರೀತಗಳಲ್ಲ, ಭೂತವೆಂದ್ರೆ ಭೂತಕಾಲವೆಂದಷ್ಟೇ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆ ಇದೆ. ಬಹಳ ಹಿಂದೆ ಕಾರು ಬಸ್ಸುಗಳು ಇಲ್ಲದ ಕಾಲ, ಜನ ಓಡಾಡಲು ಕುದುರೆಯನ್ನ ಬಳಸ್ತಾ ಇದ್ರು. ಊರುಗಳಲ್ಲಿ ಕುದುರೆ ಲಾಯಗಳಿರುತ್ತಾ ಇತ್ತಂತೆ. ಅಲ್ಲಿ ಪ್ರಯಾಣಿಕರ ಕುದುರೆಗಳಿಗೆ ನೆರಳು, ಹುಲ್ಲು, ನೀರು ದೊರೆಯುತ್ತಿದ್ದಂತೆ. ಅಲ್ಲಿದ್ದ ಸೇವಕ ಕುದುರೆಗಳಿಗೆ ಉಪಚರಿಸುತ್ತಿದ್ದ. ಕುದುರೆಗಳ ಮಾಲೀಕರು ಕೊಡುತ್ತಿದ್ದಂತಹ ಕಾಸಿನಿಂದ ಅವರ ಜೀವನ ಸಾಗ್ತಾ ಇತ್ತು. ಅಲ್ಲಿಗೆ ಪ್ರತಿದಿನ ವಯಸ್ಸಾದವರೊಬ್ಬರು ಬರ್ತಾ ಇದ್ರು. ದೂರ ಪ್ರಯಾಣ ಮಾಡಿ ಕುದುರೆಗಳಿಂದ ಆಗಷ್ಟೇ ಇಳಿದವರಂತೆ ಕಾಣ್ತಾ ಇದ್ರು. ಸೇವಕನಿಗೆ, ನನ್ನದು ಅಪರೂಪದ ಕುದುರೆ, ಇದಕ್ಕೆ ಸ್ನಾನ, ಹುಲ್ಲು, ನೀರು ಕೊಟ್ಟು ಉಪಚರಿಸು, ನಾನು ಪೇಟೆಯಲ್ಲಿ ಸುತ್ತಾಡಿ ಬರುತ್ತೇನೆ ಎಂದೆಲ್ಲ ಹೇಳಿ ಹೋಗುತ್ತಿದ್ರು. ಸಂಜೆ ಬಂದು ಸೇವಕನಿಗೆ ಒಂದಿಷ್ಟು ಹಣ ಕೊಟ್ಟು ಮತ್ತೆ ಕುದುರೆಯನ್ನೇರಿದವರಂತೆ ಹೋಗ್ತಾ ಇದ್ರು. ಆದರೆ ಇಲ್ಲಿ ವಿಚಿತ್ರವೆಂದ್ರೆ ಅವರು ನಡೆದೇ ಬರುತ್ತಾ ಇದ್ರು, ನಡೆದೇ ಹೋಗ್ತಾ ಇದ್ರು, ಕುದುರೆ ಇಲ್ಲವೇ ಇಲ್ಲ. ಇದನ್ನ ಗಮನಿಸಿದ ಒಬ್ಬರು ಸೇವಕನನ್ನ, ಅವರ ಬಳಿ ಕುದುರೆಯೇ ಇಲ್ಲ, ಕುದುರೆಗೆ ಉಪಚಾರ ಮಾಡಲು ಹೇಳಿ ಹೋಗುತ್ತಿದ್ದದನ್ನ ನಾನು ಗಮನಿಸುತ್ತಿದ್ದೇನೆ, ಇದೇನು ವಿಚಿತ್ರ ಎಂದರು. ಸೇವಕ ಮುಸಿಮಸಿ ನಗುತ್ತಾ, ಅವರು ಬಹಳ ಹಿಂದೆ ಈ ರಾಜ್ಯದ ಅಶ್ವದಳದ ಮುಖ್ಯಸ್ಥರಾಗಿದ್ದವರು. ನಿವೃತ್ತರಾಗಿ ಬಹಳ ವರ್ಷ ಆಯಿತು, ಆದರೂ ಈಗಲೂ ತಾವು ಮುಖ್ಯಸ್ಥರೆಂದೇ ಭ್ರಮೆಯಲ್ಲಿದ್ದಾರೆ, ದಿನವೂ ಹೀಗೆ ಮಾಡ್ತಾರೆ ಎಂದ. ಅವರು, ಅವರಿಗೇನೋ ಭ್ರಮೆ ಇರಬಹುದು, ಆದರೆ ನೀನು ಕುದುರೆಯನ್ನ ಉಪಚರಿಸಿದ ನಾಟಕ ಏಕಾಡ್ತೀಯಾ ಎಂದರು. ಸೇವಕ, ನನಗೆ ಒಂದಿಷ್ಟು ಕಾಸು ಕೊಡ್ತಾರೆ, ನಾನೇಕೆ ಅದನ್ನ ಕಳೆದುಕೊಳ್ಳಿ ಎಂದು ಇಂದು ಚೂರಾಗಿ ನಕ್ಕ. ಪ್ರಶ್ನೆ ಕೇಳಿದವರು ನಗುತ್ತಲೇ ಹೋದ್ರು. ಈ ಕಟ್ಟುಕತೆಯನ್ನ ನಾವು ನಂಬಲೇಬೇಕಿಲ್ಲ, ಆದರೆ ಅಂತಹ ಭ್ರಮೆಯುಳ್ಳ ಅನೇಕರನ್ನ ಬದುಕಿನಲ್ಲಿ ನಾವು ಕಂಡಿರಬಹುದು. ಅಪಾರ ಕೀರ್ತಿ ಗಳಿಸಿದ ಮೆರವ ಭವ್ಯ ನಾಡಿದು ಎಂದು ಹಾಡಿ ಇಂದು ನಮ್ಮ ನಾಡಿನಲ್ಲೇ ನಾವು ಅಲ್ಪಸಂಖ್ಯಾತರಾಗುತ್ತಿರುವುದನ್ನ ಕಂಡಿರಬಹುದು. ಮುತ್ತು ರತ್ನಗಳನ್ನ ಸೇರಿನಲ್ಲಿ ಅಳೆದ ಸಂಪತ್ಭರಿತ ದೇಶದವರೆಂದು ಹೇಳಿಕೊಳ್ಳುತ್ತಾ ಇಂದು ಸೇರನ್ನು, ತಕ್ಕಡಿಯನ್ನು ಬೇರೆಯವರ ಕೈಗಿಟ್ಟಿರುವುದನ್ನು ಕಂಡಿರಬಹುದು. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಎಂದು, ನಾನಾಗ 20 ಒಬ್ಬಟ್ಟು ತಿಂತಿದ್ದೆ ಎಂದು ಹೇಳಿಕೊಳ್ಳುತ್ತಿರುವವರನ್ನ ಕಂಡಿರಬಹುದು. ನಮ್ಮ ತಾತ ದಿವಾನರಾಗಿದ್ರು ಎಂದು ಹೇಳಿಕೊಳ್ಳುತ್ತಾ ಜವಾನನ ಕೆಲಸ ಮಾಡಿದವರನ್ನೂ ಕಂಡಿರಬಹುದು. ನಮಗೆ 100 ಎಕರೆ ಜಮೀನಿತ್ತೆಂದು ಹೇಳಿಕೊಳ್ಳುತ್ತಾ ಸೂರಿಲ್ಲದೆ ಬದುಕುತ್ತಿರುವವರನ್ನೂ ಕಂಡಿರಬಹುದು. ಹೀಗೆಲ್ಲ ಹೇಳುವವರು ನಮಗೆ ಕಂಡರೆ ನಾವು ಅವರನ್ನ ಭೂತ ಬಿಟ್ಟಿಲ್ಲದವರೆಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಬಹುದು. ನಮಗೂ ಒಮ್ಮೊಮ್ಮೆ ಅಂತಹ ಮಾತುಗಳನ್ನಾಡುವ ಚಪಲ ಉಂಟಾದಾಗ ಈ ಅಶ್ವದಳ ಮುಖ್ಯಸ್ಥರಂತೆ ನಗೆ ಪಾಟಲಿಗೆ ಗುರಿಯಾಗಬಾರದೆಂದು ಸುಮ್ಮನಿರಬಹುದಲ್ವೇ? ಇಲ್ಲದಿದ್ರೆ ನಾವು ಕೂಡ ಭೂತವನ್ನೇ ಹಿಡಿದಿರ ಹಿಡಿದವರಾಗಬೇಕಾಗುತ್ತೆ. ಭೂತಕಾಲ ನಮ್ಮನ್ನ ಬಿಟ್ಟು ಹೋಗಿದ್ರು ಭೂತಕಾಲವನ್ನೇ ನೆನೆಸಿಕೊಳ್ಳುವುದನ್ನ ಬಿಟ್ಟು ಬದುಕಬೇಕಲ್ವೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ರಮೈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9668 6096279968 9627 9962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT NEET ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
5: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
6: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
4: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
5: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
6: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
7: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
4: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
4: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, AC ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
4: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
6: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
6: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಏನೇ, ಒಂದೇ ಮಗು ಸಾಕು ಅಂತನಾ?
10: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
9: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
11: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
12: Our difficulty, as I said, is not about the ultimate future. Our difficulty is how to make the heterogeneous mess that we have today
13: take a decision in common.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಎಂಜಿ ರಂಗಸ್ವಾಮಿ, ನಿವೃತ್ತ ಉಪನ್ಯಾಸಕ, ಹಿರಿಯೂರು. ಕಲ್ಲಿದ್ದಲ ಗಣಿಗಳ ಭೂಮಿಯೊಳಗೆ ಕೆಲಸ ಮಾಡಲು ಮಹಿಳೆಯರ ನೇಮಕಾತಿ ಮಾಡುವ ಮೇಲೆ ಇರುವ ನಿಷೇಧವನ್ನು ರದ್ದುಪಡಿಸುವುದು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಮಿಕ ಸದಸ್ಯರು. ಮಾನ್ಯರೇ, ನಮ್ಮ ಮಹಿಳಾ ಸದಸ್ಯರು ಸಭೆಯನ್ನು ಮುಂದೂಡಬೇಕೆಂಬ ಸೂಚನೆಯನ್ನು ಮಂಡಿಸಿದ್ದಕ್ಕಾಗಿ ನನಗೆ ಸಂತೋಷವಾಗಿದೆ. ಏಕೆಂದರೆ ಅದು ಬಹಳ ದಿನಗಳಿಂದ ನನ್ನನ್ನು ಕಾಡುತ್ತಿರುವ ವಿಷಯವೊಂದನ್ನು ಸದನಕ್ಕೆ ಸ್ಪಷ್ಟಪಡಿಸಲು ಅವಕಾಶ ಮಾಡಿಕೊಡುತ್ತದೆ. ಈ ವಿಷಯವಾಗಿ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಭಾರತ ಸರ್ಕಾರದ ಈ ತೀರ್ಮಾನವು ದುರದೃಷ್ಟಕರ ಎಂದು ನಾನು ಮೊದಲೇ ಹೇಳಬಯಸುತ್ತೇನೆ. ಇದರಿಂದ ನನಗೆ ಚಿಂತೆಯಾಗಿದೆ. ನಾನು ಹೇಳುವುದಿಷ್ಟೇ, ಭಾರತ ಸರ್ಕಾರವು ಕಡ್ಡಾಯ ಪೂರ್ವಕವಾಗಿ ಇದ್ದ ಆಗಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಇದೇನು ನಮ್ಮ ಪಾಲಿನ ತಪ್ಪು ಎಂದೆನಿಸುವುದಿಲ್ಲ. ನಾನು ತೋರಿಸುತ್ತಿರುವ ಖಿನ್ನತೆ ಸದನಕ್ಕೆ ಅರ್ಥವಾಗುತ್ತಿದೆ ಎಂದು ನನಗನಿಸುತ್ತದೆ. ನಾನು ಇದುವರೆಗೂ ಆಲಿಸಿರುವ ಚರ್ಚೆಯು ನನ್ನ ಮನಸ್ಸಿಗೆ ನಾಟಿದೆ. ಸನ್ಮಾನ್ಯ ಸದಸ್ಯರಲ್ಲಿ ಬಹಳಷ್ಟು ಜನ ಮಾನವೀಯತೆಯ ಜಾಡಿನಲ್ಲೇ ಮಾತನಾಡಿದ್ದಾರೆ, ಆದರೆ ನನಗೆ ಅವರ ಮಾತು ಸತ್ಯಕ್ಕೆ ದೂರವಾಗಿದೆ ಎಂದೆನಿಸುತ್ತದೆ. ನಾನು ಈ ಚರ್ಚೆಯಲ್ಲಿ ಪರಿಸ್ಥಿತಿಯ ವಾಸ್ತವಿಕತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾತನಾಡ ಬಯಸುತ್ತೇನೆ. ಸದನದ ತೀರ್ಮಾನ ಪಡೆಯಲೋ ಎಂಬಂತೆ ಅನೇಕ ವಿಷಯಗಳನ್ನು ಚರ್ಚೆಯಲ್ಲಿ ತರಲಾಯಿತು. ಕಲ್ಲಿದ್ದಲ ಗಣಿಗಳಲ್ಲಿ ಕೊಡಲಾಗುವ ಸಂಬಳದ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಎಂದು ನಾನು ವಿಶೇಷವಾಗಿ ಹೇಳಬೇಕಾಗಿದೆ. ಕಲ್ಲಿದ್ದಲ ಗಣಿ ಕಾರ್ಮಿಕರ ಕಲ್ಯಾಣ ಕಾರ್ಯಗಳಿಗೆ ಅನ್ಯಾಯವಾಗುತ್ತಿರುವುದರ ಬಗೆಗೂ ಪ್ರಸ್ತಾಪಿಸಲಾಯಿತು. ನಾನು ವಿಮರ್ಶೆ ಮಾಡುವಾಗ ಈ ಬಗ್ಗೆ ಮಾತನಾಡುತ್ತೇನೆ. ಸದಸ್ಯರ ಸೂಚನೆಯನ್ನೇನೋ ನಾನು ಗೌರವಿಸುತ್ತೇನೆ, ಆದರೆ ಇವೆಲ್ಲ ಪ್ರಾಸಂಗಿಕ ವಿಷಯಗಳೇ ಹೊರತು ಸದನವು ನಿರ್ಣಯಿಸಲೇಬೇಕಾದ ವಿಷಯಗಳಲ್ಲ ಎಂಬ ನನ್ನ ಮಾತು ನ್ಯಾಯಯುತವೆಂದು ನನಗನಿಸುತ್ತದೆ. ಈ ಪ್ರಾಸ್ತಾವಿಕ ಅವಲೋಕನಗಳ ನಂತರ ನಾನು ಮೊದಲು ತಿಳಿಸಬೇಕಾದ ವಿಷಯ ಏನೆಂದರೆ, ಭೂಮಿಯ ಒಳಗೆ ಹೆಂಗಸರು ಕೆಲಸ ಮಾಡುವುದನ್ನು ನಿಷೇಧಿಸುವ ಒಂದು ಒಡಂಬಡಿಕೆಗೆ ಮಾನ್ಯ ಸದಸ್ಯರು 1939ರಲ್ಲಿ ಒಪ್ಪಿಗೆ ನೀಡಿದ್ದರು ಮತ್ತು ಭಾರತ ಸರ್ಕಾರಕ್ಕೆ ಆ ಒಡಂಬಡಿಕೆಯನ್ನು ಅನುಷ್ಠಾನಕ್ಕೆ ತರಲು ಎಂದೂ ಮನಸ್ಸಿರಲಿಲ್ಲ ಎಂಬ ಕಾರಣದಿಂದ 4 ವರ್ಷಗಳಲ್ಲಿ ಆ ಒಪ್ಪಿಗೆಯಿಂದ ಹಿಂದೆ ಸರಿದಿದ್ದರು ಎಂಬ ಅಭಿಪ್ರಾಯ ಬರುವಂತೆ ಮಾನ್ಯ ಸದಸ್ಯರು ಮಾತನಾಡಿದ್ದಾರೆ. ಮಾನ್ಯರೇ, ವಸ್ತುಸ್ಥಿತಿ ಏನೆಂಬುದನ್ನು ತೋರಿಸಲು ನಾನು ಈ ವಿಷಯದ ಮೇಲೆ ಟಿಪ್ಪಣಿ ಮಾಡಬೇಕಾಗಿದೆ. ಈ ಒಡಂಬಡಿಕೆಯು ಜಾರಿಗೆ ಬರುವುದಕ್ಕಿಂತ ಬಹಳ ಹಿಂದೆಯೇ ಭಾರತ ಸರ್ಕಾರವು ಹೆಂಗಸರು ಭೂಮಿಯೊಳಗೆ ಕೆಲಸ ಮಾಡುವುದನ್ನು ನಿಷೇಧಿಸುವ ನಿಯಮವನ್ನು ಒಪ್ಪಿಕೊಂಡಿತ್ತು ಎಂಬುದನ್ನು ಸದನವು ಇಲ್ಲಿ ಸ್ಮರಿಸಬಹುದು. ಈ

ದಿಟ್ಟ ಹೆಜ್ಜೆಯನ್ನಿಟ್ಟು ಶಾಸನ ಮಾಡಲು ತನಗಿರುವ ಅಧಿಕಾರವನ್ನು ಚಲಾಯಿಸಬೇಕೆಂದು ತೀರ್ಪಿತ್ತಿತು. ಆಯ್ಕೆ ಸಮಿತಿಯಲ್ಲಿ ಈ ತತ್ವವನ್ನು ಭಾರತ ಸರ್ಕಾರ ಅಂಗೀಕರಿಸಿತಲ್ಲದೆ ಅದು ಹೆಂಗಸರು ಭೂಮಿಯೊಳಗೆ ಕೆಲಸ ಮಾಡುವುದನ್ನು ತಪ್ಪಿಸುವ ಸ್ಪಷ್ಟ ಉದ್ದೇಶದಿಂದ ನಿಯಮಗಳನ್ನೂ ರೂಪಿಸಿತು. ಅಲ್ಲದೆ ಭೂಮಿಯೊಳಗೆ ಕೆಲಸ ಮಾಡುವ ಹೆಂಗಸರ ಸಂಖ್ಯೆಯನ್ನು ಪ್ರತಿ ವರ್ಷ ಕಡಿಮೆ ಮಾಡುವಂತಹ ಒಂದು ನಿಶ್ಚಿತ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹಾಕಿಕೊಂಡಿತ್ತು ಎಂಬುದನ್ನು ಸದನಕ್ಕೆ ತಿಳಿಸಬೇಕಾಗಿದೆ. ಇದರಿಂದಾಗಿ ಈ ಸದನದಲ್ಲಿ ಅದಕ್ಕೆ ಒಪ್ಪಿಗೆ ನೀಡುವ 2 ವರ್ಷ ಮೊದಲು ಭಾರತ ಸರ್ಕಾರದ ಧೋರಣೆಯನ್ವಯ ಗಣಿಯಲ್ಲಿ ಯಾವ ಹೆಂಗಸರೂ ಕೆಲಸ ಮಾಡುತ್ತಿರಲಿಲ್ಲ. ಮಾನ್ಯರೇ, ಈ ಸಂಗತಿಯ ಬಗೆಗೆ ಸೂಚನೆಯನ್ನು ಮಾಡಿದ ಮಾನ್ಯ ಸದಸ್ಯರು ಪ್ರಸ್ತಾಪಿಸಿದ್ದಾರೆ. ಭಾರತ ಸರ್ಕಾರವು ಈ ಒಪ್ಪಂದ ಜಾರಿಗೆ ಬರುವ ಬಹಳ ಹಿಂದೆಯೇ ಹೆಂಗಸರು ಗಣಿಗಳಲ್ಲಿ ಕೆಲಸ ಮಾಡಬಾರದೆಂಬ ನಿಲುವನ್ನು ತಳೆದಿತ್ತು ಹಾಗೂ ಅದರ ಪ್ರಕಾರ ಕೆಲವು ನಿಶ್ಚಿತ ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಮಾನ್ಯ ಮಹಿಳಾ ಸದಸ್ಯರು ಈ ತೀರ್ಮಾನವನ್ನು ಪಡೆಯದಿದ್ದುದಕ್ಕಾಗಿ ನಾನು ವಿಷಾದಿಸುತ್ತೇನೆ. ಭಾರತ ಸರ್ಕಾರವು ಯಾವ ಸಮರ್ಥನೆಯೂ ಇಲ್ಲದೆ ಈಗ ಈ ನಿಷೇಧವನ್ನು ರದ್ದುಗೊಳಿಸಿದೆ ಎಂಬ ಕಾರಣಕ್ಕಾಗಿ ಅದನ್ನು ದೂಷಿಸಲಾಗಿದೆ. ಆ ರೀತಿಯ ಹೇಳಿಕೆಯು ನನ್ನನ್ನು ಚಕಿತಗೊಳಿಸಿದೆ ಎಂಬುದನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಮಾನ್ಯರೇ, 2 ವಿಷಯಗಳನ್ನು ನಾನು ಸದನಕ್ಕೆ ತಿಳಿಯ ಬಯಸುತ್ತೇನೆ. ಅಲ್ಲದೆ ನಾನು ಸದನದ ಮುಂದಿಡುವ ಈ ವಿಷಯಗಳು ತುರ್ತು ವಿಷಯಗಳೋ ಅಲ್ಲವೋ ಎಂಬುದನ್ನು ಸದನವು ಪರಿಶೀಲಿಸಬೇಕೆಂದೂ ಪ್ರಾರ್ಥಿಸುತ್ತೇನೆ. ಮಾನ್ಯರೇ, ಭೂಮಿಯೊಳಗೆ ಹೆಂಗಸರು ಕೆಲಸ ಮಾಡಬಾರದೆಂಬ ನಿಷೇಧಾಜ್ಞೆಯನ್ನು ರದ್ದುಗೊಳಿಸುವ ನಿಯಮವು ನೇರವಾಗಿ ಕಲ್ಲಿದ್ದಲಿಗೆ ಸಂಬಂಧಿಸಿದೆ. ಅದು ನಿರ್ವಿವಾದದ ಸಂಗತಿ. ಕಲ್ಲಿದ್ದಲು ಎಲ್ಲ ದೃಷ್ಟಿಯಿಂದಲೂ ಮುಖ್ಯವಾದ ವಸ್ತುವೋ ಅಲ್ಲವೋ ಎಂಬುದನ್ನು ಸದನದ ಮಾನ್ಯ ಸದಸ್ಯರು ಪರಿಶೀಲಿಸಬೇಕೆಂಬುದು ನನ್ನ ಬಯಕೆ. ಕೈಗಾರಿಕೆಯ ದೃಷ್ಟಿಯಿಂದ ಅದು ಮುಖ್ಯವಾದ ವಸ್ತುವಲ್ಲವೇ? ಸಾರಿಗೆಯ ದೃಷ್ಟಿಯಿಂದ ಅದು ಮುಖ್ಯವಾದ ವಸ್ತುವಲ್ಲವೇ? ನಾಗರಿಕ ಬಳಕೆಯ ದೃಷ್ಟಿಯಿಂದ ಅದು ಮುಖ್ಯವಾದ ವಸ್ತುವಲ್ಲವೇ? ಸದನವು ಇದನ್ನು ಪರಿಶೀಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದು ನಾವು ಬೇಕೆಂದಾಗ ಬಿಡಬಹುದಾದ ವಸ್ತುವಲ್ಲ ಎಂಬ ವಿಷಯವನ್ನು ನಾನು ಒತ್ತಿ ಹೇಳುತ್ತಿದ್ದೇನೆ. ಅದು ನಮಗೆ ಅತ್ಯಗತ್ಯವಾದ ವಸ್ತು. ಅಲ್ಲದೆ ಅದು ಆಹಾರಕ್ಕಿಂತ ಮೊದಲು, ಯಾವುದೇ ವಸ್ತುವಿಗಿಂತ ಮೊದಲು ನಮಗೆ ಬೇಕು. ಸದನವು ಪರಿಶೀಲಿಸಬೇಕೆಂದು ನಾನು ಕೇಳುವ ಮೊದಲ ವಿಷಯವಿದು. ಸದನವು ಪರಿಶೀಲಿಸಬೇಕೆಂದು ನಾನು ಕೇಳುವ 2ನೆಯ ವಿಷಯ ಎಂದರೆ, ಪರಿಸ್ಥಿತಿ ತಂತಾನೇ ಸರಿ ಹೋಗುವವರೆಗೂ ಭಾರತ ಸರ್ಕಾರವು ಕಾಯಲು ಸಾಧ್ಯವಿತ್ತೇ ಎಂಬ ಪ್ರಶ್ನೆ. ಆಗಲೂ ಕಲ್ಲಿದ್ದಲನ್ನು ಯಥಾರೀತಿ ಉತ್ಪಾದಿಸಲಾಗುತ್ತಿತ್ತು ಎಂಬುದು ನನಗೆ ಗೊತ್ತು, ಸನ್ಮಾನ್ಯ ಸದಸ್ಯರಿಗೂ ಗೊತ್ತು. 1943ರಲ್ಲಿ ಪ್ರಾಯಶಃ ಅದನ್ನು ಉತ್ಪಾದಿಸಲಾಗುತ್ತಿರಲಿಲ್ಲ. ಪ್ರಾಯಶಃ 1944ರಲ್ಲೂ ಅದನ್ನು ಉತ್ಪಾದಿಸಲಾಗುತ್ತಿರಲಿಲ್ಲ. ಆದರೆ 1945ರಲ್ಲಿ ಅದನ್ನು ಉತ್ಪಾದಿಸಬಹುದಿತ್ತು. ಆದರೆ ಸದನವು ಪರಿಶೀಲಿಸಬೇಕೆಂದು ನಾನು ಕೇಳುವ ಪ್ರಶ್ನೆ ಇದು. ಆಗ ನಾವು ಕಾಯಬಹುದಾದ ಪರಿಸ್ಥಿತಿ ಇತ್ತೇ? ಪರಿಸ್ಥಿತಿ ಯಥಾರೀತಿಯಲ್ಲೇ ಮುಂದುವರಿಯಲು ನಾವು ಬಿಡಬಹುದಿತ್ತೇ? ಮಾನ್ಯರೇ, ಇದೊಂದು ತುರ್ತಾದ ಹಾಗೂ ಪ್ರಥಮ ಆದ್ಯತೆ ಪಡೆಯಬೇಕಾದ ಪ್ರಸಂಗ. ಇಂತಹ ಪ್ರಸಂಗದ ಸುಧಾರಣೆಗಾಗಿ ತಕ್ಷಣವೇ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ ಸರ್ಕಾರವೆಂದು ಕರೆಸಿಕೊಳ್ಳುವ ಯೋಗ್ಯತೆ ಇಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಆದ್ದರಿಂದ ನಾವು ತುರ್ತು ಪರಿಸ್ಥಿತಿಯೊಂದನ್ನು ಪರಿಶೀಲಿಸುತ್ತಿದ್ದೇವೆ ಎಂಬುದನ್ನು ಮರೆಯಬಾರದು. ಆದ್ದರಿಂದ ಹೆಂಗಸರು ಭೂಮಿಯೊಳಗೆ ಕೆಲಸ ಮಾಡುವ ನಿಷೇಧವನ್ನು ರದ್ದುಪಡಿಸುವ ಶಾಸನವು ಒಂದು ವ್ಯರ್ಥ ಶಾಸನವಲ್ಲ, ಸರ್ಕಾರದ ಬೇಜವಾಬ್ದಾರಿಯುತ ಕಾರ್ಯವೂ ಅಲ್ಲ. ಅದೊಂದು ವಸ್ತುಸ್ಥಿತಿಗಳಿಗೂ ಸಂದರ್ಭಕ್ಕೆ ತಕ್ಕಂತಹ ಪರಿಸ್ಥಿತಿಗಳಿಗೂ ಅನುಗುಣವಾಗಿ ಎಸಗಿದ ಕಾರ್ಯ. ಆದ್ದರಿಂದ ಮಾನ್ಯರೇ, ಸರ್ಕಾರದ ನಡವಳಿಕೆಯನ್ನು ಈ ತುರ್ತು ಪರಿಸ್ಥಿತಿಯ ಬೆಳಕಿನಲ್ಲಿ ಮಾತ್ರ ಪರಾಮರ್ಶಿಸಬೇಕೆಂದು ನಾನು ಸನ್ಮಾನ್ಯ ಸದಸ್ಯರನ್ನು ಬೇಡಿಕೊಳ್ಳುತ್ತೇನೆ. ಸರ್ಕಾರವು ಮಾಡಲೇಬೇಕಾದುದನ್ನು ಮಾಡುವುದರಲ್ಲಿ ಸೋತಿದೆಯೇ? ಸರ್ಕಾರವು ಮಾಡಬಾರದ್ದನ್ನು ಮಾಡಿದೆಯೇ?

ನಾನು ತಿಳಿಸಿದ ಎರಡು ಪರಿಶೀಲನೆಗಳ ದೃಷ್ಟಿಯಿಂದ ನೋಡಿದಾಗ ಸರ್ಕಾರದ ಕಾರ್ಯವು ಅತ್ಯಂತ ಸೂಕ್ತ ಎಂದು ನಾನು ನಿಸ್ಸಂಕೋಚವಾಗಿ ಹೇಳುತ್ತೇನೆ. ಇದು ನನ್ನ ನಿವೇದನೆ. ನನ್ನ ಸನ್ಮಾನ್ಯ ಮಿತ್ರ ಶ್ರೀ ಜೋಶಿಯವರು ಇದೊಂದು ಒಪ್ಪಂದವೆಂದೂ ಅದನ್ನು ಮುರಿಯಲಾಗದೆಂದೂ ಹೇಳಿದರು. ಇದೊಂದು ಒಪ್ಪಂದ, ತನ್ನನ್ನು ತಾನೇ ತಾತ್ಕಾಲಿಕವಾಗಿ ರದ್ದು ಮಾಡಿಕೊಳ್ಳುವಂತಹ ನಿಯಮ ಅದರಲ್ಲಿಲ್ಲ ಎಂಬ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದವನ್ನಾಗಲಿ ಅಂತಾರಾಷ್ಟ್ರೀಯ ಕೌಲನ್ನಾಗಲಿ ಮುರಿಯುವ ಅಧಿಕಾರವಿರುತ್ತದೆ ಎಂದು ನಿಸ್ಸಂಕೋಚವಾಗಿ ಹೇಳಬಲ್ಲೆ. ಅದೊಂದು ಚೆನ್ನಾಗಿ ರೂಢಿಯಲ್ಲಿರುವ ಅಂತಾರಾಷ್ಟ್ರೀಯ ಕಾಯ್ದೆಯ ನಿಯಮ. ಜಿನೀವಾದಲ್ಲಿ 1940 ಜರುಗಿದ ಆಡಳಿತ ಮಂಡಳಿಯ ಚರ್ಚೆಯಲ್ಲಿ ಭಾಗವಹಿಸಿದವರೆಲ್ಲರ ಅಭಿಪ್ರಾಯ ಇದೇ ಆಗಿತ್ತು ಎಂದು ತಿಳಿಸಲು ನನಗೆ ಸಂತೋಷವಾಗುತ್ತದೆ. ಮಾನ್ಯರೇ, ನಾವೀಗ ತೆಗೆದುಕೊಂಡಿರುವ ಕ್ರಮವನ್ನು ತೆಗೆದುಕೊಳ್ಳದಿರಲು ಸಾಧ್ಯವಿತ್ತೇ? ಈ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದ ಕೆಲವು ಪರಿಸ್ಥಿತಿಗಳ ವಿವರಗಳನ್ನು ಸದನಕ್ಕೆ ತಿಳಿಸಬಯಸುತ್ತೇನೆ. ಕಲ್ಲಿದ್ದಲ ಕೊರತೆಗೆ ಕಾರ್ಮಿಕರ ಕೊರತೆಯೇ ಕಾರಣ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಇಂತಹ ಪರಿಸ್ಥಿತಿ ನಿರ್ವಿವಾದಾಸ್ಪದ ಎಂಬುದು ನನ್ನ ಅಭಿಪ್ರಾಯ. ಮಾನ್ಯರೇ, ಸರ್ಕಾರ ಮಾಡಿರುವ ಸಮೀಕ್ಷೆಯ ಪ್ರಕಾರ ಕಾರ್ಮಿಕರ ಕೊರತೆಗೆ 3 ಕಾರಣಗಳಿವೆ. ಮೊದಲನೆಯದೆಂದರೆ ಭಾರತ ಸರ್ಕಾರವು ಪ್ರಾರಂಭಿಸಿದ ಹೆಚ್ಚು ಆಹಾರ ಬೆಳೆಯಿರಿ ಚಳುವಳಿಯ ಪರಿಣಾಮ ಮತ್ತು ಸೈನ್ಯದಲ್ಲಿ ಉದ್ಯೋಗ ಪಡೆಯುವ ಅವಕಾಶದಲ್ಲಿ ಹೆಚ್ಚಳಗಳೊಂದಿಗೆ ಈ ಅಂಶವನ್ನು ನಿರ್ವಿಕಾರವಾಗಿ ಹೋಲಿಸಿದ ಯಾರಿಗಾದರೂ ಕಲ್ಲಿದ್ದಲ ಗಣಿ ಕಾರ್ಮಿಕರ ಸಂಖ್ಯೆ ಏಕೆ ಕಡಿಮೆಯಾಯಿತು ಎಂಬುದು ತಿಳಿಯುತ್ತದೆ. ಮಾನ್ಯರೇ, ಆಹಾರ ಧಾನ್ಯಗಳ ಬೆಳೆಗಳು ತೀವ್ರಗತಿಯಲ್ಲಿ ಏರುತ್ತಿರುವ ಇಂದಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಆಹಾರ ಬೆಳೆಯಿರಿ ಚಳವಳಿಯು ಜನರನ್ನು ವ್ಯವಸಾಯದ ಕಡೆಗೆ ಆಕರ್ಷಿಸಿತು ಎಂಬುದು ಸ್ಪಷ್ಟವಾಗುತ್ತದೆ. ಕಲ್ಲಿದ್ದಲ ಗಣಿಗಳಲ್ಲಿ ಕೆಲಸ ಮಾಡುವವರು ನಮಗೆಲ್ಲ ತಿಳಿದಿರುವಂತೆ ಪಕ್ಕಾ ರೈತರೇ ಆಗಿರುವುದರಿಂದ ಅವರು ಹೆಚ್ಚು ಆಹಾರ ಬೆಳೆಯಿರಿ ಚಳುವಳಿಯಿಂದ ಆಕರ್ಷಿತರಾದರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ. ಅದೇ ರೀತಿ ಸೈನ್ಯಕ್ಕೆ ಸೇರಿದವರ ಹೆಚ್ಚಿನ ವರಮಾನವು ಈ ಜನರನ್ನು ಆಕರ್ಷಿಸಿರಬಹುದು. ಆದರೆ ಮಾನ್ಯರೇ, ಇಲ್ಲಿ ಮತ್ತೊಂದು ಪರಿಸ್ಥಿತಿ ಇರುವುದನ್ನು ನಾವು ಗಮನಿಸಬೇಕು. ಇದರ ಮೇಲೆ ಮಾತನಾಡಿದ ಸನ್ಮಾನ್ಯ ಸದಸ್ಯರು ಅದನ್ನು ಗೌರವವೆಂಬಂತೆ ಪರಿಗಣಿಸಿದ್ದರೂ ಅದೊಂದು ಸತ್ಯ. ಮೊದಲನೆಯದಾಗಿ ಕಲ್ಲಿದ್ದಲ ಗಣಿಯೊಳಗೆ ಕೆಲಸ ಮಾಡುವುದು ಅತ್ಯಂತ ಅಹಿತಕರವಾಗಿದ್ದು ಅಪಾಯಕರವಾದದ್ದೂ ಹೌದು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದನ್ನು ಯಾರೂ ಇಷ್ಟಪಡುವುದಿಲ್ಲ. ಅದರ ಮೇಲ್ಮೈಯಲ್ಲಿ ಕೆಲಸ ಮಾಡುವವನೂ ಸಹ ತನಗೆ ಸಿಕ್ಕ ಮೊದಲ ಅವಕಾಶದಲ್ಲೇ ಅದನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಹೆಚ್ಚು ಆಹಾರ ಬೆಳೆಯಿರಿ ಚಳವಳಿಯು ಸೈನ್ಯದ ಕೆಲಸವೂ ಗಣಿ ಕಾರ್ಮಿಕನಿಗೆ ಕಡಿಮೆ ಅಪಾಯಕರವೂ ಹೆಚ್ಚು ಹಿತಕರವೂ ಆದ ಉದ್ಯೋಗವನ್ನು ಪಡೆಯುವ ಅವಕಾಶವನ್ನು ಕೊಡುತ್ತದೆ. ಎರಡನೆಯದಾಗಿ ಇದನ್ನು ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಹೆಚ್ಚು ಆಹಾರ ಬೆಳೆಯಿರಿ ಚಳವಳಿಯಲ್ಲಿ ಹಾಗೂ ಸೈನ್ಯ ಕೆಲಸದಲ್ಲಿ ಗಣಿ ಕಾರ್ಮಿಕನು ತೊಡಗಿಸಿಕೊಂಡರೆ ಅವನಿಗೂ ಮತ್ತು ಅವನ ಕುಟುಂಬದ ಇತರರಿಗೂ ಆಗುವಷ್ಟು ದುಡಿಯುವ ಸದವಕಾಶವಿದೆ. ಮಾನ್ಯ ಅಧ್ಯಕ್ಷರು, ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಸನ್ಮಾನ್ಯ ಸದಸ್ಯರಿಗೆ ಇನ್ನೂ ಒಂದೇ ನಿಮಿಷ ಬಾಕಿ ಇದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯರೇ, ಇದಕ್ಕೆ ವಿಷಾದಿಸುತ್ತೇನೆ. ಮಾನ್ಯ ಅಧ್ಯಕ್ಷರು, ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಹೆಚ್ಚು ವೇಳೆಗೆ ಅನುಮತಿ ಕೊಡುವುದಕ್ಕಾಗುವುದಿಲ್ಲ. ಸನ್ಮಾನ್ಯ ಸದಸ್ಯರು ಮುಗಿಸಬೇಕು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯರೇ, ಪರಿಸ್ಥಿತಿ ಹೀಗಿರುವುದರಿಂದ ಕಾರ್ಮಿಕರ ಕೊರತೆಯಾಗಿದೆ. ಇದು ಅಲ್ಲದೆ ಇನ್ನೂ ಎರಡು ವಿಷಯಗಳಿವೆ. ಸದನವು ಅದನ್ನು ಪರಿಶೀಲಿಸಬೇಕಾದರೆ ನಾನು ಅದನ್ನು ಪ್ರಸ್ತಾಪಿಸುವುದು ಅಗತ್ಯ. ಮೊದಲನೆಯದಾಗಿ ಸರ್ಕಾರವು ಇದೊಂದು ಅಮುಖ್ಯ ವಿಷಯವೆಂಬಂತೆ ಮುಂದಾಲೋಚನೆ ಇಲ್ಲದೆ ವರ್ತಿಸಿಲ್ಲ. ಸರ್ಕಾರವು ಬಹಳ ಎಚ್ಚರಿಕೆಯಿಂದ ವರ್ತಿಸಿದೆ ಎಂದು ಸದನಕ್ಕೆ ತಿಳಿಸಬಯಸುತ್ತೇನೆ.
ಅದರ ಮೊದಲ ಪ್ರಕಟಣೆ ಮಧ್ಯ ಪ್ರಾಂತ್ಯಗಳಿಗಷ್ಟೇ ಅನ್ವಯವಾಗುತ್ತಿತ್ತೇ ಹೊರತು ಎಲ್ಲ ಕಲ್ಲಿದ್ದಲ ಗಣಿ ಪ್ರದೇಶಗಳಿಗೂ ಅಲ್ಲ. ಈ ಪ್ರಕಟಣೆಯನ್ನು ಬಂಗಾಳ ಮತ್ತು ಬಿಹಾರಗಳಿಗೂ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದು ಸರ್ಕಾರಕ್ಕೆ ನವೆಂಬರ್ನಲ್ಲಿ ತಿಳಿಯಿತು ಮತ್ತು ಈ ಪ್ರಕಟಣೆಯನ್ನು ಡಿಸೆಂಬರ್ನಲ್ಲಿ ಒರಿಸ್ಸಾಕ್ಕೆ ವಿಸ್ತರಿಸಲಾಯಿತು. ಅಲ್ಲದೆ ಹೆಂಗಸರಿಗೆ ಗಂಡಸರಿಗೆ ಕೊಟ್ಟಷ್ಟೇ ವೇತನ ಕೊಡಬೇಕು ಎಂಬ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ. ಇದು ಬಹಳ ಮಹತ್ವದ ವಿಷಯ. ಲಿಂಗಭೇದ ಮಾಡದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀತಿಯನ್ನು ಕೈಗಾರಿಕೆಯೊಂದರಲ್ಲಿ ಮೊಟ್ಟ ಮೊದಲು ಅನ್ವಯಿಸಿದುದು ಪ್ರಾಯಶಃ ಇದೇ ಮೊದಲಿರಬೇಕೆಂದು ನನಗನಿಸುತ್ತದೆ. ಅಲ್ಲದೆ 5.5 ಅಡಿಗಿಂತ ಕಡಿಮೆ ಅಗಲವಿರುವ ಕಿರುದಾರಿಯಲ್ಲಿ ಹೆಂಗಸರು ಕೆಲಸ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ನಾವು ನೀಡಿದ್ದೇನೆ. ಈ ಪ್ರಕಟಣೆಗಳು ತಾತ್ಕಾಲಿಕ ಎಂಬುದನ್ನು ಸದನವು ಸ್ಮರಿಸಬೇಕೆಂದು ನಾನು ಒತ್ತಿ ಹೇಳುತ್ತಿದ್ದೇನೆ. ಇವು ಯುದ್ಧ ಕಾಲದಲ್ಲಿಯೂ ಜಾರಿಯಲ್ಲಿರುತ್ತವೆ ಎಂದೇನೂ ನಾವು ಹೇಳಿಲ್ಲ. ಈ ಪ್ರಕಟಣೆಗಳು ಸಂಪೂರ್ಣವಾಗಿ ಅಸ್ಥಿರವಾದ ವಿಷಯಗಳು. ಅವನ್ನು ಬೇಕೆಂದಾಗ ಮತ್ತು ಸಾಧ್ಯವಾದಾಗ ಮತ್ತೆ ಜಾರಿಗೊಳಿಸಬಹುದು. ಇದನ್ನು ಪೂರ್ಣ ತುರ್ತಾದ ಹಾಗೂ ತಾತ್ಕಾಲಿಕವಾದ ಕ್ರಮವೆಂದು ನಾವು ಪರಿಗಣಿಸಬೇಕು ಎಂದು ಸದನಕ್ಕೆ ತಿಳಿಸಬಯಸುತ್ತೇನೆ. ಈ ಪ್ರಕಟಣೆಯ ಕಾಲದ ಅವಧಿಯನ್ನು ಮೊಟಕುಗೊಳಿಸಲು ನಾವು ಮತ್ತೊಂದು ಕ್ರಮವನ್ನು ಕೈಗೊಳ್ಳಲಿದ್ದೇವೆ. ನಾವು ಸದ್ಯದಲ್ಲೇ ಒಂದು ಕಾರ್ಮಿಕ ಶಿಬಿರವನ್ನು ಏರ್ಪಡಿಸಿ ಅಲ್ಲಿ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡಲು ಪುರುಷ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತೇವೆ. ಈ ಪ್ರಕಟಣೆಯ ಅವಧಿಯನ್ನು ಮೊಟಕುಗೊಳಿಸಲು ನಾವು ಮತ್ತೂ ಒಂದು ಕ್ರಮವನ್ನು ಕೈಗೊಳ್ಳಲಿದ್ದೇವೆ. ಅದೆಂದರೆ ಕಾರ್ಮಿಕರನ್ನು ಸರಬರಾಜು ಮಾಡುವ ಸಮಿತಿಗಳನ್ನು ನೇಮಿಸುವುದು. ಸೇನಾ ವಿಭಾಗದ ಕೆಲಸ ಮಾಡುತ್ತಿರುವ ಕಾಂಟ್ರಾಕ್ಟರುಗಳಿಗೆ ಕಾರ್ಮಿಕರನ್ನು ಸರಬರಾಜು ಮಾಡುವುದು ಮತ್ತು ಆ ಕಾರ್ಮಿಕರನ್ನು ಅವರಿಂದ ಬಿಡುಗಡೆ ಮಾಡಿ ಕಲ್ಲಿದ್ದಲ ಗಣಿಗಳಲ್ಲಿ ಕೆಲಸ ಮಾಡಲು ಕಳಿಸುವುದು ಈ ಸಮಿತಿಗಳ ಕೆಲಸ. ಮಾನ್ಯ ಅಧ್ಯಕ್ಷರು, ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಸನ್ಮಾನ್ಯ ಸದಸ್ಯರ ವೇಳೆ ಮುಗಿಯಿತು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯರೇ ನನಗೆ ಮತ್ತೊಂದು ನಿಮಿಷದ ಅವಧಿಯನ್ನು ಕೊಟ್ಟರೆ. ಮಾನ್ಯ ಅಧ್ಯಕ್ಷರು, ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಕೊಡಲಾರೆ ಎನಿಸುತ್ತದೆ. ಏಕೆಂದರೆ ತೀರ್ಮಾನವು ಅಂತಿಮವಾಗಿದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆದುದರಿಂದ ಇದೊಂದು ತುರ್ತು ಕ್ರಮವೆಂಬುದನ್ನು ಸದನವು ತಿಳಿಯಬೇಕು ಮತ್ತು ಈ ಪರಿಸ್ಥಿತಿಯಲ್ಲಿ ಅವಶ್ಯಕವಾದುದಕ್ಕಿಂತ ಒಂದು ನಿಮಿಷವೂ ಹೆಚ್ಚು ಕಾಲ ಇದನ್ನು ಮುಂದುವರಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ನಮಸ್ಕಾರ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಧನುಮವೇ ಆ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಜನನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
1: ನನ್ನ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
3: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
3: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಇದು ಒಂದು ರೀತಿಯಲ್ಲಿ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂತೀರ? ಪ್ರತಿದಿನ ಕೂಡ ತರೇವಾರಿ ಅಡುಗೆಗಳನ್ನು ಮಾಡೋದಿರ್ಬೋದು, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಂಜೆ ಸ್ನ್ಯಾಕ್ಸು. ಹಾಗೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರೆ, ಹಬ್ಬ ಹರಿದಿನಗಳು ಬಂದರೆ, ವಿಶೇಷವಾಗಿರುವಂತಹ ದಿನಗಳು ಬಂದಾಗ, ಜೊತೆಗೆ ಯಾರಾದರೂ ನೆಂಟ್ರಿಸ್ಟ್ರಿದ್ದಾಗ, ಮಕ್ಕಳ ಬರ್ತ್ಡೇ ಇದ್ದಾಗ, ಮಕ್ಕಳು ಫಂಕ್ಷನ್ ಇದ್ದಾಗ, ಅದರಲ್ಲೂ ಈಗ ಬೇಸಿಗೆ ರಜಾ, ಮಕ್ಕಳಂತೂ ಮನೇಲಿ ಇದ್ದೇ ಇರ್ತಾರೆ, ಜೊತೆಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹಠ ಹಿಡ್ದಿರ್ತಾರೆ. ಇಂತಹ ಸಮಯದಲ್ಲಿ ಎಷ್ಟೇ ತಿಂಡಿ ತಿನಿಸುಗಳನ್ನು, ಸಿಹಿ ಪದಾರ್ಥಗಳನ್ನು, ಖಾರದ ಪದಾರ್ಥಗಳನ್ನು, ಕುರುಕಲು ತಿಂಡಿಗಳನ್ನು ಮಾಡಿಕೊಂಡ್ರೂ ಕಡಿಮೆನೆ ಅನಿಸುತ್ತೆ. ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದು ಸಿಹಿಗಳು ಕೂಡ ಸಾಕಷ್ಟಿವೆ. ಅಂತಹ ಸಿಹಿ ಖಾದ್ಯಗಳಲ್ಲಿ ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರು ಮಾಡಬಹುದಾದಂತಹ ಜನಪ್ರಿಯ ಸಿಹಿ ತಿಂಡಿಗಳು ಕೂಡ ಸಾಕಷ್ಟಿವೆ ಸ್ನೇಹಿತರೆ. ಅದು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಸಿಹಿ ತಿಂಡಿಗಳು, ಈ ಹಾಲ್ಕೋವ ಇರ್ಬೋದು, ಕಲಕಂಡ ಇರ್ಬೋದು, ರಸಗುಲ್ಲ ಇರ್ಬೋದು, ರಸ್ಮಲಾಯ್ ಇರ್ಬೋದು, ಪೇಡ ಇರ್ಬೋದು, ಬರ್ಫಿ, ಪಾಯಸ, ಮೈಸೂರು ಪಾಕು, ಹಾಗೆ ಈ ಚೆನ್ನ ಪಾಯಸ, ಪನ್ನೀರ್ ಬರ್ಫಿ, ಇವೆಲ್ಲವೂ ಕೂಡ ಹಾಲನ್ನು ಉಪಯೋಗ ಮಾಡಿಕೊಂಡು ಮಾಡುವಂತಹ ಸಿಹಿ ಖಾದ್ಯಗಳಾಗಿವೆ. ಇವೆಲ್ಲವೂ ಕೂಡ ಹಾಲನ್ನು ಬಳಸಿ ಮಾಡಬಹುದಾದಂತಹ ಜನಪ್ರಿಯ ಸಿಹಿ ಖಾದ್ಯಗಳಾಗಿವೆ. ಇನ್ನು ಸ್ನೇಹಿತರೆ, ಈ ಕೇವಲ ಇಲ್ಲಿ ಹಾಲಿನಿಂದ ಮಾತ್ರ ಬಳಸ್ಕೊಂಡು ಮಾಡುವಂತಹ ಸಿಹಿ ಖಾದ್ಯಗಳು ಅಷ್ಟೇ ಅಲ್ಲದೆ, ಹಾಲಿನ ಪೌಡರ್ಗಳಿಂದ ಕೂಡ ಕೆಲವೊಂದು ಸಿಹಿ ಪದಾರ್ಥಗಳನ್ನು ಮಾಡಿಕೊಳ್ಬೋದು. ಮಿಲ್ಕ್ ಪೌಡರನ್ನು ಬಳಸಿ ಕೂಡ ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡಿಕೊಳ್ಬೋದು. ಅಂತಹ ಖಾದ್ಯಗಳಲ್ಲಿ ಬರ್ಫಿ ಕೂಡ ಒಂದು ಸ್ನೇಹಿತರೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಅವರು ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು, ಈ ಬರ್ಫಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಅವರಿಂದ. ತಿಳಿತಾ ಹೋಗೋಣ. ಆ ವಿಶೇಷವಾಗಿರುವಂತಹ ಸ್ಪೆಷಲ್ ಮಿಲ್ಕ್ ಪೌಡರ್ ಬರ್ಫಿಯನ್ನ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಮಿಲ್ಕ್ ಪೌಡರ್ ಬರ್ಫಿಯನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸಾಮಾನ್ಯವಾಗಿ ಈ ಹಾಲಿನಿಂದ ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡೋದುಂಟು ಸ್ನೇಹಿತರೆ. ಈ ಹಾಲಿನ ಖಾದ್ಯಗಳು ತಿನ್ನಲಿಕ್ಕೆ ತುಂಬಾ ರುಚಿ ಕೊಡುತ್ತೆ. ಈ ದಿನ ಹಾಲಿನ ಪೌಡರನ್ನು ಬಳಸ್ಕೊಂಡು ಬರ್ಫಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಬರ್ಫಿಯನ್ನು ಹೇಗೆ ಮಾಡ್ತಾರೆ, ಯಾವ ಕ್ರಮದಲ್ಲಿ ಮಾಡ್ತಾರೆ, ಈ ಬರ್ಫಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಲಕ್ಷ್ಮೀ ಸುರೇಶ್ ಅವರಿಂದ ಕೇಳೋಣ.
5: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮೀ ಸುರೇಶ್, ಚಳ್ಳಕೆರೆಯಿಂದ ಮಾತಾಡ್ತಿರೋದು. ಇವತ್ತು ಮಿಲ್ಕ್ ಪೌಡರ್ ಬರ್ಫಿ ಮಾಡೋದು ಹೇಳ್ಕೊಡ್ತೀನಿ. ಇದರಲ್ಲಿ ಪ್ಲೈನ್ ಮಿಲ್ಕ್ ಪೌಡ್ರ್ ತೊಗೋಬೇಕು, ಶುಗರ್ಲೆಸ್ ಇರೋದು. ಇದು ಒಂದು ಲೋಟ ಮಿಲ್ಕ್ ಪೌಡ್ರ್ ತೊಗೊಂಡ್ರೆ ಒಂದು ಲೋಟ ಸಕ್ಕರೆ ತಗೋಬೇಕು. ಸಕ್ಕರೆಗೆ ಒಂದು ಸಣ್ಣ ಲೋಟದಷ್ಟು ನೀರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟು ಕೈ ಆಡ್ತಾ ಇರೋದು. ಅದ ನಂತರ ಅದು ಸಣ್ಣ ಎಳೆ ಪಾಕ ಬರಬೇಕು. ಎಳೆ ಪಾಕ ಬಂದಮೇಲೆ ಅದಕ್ಕೆ ಬೆಣ್ಣೆ ಒಂದು ಸ್ಪೂನ್ ಹಾಕಬೇಕು. ಮತ್ತೆ ಒಂದು ನಿಮಿಷ ಕೈ ಆಡಬೇಕು. ಆಮೇಲೆ ಕೆಳಗೆ ಇಳಿಸ್ಬಿಟ್ಟು ಆ ಒಂದು ಲೋಟ ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಎರಡು ನಿಮಿಷ ಕೈ ಆಡಿ ನಂತರ ಒಂದು ತಟ್ಟೆಗೆ ಆಗಲಿ ಇಲ್ಲ ಮಣೆ, ಅದ್ರ ಮೇಲೆ ಒಂದು ಚೂರು ತುಪ್ಪ ಆಗಲಿ ಇಲ್ಲ ಎಣ್ಣೆ ಆಗಲಿ ಹಚ್ಚಿಬಿಟ್ಟು ಅದಕ್ಕೆ ಸುರಿಬೇಕು. ಒಂದು 10 ನಿಮಿಷ ಕಾಲು ಗಂಟೆ ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಫುಲ್ ಡ್ರೈ ಆಗಕ್ಕೆ ಬಿಡಬಾರ್ದು, ಸ್ವಲ್ಪ ತಣ್ಣಗಾಗಿದೆ ಅಂದಾಗೇ ಅದಕ್ಕೆ ಲೈನ್ಸ್ ಹಾಕಬೇಕು. ಡೈಮಂಡ್ ಶೇಪ್ ಆಗಲಿ ಸ್ಕ್ವೇರ್ ಶೇಪ್ ಆಗಲಿ ಹಾಕಿಬಿಟ್ಟು ತೆಗೆದುಬಿಟ್ರೆ ಆಗೋಯ್ತು, ಮಿಲ್ಕ್ ಪೌಡ್ರ್ ಬರ್ಫಿ ರೆಡಿ.
4: ಸ್ನೇಹಿತರೆ, ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಸರಳವಾಗಿ ಫಟಾಫಟ್ ಅಂತ ಮಿಲ್ಕ್ ಪೌಡರ್ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಲಕ್ಷ್ಮೀ ಸುರೇಶ್ ಮೇಡಮ್ ಅವರು. ಈ ಮಿಲ್ಕ್ ಪೌಡ್ರಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ಸ್ಟೆಂಟಾಗಿ ಐಸ್ ಕ್ರೀಮ್ ಮಾಡ್ಬೋದು, ಜೊತೆಗೆ ಪೇಡ ಮಾಡ್ಬೋದು, ಬರ್ಫಿ ಮಾಡ್ಬೋದು, ಕೆಲವರು ಜಾಮೂನು ಕೂಡ ಮಾಡ್ತಾರೆ ಈ ಮಿಲ್ಕ್ ಪೌಡರಿಂದ. ಆಗಲೇ ಹೇಳ್ದಾಗೆ ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ಸಾಕಷ್ಟು ಬಗೆಯಲ್ಲಿ ಸಿಹಿ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ಈ ಹಾಲ್ಕೋವಾ ಇರ್ಬೋದು, ಕಲ್ಕಂಡ ಇರ್ಬೋದು, ರಸಗುಲ್ಲ, ರಸ್ಮಲಾಯ್, ಪೇಡ, ಬರ್ಫಿ, ಪಾಯಸ, ಮೈಸೂರು ಪಾಕು, ಪನ್ನೀರ್ ಬರ್ಫಿ, ಇನ್ನೂ ವಿಭಿನ್ನವಾಗಿರುವಂತಹ ಖಾದ್ಯಗಳನ್ನ ಮಾಡ್ಕೊಳ್ಬೋದು. ಸೊ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸುಲಭ ಕೂಡ ಮಾಡ್ಕೊಳ್ಳಿಕ್ಕೆ. ಈ ದಿನ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಸಿಹಿ ಖಾದ್ಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ಟೊಮೆಟೊ ದಾಲ್ ರೈಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಟೊಮೆಟೊ ದಾಲ್ ರೈಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಇದ್ದಾರೆ. ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ರು. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಒಂದು ಸಿಹಿ ಖಾದ್ಯವನ್ನು ಈ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರೊಟ್ಟಿಗೆ ಟೊಮೆಟೊ ದಾಲ್ ರೈಸನ್ನು ಮಾಡ್ಕೊಳ್ಳೋದು ತಿಳಿಸ್ತಾ ಇದ್ದಾರೆ. ಟೊಮೆಟೊ, ಈರುಳ್ಳಿ ಈ ಎರಡು ಅಡುಗೆ ಪದಾರ್ಥಗಳಿದ್ಬಿಟ್ರೆ ಏನೋ ಒಂದು ಎಮರ್ಜೆನ್ಸಿಗೆ ಇನ್ಸ್ಟೆಂಟಾಗಿ ಟೊಮೆಟೊ ಗೊಜ್ಜು ಅಥವಾ ರಸಮ್ಮು ತಿಳಿಸಾರು ಏನಾದರೂ ಮಾಡಿಕೊಂಡು ತಿನ್ಬೋದು. ಟೊಮೆಟೊ ರಸಮ್ ಅಂತೂ ಈ ಶೀತ ಆದಾಗ ಸಾಮಾನ್ಯವಾಗಿ ಮಾಡ್ಕೊಳ್ಳೋದುಂಟು. ಜೊತೆಗೆ ಟೊಮೆಟೊ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಸ್ನೇಹಿತರೆ. ಟೊಮೆಟೊ ಗೊಜ್ಜು ಅನ್ನಕ್ಕೂ ಸೈ ಚಪಾತಿಗೂ ಸೈ. ಟೊಮೆಟೊ ಬಾತ್ ಕೂಡ ಫೇಮಸ್ ಆಗಿದೆ. ಟೊಮೆಟೊ ತೊಕ್ಕು ಈ ರೀತಿಯಲ್ಲಿ ಸಾಕಷ್ಟು ಬಗೆಯಲ್ಲಿ ಟೊಮೆಟೊವನ್ನು ಬಳಸಿ ಅಡುಗೆಗಳನ್ನು ಮಾಡೋದುಂಟು. ಈ ದಿನ ಈ ಟೊಮೆಟೊವನ್ನು ಬಳಸಿ ದಾಲ್ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಈ ಟೊಮೆಟೊ ದಾಲ್ ರೈಸನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
3: ಇವತ್ತು ಟೊಮೆಟೊ ದಾಲ್ ರೈಸ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಒಂದು ಪಾವು ಅಕ್ಕಿಗೆ ಒಂದು ಲೋಟ ಅಥವಾ ಅರ್ಧ ಗ್ಲಾಸ್ ಅಷ್ಟು ಅರ್ಧ ಪಾವನಷ್ಟು ತೊಗರಿಬೇಳೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು ಪಾವು ಅಕ್ಕಿ ತೊಳೆದ್ಬಿಟ್ಟು ಒಂದು ಬಟ್ಟಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಉದ್ದಿನಬೇಳೆ ಅದು ಫ್ರೈ ಮಾಡಿಬಿಟ್ಟು ಉದ್ದಿನಬೇಳೆ ತಕ್ಕಬೇಕು, ಬೇರೆನೇ ಸಪ್ರೇಟಲ್ಲಿ ಇಟ್ಕೋಬೇಕು. ಮತ್ತು ಒಂದು ಚಿಟಿಗೆ ಇಂಗು ಒಗ್ಗರಣೆಗೆ ಹಾಕಬೇಕು. ಆಮೇಲೆ ಅದ್ರ ನಂತರ ಇಂಗು ಶುಂಠಿ 2 ಇಂಚು ಶುಂಠಿ ತುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಅದಾದಮೇಲೆ ಒಂದು ಪಾವು ಅಕ್ಕಿ ತೊಳೆದ್ಬಿಟ್ಟು ಅದನ್ನು ಹಾಕಿ ಬೇಯಿಸಬೇಕು. ಜೊತೆಗೆ 1/4 kg ಟೊಮೆಟೋನ ಹೆಚ್ಚಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಅಕ್ಕಿನೂ ಹಾಕಿ ಬೇಯಿಸಲಿಕ್ಕೆ ಇಡೋದು. ಅದು ಮುಕ್ಕಾಲಸಿ ಬೆಂದ ನಂತರ ತೊಗರಿಬೇಳೆ ಬೆಂದಿರೋದನ್ನು ಹಾಕಬೇಕು. ಅದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಅದನ್ನು ಹಿಂಡಿ ರಸ ತೆಗಿಬೇಕು. ಉಪ್ಪು, ಆಮೇಲೆ MTR ಸಾಂಬಾರ್ ಪುಡಿ ಅಥವಾ ರಸಂ ಪೌಡ್ರು ಅದನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸೋದು. ಕುದಿಸ್ಬಿಟ್ಟು ಕೆಳಗಿಳಿಸ್ಬಿಟ್ಟು ಆಮೇಲೆ ಸರ್ವ್ ಮಾಡಬೇಕಾದ್ರೆ ಉದ್ದಿನಬೇಳೆ ಫ್ರೈ ಮಾಡಿರೋದನ್ನು ಹಾಕಿ ಕೊಡೋದು. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ಅವಕಾಶ ಮಾಡಿಕೊಟ್ಟಿದ್ದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಲಕ್ಷ್ಮೀ ಸುರೇಶ್ ಮೇಡಮ್. ಈ ದಿನ ಈ ಮಿಲ್ಕ್ ಪೌಡರನ್ನು ಬಳಸಿ ಬರ್ಫಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಟೊಮೆಟೊ ದಾಲ್ ರೈಸನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಸಾಮಾನ್ಯವಾಗಿ ಈ ಟೊಮೆಟೊವನ್ನು ಬಳಸಿ ಸಾಕಷ್ಟು ಬಗೆ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಳೋದುಂಟು. ಟೊಮೆಟೊ ದೋಸೆ ಮಾಡ್ಕೊಳ್ಬೋದು, ರಸಮ್ಮು, ಟೊಮೆಟೊ ಬೇಳೆ ಸಾಂಬಾರು, ಟೊಮೆಟೊ ರೈಸು, ಟೊಮೆಟೊ ಚಟ್ನಿ, ಟೊಮೆಟೊ ತೊಕ್ಕು, ಟೊಮೆಟೊ ಗೊಜ್ಜು. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಮಾಡ್ಕೊಳ್ಬೋದು ಟೊಮೆಟೊವನ್ನು ಬಳಸಿ. ಈ ದಿನ ಸ್ಪೆಷಲಾಗಿ ಟೊಮೆಟೊ ದಾಲ್ ರೈಸ್ ಕೂಡ ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಸ್ನೇಹಿತರೆ, ಈ ದಿನ ತಿಳಿಸ್ಕೊಟ್ಟಂತಹ ಈ ಎರಡು ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯಲ್ಲಿ ವಿಶೇಷವಾಗಿ ಸ್ಪೆಷಲಾಗಿ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ. ಹಾಗಾದರೆ ಮತ್ತೆ ಆಗ್ತಡ 9686092799 9686092799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ವಿಶೇಷ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ. ಸಮುದ್ರದಲ್ಲಿ ಹಡಗು ಸಾಗ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಗ್ತಿರುತ್ತೆ. ಆ ಹಡಗಿಗೂ ಗೊತ್ತು, ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಗ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
5: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
8: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
8: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
3: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
8: ವಾವ್!
3: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
9: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
8: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
9: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ದ್ವೇಷಕ್ಕೆ ಅಂತ್ಯವಿಲ್ಲ, ಆದರೆ ಸಾಹಿತ್ಯ ಅದಕ್ಕೆ ಔಷಧವಾಗಬಲ್ಲದು. ಮನೆಗೊಂದು ಗ್ರಂಥಾಲಯ ಅಭಿಯಾನ ಕೇವಲ ಯೋಜನೆಯಲ್ಲ, ಜ್ಞಾನ ಮತ್ತು ಮಾನವೀಯತೆಯ ಬೆಳಕನ್ನು ಪ್ರತಿ ಮನೆಯೊಳಗೆ ತಲುಪಿಸುವ ಸಾಂಸ್ಕೃತಿಕ ಚಳುವಳಿ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅಭಿಪ್ರಾಯಪಟ್ಟರು. ಶಿವಮೊಗ್ಗದ ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯಿಂದ ಶಿವಮೊಗ್ಗ ನಗರದ ಸಾಹಿತ್ಯ ಗ್ರಾಮದಲ್ಲಿ ಏರ್ಪಡಿಸಿದ್ದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಕರಪತ್ರ ಬಿಡುಗಡೆ ಹಾಗೂ ಜಿಲ್ಲಾ ಜಾಗೃತ ಸಮಿತಿ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ದ್ವೇಷ ಹಿಂಸೆ ಅಸಹಿಷ್ಣುತೆಯಿಂದ ಮಾನವೀಯ ಮೌಲ್ಯಗಳಿಗೆ ಧಕ್ಕೆಯಾಗಿದೆ. ಪದವಿ ಪಾಂಡಿತ್ಯಗಳು ಹೆಚ್ಚಾದರೂ ಮನುಷ್ಯತ್ವ ಕಡಿಮೆ ಆಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಸಾಹಿತ್ಯ ಓದಿನ ಸಂಸ್ಕೃತಿ ಮನುಷ್ಯನ ಮನಸ್ಸನ್ನು ಮೃದುಗೊಳಿಸಿ ಸಮಾಜದಲ್ಲಿ ಪ್ರೀತಿ ಮತ್ತು ಸಹಬಾಳ್ವೆಯ ಭಾವನೆ ಬೆಳೆಸುತ್ತದೆ ಎಂದು ಹೇಳಿದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ಪುಸ್ತಕ ಸಂಸ್ಕೃತಿಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಇಂದು ಅವಶ್ಯವಾಗಿದೆ. ಹೊಸ ತಲೆಮಾರಿನಲ್ಲಿ ಓದುವ ಅಭಿರುಚಿ ಬೆಳೆಸುವ ಉದ್ದೇಶದಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನ, ವಾಚನಾಭಿರುಚಿ ಕಮ್ಮಟ, ಓದು ಕನ್ನಡಿಗ ಯೋಜನೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಒಳಗೊಂಡಂತೆ 10 ಸದಸ್ಯರ ಜಾಗೃತ ಸಮಿತಿಯನ್ನು ರಚಿಸಿ ಪುಸ್ತಕ ಖರೀದಿ ಮತ್ತು ಓದುವ ಸಂಸ್ಕೃತಿ ವಿಸ್ತರಿಸಲು ಯೋಜನೆ ರೂಪಿಸಲಾಗಿದೆ ಎಂದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ್ ಮಾತನಾಡಿ, ಮನೆಗೊಂದು ಗ್ರಂಥಾಲಯ ದೇವರ ಮನೆಯಷ್ಟೇ ಪವಿತ್ರವಾದ ಜ್ಞಾನದ ಕೇಂದ್ರವಾಗಬೇಕು. ದಿನಸಿ ಸಾಮಗ್ರಿ ಪಟ್ಟಿಯಲ್ಲಿ ಪುಸ್ತಕಕ್ಕೂ ಸ್ಥಾನ ಸಿಗಬೇಕು ಎಂದು ಹೇಳಿದರು. ಪುಸ್ತಕ ಪ್ರಾಧಿಕಾರದ ಸದಸ್ಯೆ ಅಕ್ಷತ ಕೆ ಹುಂಚದಕಟ್ಟೆ, ಶಿವಮೊಗ್ಗ ತಾಲೂಕು ಕಸಾಪ ಅಧ್ಯಕ್ಷೆ ಮಹಾದೇವಿ, ಸಾಹಿತಿಗಳಾದ ಬಿ ಚಂದ್ರೇಗೌಡ, ಡಾಕ್ಟರ್ ಎಚ್ ಟಿ ಕೃಷ್ಣಮೂರ್ತಿ, ಷಣ್ಮುಖಾಚಾರ್, ಆರ್ ರತ್ನಯ್ಯ, ರೇವಣಪ್ಪ ಬಿದರಗೆರೆ, ಭದ್ರಾವತಿ ರೇವಣಪ್ಪ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಉತ್ತಮ ಸಾಧನೆ ಮಾಡಿರುವ ಶಿವಮೊಗ್ಗ ನಗರದ ಎಸ್ ಪವನ್, ಪುನೀತ್ ಅವಳಿ ಸಹೋದರರು ಬೆಂಗಳೂರಿನಲ್ಲಿ ಮೇ 3-10 ಜರುಗಿದ 19 ವರ್ಷದ ವಯೋಮಿತಿಯೊಳಗಿನ ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಡಬಲ್ಸ್ ವಿಭಾಗದ ಫೈನಲ್ಸ್ನಲ್ಲಿ ಅಸ್ಸಾಂನ ಅನಯನ್ಬೋರ್ ಮತ್ತು ಕೇರಳದ ಬಿಜಾರ್ನ್ ಜೈಸನ್ ಅವರನ್ನು 21-19 and 21-10 ಅಂತರದಿಂದ ಸೋಲಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇದರೊಂದಿಗೆ ಪಾರಿತೋಷಕ, ಬಂಗಾರದ ಪದಕ ಹಾಗೂ 82,000 ರು ನಗದು ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಗೆಲುವಿನೊಂದಿಗೆ ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆದಿರುವ ಅವಳಿ ಸಹೋದರರು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಜೂನ್ 26 ಜಪಾನ್ನಲ್ಲಿ ನಡೆಯುವ 19 ವಯೋಮಿತಿಯೊಳಗಿನ ಏಷ್ಯನ್ ಗೇಮ್ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. ಶಿವಮೊಗ್ಗ ಗುರುಪುರದ ಬಿಜಿಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿರುವ ಈ ಅವಳಿ ಸಹೋದರರು ಪುರಲೆ ವೆಂಕಟೇಶ ನಗರ ನಿವಾಸಿ ಸುರೇಶ್ ಶಕುಂತಲಾ ದಂಪತಿಯ ಪುತ್ರರು. ಪ್ರಸ್ತುತ ಬೆಂಗಳೂರಿನ ಸೆಲೆನೈಟ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಮಧುಸೂದನ್ ಬಳಿ ತರಬೇತಿ ಪಡೆಯುತ್ತಿದ್ದಾರೆ. ಮುಂದಿನ ವಿವರ. ವಯಸ್ಸಾದ ಮೇಲೆ ಆರೋಗ್ಯ ಸಮಸ್ಯೆಗಳು ಸಹಜ. ಕಾಲಕಾಲಕ್ಕೆ ತಪಾಸಣೆಗೆ ಒಳಪಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಬಿಇಒ ಸದಾನಂದ ಸ್ವಾಮಿ ಸಲಹೆ ನೀಡಿದರು. ಸಾಗರದ ಉರ್ದು ಪ್ರೌಢಶಾಲೆಯಲ್ಲಿ ಮಂಗಳವಾರ ಲಯನ್ಸ್ ಕ್ಲಬ್, ಸಾಗರ ಶ್ರೀಗಂಧ, ಸರ್ಕಾರಿ ನೌಕರರ ಸಂಘ, ನಿವೃತ್ತ ನೌಕರರ ಸಂಘದ ಆಶ್ರಯದಲ್ಲಿ ಈಶ್ವರ ಮಲ್ಪೆ ಅವರ ತಂಡದ ಸಹಯೋಗದೊಂದಿಗೆ ಆಯೋಜಿಸಿದ್ದ ಶ್ರವಣದೋಷ ತಪಾಸಣೆ ಹಾಗೂ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಫಲಾನುಭವಿಗಳಿಗೆ ಸಾಧನ ಸಲಕರಣೆ ವಿತರಿಸಿ ಮಾತನಾಡಿದರು. ವಯಸ್ಸಹಜ ಕೆಲವು ಸಮಸ್ಯೆಗಳಿಂದ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಕಣ್ಣು, ಶ್ರವಣದೋಷದಂತಹ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬೇಕು. ಮನುಷ್ಯ ಚೈತನ್ಯಶೀಲನಾಗಿದ್ದರೆ ಎಲ್ಲ ಕೆಲಸ ಮಾಡಲು ಸಾಧ್ಯ. ಇತ್ತೀಚೆಗೆ ಮಕ್ಕಳಲ್ಲಿಯೂ ದೃಷ್ಟಿ ಶ್ರವಣದೋಷ ಹೆಚ್ಚುತ್ತಿದೆ. ಮಕ್ಕಳ ಆರೋಗ್ಯ ಕ್ಷೀಣಿಸಿದರೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಪಾಲಕರು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಸಲಹೆ ನೀಡಿದರು. ಲಯನ್ಸ್ ಶ್ರೀಗಂಧ ಸಂಸ್ಥೆ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ಮಾತನಾಡಿ, ಲಯನ್ಸ್ ಸಾಗರ ಶ್ರೀಗಂಧ ಸಂಸ್ಥೆ ಕಳೆದ 9 ಕೆಲಸ ಮಾಡುತ್ತಿದೆ. ಈ ತನಕ 78 ಹೆಚ್ಚು ಸೇವಾ ಕಾರ್ಯಕ್ರಮ ಆಯೋಜಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಪವನ್, ಲವಕುಮಾರ್ ಬಂಗೇರ, ದತ್ತಾತ್ರೇಯ ಭಟ್, ಲಕ್ಷ್ಮೀಶ್ ಭಟ್, ರೋಹಿಣಿ ಬಾಲಕೃಷ್ಣ, ಉಮೇಶ್ ಹಿರೇನಲ್ಲೂರು, ಮೇಜರ್ ನಾಗರಾಜ್ ಹಾಜರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಮೇ 16 ಬೆಳಗ್ಗೆ 10 ಗಂಟೆಗೆ ಉದ್ಯೋಗ ಆಕಾಂಕ್ಷಿಗಳಿಗಾಗಿ ಉಚಿತ ನೇರ ಸಂದರ್ಶನ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಖಾಸಗಿ ಕಂಪನಿಯಾದ ಸ್ಪ್ರೈಡ್ ಫಾರ್ಮ್ ಸೈನ್ಸ್ ಲಿಮಿಟೆಡ್ನ ಪ್ರಮುಖರು ಭಾಗವಹಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಡಿಪ್ಲೊಮಾ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ತರಬೇಕು. ಸಂದರ್ಶನವು ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಮುಂದಿನ ವಿವರ. ಈ ಬಾರಿ ಬೇಸಿಗೆ ಶಿವಮೊಗ್ಗ ಜಿಲ್ಲೆಯ ಜನರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ದಿನದಿಂದ ದಿನಕ್ಕೆ ತಾಪಮಾನ ಏರುತ್ತಲೇ ಇದೆ. ಬಿಸಿಲಿನ ಝಳದಿಂದ ಜನರು ಕಂಗಾಲಾಗಿದ್ದಾರೆ. ಬಿರುಬಿಸಿಲು, ಬಿಸಿಗಾಳಿ ಜಲಚರಗಳಿಗೂ ಸಂಕಷ್ಟ ಉಂಟು ಮಾಡಿದೆ. ತೀವ್ರವಾದ ಬಿಸಿಗೆ ನೀರಿನಲ್ಲಿರುವ ಮತ್ಸ್ಯ ಸಂಕುಲದ ಪ್ರಾಣಕ್ಕೂ ಕಂಟಕವಾಗುವ ಅಪಾಯವಿದೆ. ಕಳೆದ ವರ್ಷ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಸಮೀಪದ 2 ಕೆರೆಗಳಲ್ಲಿ ಸುಮಾರು

5 ಕ್ವಿಂಟಲ್ಗಳಷ್ಟು ಮೀನುಗಳು ಮೃತಪಟ್ಟಿದ್ದವು. ಈ ವರ್ಷವೂ ಮತ್ತೆ ಮೀನು ಸಾಕಾಣೆದಾರರಿಗೆ, ಕೆರೆಗಳನ್ನು ಗುತ್ತಿಗೆ ಪಡೆದವರಿಗೆ ನಷ್ಟದ ಆತಂಕ ಶುರುವಾಗಿದೆ. ತಾಪಮಾನ ಇದೇ ರೀತಿ ಏರಿಕೆಯಾದರೆ ಇನ್ನೂ ಒಂದು ತಿಂಗಳು ಮೀನುಗಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿದೆ. ಬೇಸಿಗೆಯಲ್ಲಿ ಕೆರೆಗಳ ನೀರಿನ ಸಂಗ್ರಹ ಮಟ್ಟ ಕುಸಿತವಾಗುತ್ತಿದೆ. ಅದೇ ಸಂದರ್ಭದಲ್ಲಿ ನೀರಿನ ಉಷ್ಣಾಂಶ ಹೆಚ್ಚಾಗುತ್ತಿದೆ. ಈ ಬೆಳವಣಿಗೆ ಮತ್ಸ್ಯ ಸಂತತಿಗೆ ಶಾಪವಾಗಿ ಪರಿಣಮಿಸಿದೆ. ಇನ್ನೊಂದೆಡೆ ಮೀನು ಸಾಕಾಣಿಕೆದಾರರ ಎಡವಟ್ಟು ಕೂಡ ಮೀನುಗಳ ಪ್ರಾಣಕ್ಕೆ ಸಂಚಕಾರ ತರುತ್ತಿದೆ. ಬೇಸಿಗೆ ಆರಂಭದಲ್ಲಿಯೇ ಕೆರೆಗಳಲ್ಲಿರುವ ಬೆಳೆದ ಮೀನುಗಳನ್ನು ಹಿಡಿದರೆ ಸಮಸ್ಯೆಯಾಗುವುದಿಲ್ಲ. ಆದರೆ ಮೀನುಗಳು ಮತ್ತಷ್ಟು ಬಲಿತರೆ ಹೆಚ್ಚು ತೂಕ ಸಿಗುತ್ತದೆ ಎಂಬ ಕಾರಣಕ್ಕೆ ಮೀನುಗಳನ್ನು ಹಿಡಿಯುವುದಿಲ್ಲ. ಇದು ಮೀನುಗಳ ಸಾಮೂಹಿಕ ಸಾವಿಗೆ ಕಾರಣವಾಗುತ್ತದೆ. ಕೆರೆಯಲ್ಲಿ ಮೀನುಗಳಿಗೆ ಬೇಸಿಗೆಯಲ್ಲಿ ಹೆಚ್ಚು ಸ್ಥಳಾವಕಾಶ ಬೇಕಾಗುತ್ತದೆ. ಬಲಿತ ಮೀನುಗಳಿರುವುದರಿಂದ ಸ್ಥಳಾವಕಾಶ ಕಡಿಮೆಯಾಗುತ್ತದೆ. ಬೇಸಿಗೆಯಲ್ಲಿ ಕೆರೆಯ ನೀರಿನ ಸಂಗ್ರಹ ಕಡಿಮೆಯಾಗುವುದರಿಂದ ಮೀನುಗಳು ನಿರಾಳವಾಗಿ ಜೀವಿಸುವುದು ಕಷ್ಟವಾಗುತ್ತದೆ. ಜಿಲ್ಲೆಯ ಕೆರೆಕಟ್ಟೆಗಳು ಮಾತ್ರವಲ್ಲದೆ ತುಂಗಾ ನದಿಯು ಮೀನುಗಳಿಗೆ ಕ್ಷೇಮವಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ತುಂಗಾ ನದಿಗೆ ಸೇರುವ ತ್ಯಾಜ್ಯವೂ ಹೆಚ್ಚಿದೆ. ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ಮಲಿನ ಮಿತಿ ಮೀರಿದೆ. ಇದರಿಂದ ತುಂಗೆಯ ಮಡಿಲಿನಲ್ಲಿ ಆಶ್ರಯ ಪಡೆದಿದ್ದ ಮೀನುಗಳು ಕ್ರಮೇಣ ನಾಶವಾಗುತ್ತಿವೆ. ಶಿವಮೊಗ್ಗ ಸುತ್ತಮುತ್ತ ಸುಮಾರು 20 ವರ್ಷಗಳ ಹಿಂದೆ ದಿನಕ್ಕೆ 15-18 ಕೆಜಿ ಮೀನು ಹಿಡಿಯುತ್ತಿದ್ದ ಮೀನುಗಾರರಿಗೆ ಈಗ 1-2 ಕೆಜಿ ಸಿಕ್ಕರೆ ಹೆಚ್ಚು ಎನ್ನುವಂತಾಗಿದೆ. ಶಿವಮೊಗ್ಗ ನಗರದ ತ್ಯಾಜ್ಯದ ನೀರು ತುಂಗೆ ಒಡಲು ಸೇರುವುದರಿಂದ ಅದು ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಂಭೀರ ಪರಿಣಾಮ ಬೀರುತ್ತಿದೆ. ಸುಮಾರು 15 ತಳಿಗಳು ಶಿವಮೊಗ್ಗ ಸುತ್ತಮುತ್ತಲಿನ ತುಂಗಾ ನದಿಯಲ್ಲಿತ್ತು. ಆದರೆ ಈಗ ಉಳಿದಿರುವುದು ಬಾಂಬಾ ಕಾಟ್ಲ ತಳಿ ಮಾತ್ರ. ಮಲಿನ ನೀರಲ್ಲೂ ಆಮ್ಲಜನಕ ಸೇವಿಸುವ ಗುಣವೇ ಈ ತಳಿಯನ್ನು ಉಳಿಸಿದೆ. ಆದರೆ ಇದರ ಪ್ರಮಾಣವು ಕಡಿಮೆಯಾಗಿದೆ ಎಂಬ ಆತಂಕ ಮೀನುಗಾರರದ್ದು. ಹದ್ದಿನ ಮೀನು, ಗಿರ್ಲ್, ದೊಡ್ಲೆ ಮೀನು, ಹಾವು ಮೀನು, ಗೆಂಡೆ ಮೀನು, ಹೀಗೆ 15 ಹೆಚ್ಚು ಮೀನಿನ ತಳಿಗಳು 20 ವರ್ಷಗಳ ಹಿಂದೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಹರಿಯುವ ತುಂಗಾ ನದಿಯಲ್ಲಿದ್ದವು. ಕ್ರಮೇಣ ನದಿಗೆ ಸೇರುವ ಮಲಿನ ನೀರು ಹೆಚ್ಚಾದಂತೆ ಇವುಗಳ ಉಸಿರಾಟಕ್ಕೂ ಸಮಸ್ಯೆಯಾಗಿ ಸಂತತಿ ನಾಶವಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಉಪವಿಭಾಗವೊಂದರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳ ತೆರವು ಕಾಮಗಾರಿ ಇರುವುದರಿಂದ ಮೇ 13-14 ಬೆಳಗ್ಗೆ 10 ಮಧ್ಯಾಹ್ನ 2 ದುರ್ಗಿಗುಡಿಯ ಸೀತಾರಾಮ ಕಲ್ಯಾಣ ಮಂದಿರ ಅಡ್ಡರಸ್ತೆ, ಶನಿ ಮಹಾತ್ಮ ದೇವಸ್ಥಾನದ ಅಡ್ಡರಸ್ತೆ, ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ, ಮಾತೃವಾತ್ಸಲ್ಯ ಆಸ್ಪತ್ರೆ, ಮಲ್ಲಿಕಾರ್ಜುನ ಚಿತ್ರಮಂದಿರದ ಅಡ್ಡರಸ್ತೆ, ಪಾರ್ಕ್ ಬಡಾವಣೆ ಹಾಗೂ ದುರ್ಗಿಗುಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯ ಗ್ರಾಮೀಣ ಪಾಲನೆ ಮತ್ತು ನಿರ್ವಹಣೆ ಕುರಿತು ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಮೇ 16 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ಏರ್ಪಡಿಸಲಾಗಿದೆ. ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಜನಸಂಪರ್ಕ ಸಭೆಯಲ್ಲಿ ಪ್ರಸ್ತಾಪಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ May 15 ಐಟಿಐ ಕಾಲೇಜಿನ 32 ವಾರ್ಷಿಕೋತ್ಸವ ಅಂಗವಾಗಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ವೀರಶೈವ ಲಿಂಗಾಯತ ವಧುವರರ ಸಮ್ಮೇಳನ ಜರುಗಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ವಿಘ್ನೇಶ್ವರ ಸೋಲಾಪುರ ತಿಳಿಸಿದ್ದಾರೆ. ಅಂದು ಬೆಳಗ್ಗೆ 10 ಹೊಳೆಹೊನ್ನೂರು ಡಾಕ್ಟರ್ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ಚನ್ನಬಸಪ್ಪ ಉದ್ಘಾಟಿಸಲಿದ್ದಾರೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಮಳಲಿ ಮಠದ ಶ್ರೀ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ, ದುಗ್ಲಿ ಕಂಡೇದಹಳ್ಳಿಯ ಶ್ರೀ ರೇಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಲಿದ್ದು, ಉದ್ಯಮಿಗಳಾದ ವಿಎಸ್ ಗೀತಾ, ಜಿ ಸೋಮಶೇಖರ್, ಎಚ್ಎಸ್ ರಾಕೇಶ್ ಆರಾಧ್ಯ, ಎಚ್ವಿ ರವೀಶ್ ಭಾಗವಹಿಸುವರು ಎಂದರು. ಶಿವಮೊಗ್ಗ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಜೀವ ಸದಸ್ಯೆ ರುಕ್ಮಿಣಿ ವೇದವ್ಯಾಸ, ಕರಡಿ ಇಳಕಲ್ ಪಟ್ಟಣದ ಶ್ರೀ ಜಗದ್ಗುರು ಪಂಚಾಚಾರ್ಯ ಶಿಕ್ಷಣ ಸೊಸೈಟಿ ಕಾರ್ಯದರ್ಶಿ ಶಿವಯ್ಯ ಹಿರೇಮಠ್, ಜಿಲ್ಲಾ ವೀರಶೈವ ಜಂಗಮ ಅರ್ಚಕರ ಮತ್ತು ಪುರೋಹಿತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಜಿ ವಿರೂಪಾಕ್ಷಯ್ಯ ಶಾಸ್ತ್ರಿ ಅವರಿಗೆ ಗುರುರಕ್ಷೆ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಉತ್ಸವ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮವನ್ನು May 16 and 17 ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಎನ್ ಸಜ್ಜನ್ ತಿಳಿಸಿದರು. 46 ಸದಸ್ಯರೊಂದಿಗೆ 1925 ಆರಂಭವಾದ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘ ಪ್ರಸ್ತುತ 5,000 ಅಧಿಕ ಸದಸ್ಯರು ಹಾಗೂ 14 crore ರು ಠೇವಣಿ ಹೊಂದಿದೆ. ಇಂತಹ ಸಂಸ್ಥೆಯ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಿವಮೊಗ್ಗದಲ್ಲಿ 35 ನಂತರ ನಡೆಯುತ್ತಿರುವ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಜಿಲ್ಲೆ ಹಾಗೂ ಸಮಾಜದ ಹೊರ ಜಿಲ್ಲೆಗಳ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. 17:00 ಗಾಂಧಿ ಬಜಾರ್ ಬಸವೇಶ್ವರ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಆರಂಭವಾಗಿ ಅಲ್ಲಮಪ್ರಭು ಮೈದಾನ ತಲುಪಲಿದೆ. ಅಲ್ಲಿ ಧಾರ್ಮಿಕ ಸಭೆ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿನಂದನಾ ಸಮಾರಂಭ ನಡೆಯಲಿದೆ. ಸುಮಾರು 50,000 ಮಂದಿ ಸೇರುವ ನಿರೀಕ್ಷೆ ಇದೆ ಎಂದರು. ಸ್ವಾಗತ ಸಮಿತಿ ಖಜಾಂಜಿ ಎಸ್ಪಿ ದಿನೇಶ್ ಮಾತನಾಡಿ, ಬಸವೇಶ್ವರ ಸೊಸೈಟಿ ಶತಮಾನೋತ್ಸವ ಸಮಾರಂಭವು May 16 ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ಪ್ರಮುಖರಾದ ವಿನಕಪ್ಪ, ಚಂದ್ರಯ್ಯ, ವಿರೂಪಾಕ್ಷಪ್ಪ, ವಾಗ್ದೇವಿ, ಸುಜಾತ ಬಸವರಾಜ್, ಪಿ ರುದ್ರೇಶ್, ಪ್ರದೀಪ್, ವಿ ಎಲಿ ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ

0: ಅನ್ ಹಾಕೆ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ರೋಬಾಟಿಗೆ ಕಚಗುಳಿ ಇಡುವ ರೋಮಗಳು, ಕೂಲ್ ಕೂಲ್ ಶರ್ಟ್ ಹಾಗೂ ಜಾಣಕಥೆ, ಒಮ್ಮೆ ವಿಜ್ಞಾನಿ ಸದಾ ವಿಜ್ಞಾನಿ.
1: ರೋಬಾಟಿಗೆ ಕಚ್ಚುಗುಳಿ ಇಡುವ ರೋಮಗಳು. ಪ್ರೀತಿ ಒಂಥರ ಕಚ್ಚುಗುಳಿ ಅಂತ ಹಾಡು ಕೇಳಿರ್ತೀರಿ. ಇದನ್ನು ನಾವು ನೀವು ಹಾಡಬಹುದು. ರೋಬಾಟು ಬಹುಶಃ ಈ ಹಾಡು ಹಾಡ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ರೋಬಾಟಿಗೆ ಪ್ರೀತಿ ಎನ್ನುವುದಾದರೂ ಆಗಬಹುದು, ಆದರೆ ಕಚ್ಚುಗುಳಿ ಖಂಡಿತ ಆಗ್ಲಿಕ್ಕಿಲ್ಲ. ಆ ನವಿರಾದ ಖುಷಿ ನೋವು ಕೇವಲ ಪ್ರಾಣಿಗಳಿಗಷ್ಟೇ ವೇದ್ಯ. ಇಲ್ಲವಂತೆ, ರೋಬಾಟ್ಗಳಿಗೂ ಕಚ್ಚುಗುಳಿ ಆಗುವಂತೆ ಮಾಡಬಹುದಂತೆ. ಹಾಗೆ ನವಿರಾದ ಸ್ಪರ್ಶ ಆಗುವಂತೆ ಕೃತಕ ರೋಮಗಳನ್ನು ಸೃಷ್ಟಿಸಬಹುದು. ಅದರಿಂದ ಅತ್ಯಂತ ನವಿರಾದ ಸಂವೇದನೆಗಳನ್ನು ರೋಬಾಟುಗಳು ಗ್ರಹಿಸುವಂತೆ ಮಾಡಬಹುದಂತೆ. ಹಾಗೆನ್ನುತ್ತದೆ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಸಂಶೋಧನೆ. ಚೀನಾದ ನಾನ್ಜುಂಗ್ ವಿಶ್ವವಿದ್ಯಾನಿಲಯದ ಎಲೆಕ್ಟ್ರಾನಿಕ್ ವಿಜ್ಞಾನ ಹಾಗೂ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಈಶಿ ಮತ್ತು ಚಾಂಗ್ ಜಿಂಗ್ ವಾನ್ ಮತ್ತು ಸಂಗಡಿಗರು ಬಳುಕುವ ಹಾಗೂ ತಂಗಾಳಿ ತೀಡಿದ್ದನ್ನು ಗ್ರಹಿಸುವ ಕೃತಕ ರೋಮಗಳನ್ನು ಸೃಷ್ಟಿಸಿದ್ದಾರಂತೆ. ತಂಗಾಳಿ ಸುಳಿದಾಗ ಮೈ ನವಿರೇಳುವುದಕ್ಕೆ ಕಾರಣ ಚರ್ಮದ ಮೇಲಿರುವ ರೋಮಗಳು. ಗಾಳಿಯಿಂದ ಸ್ವಲ್ಪವೇ ಕದಲಿದರೂ ಅದನ್ನು ನರಗಳಿಗೆ ತಿಳಿಸಿಬಿಡುತ್ತವೆ. ನರಗಳು ಸೂಕ್ಷ್ಮವಾದ ವಿದ್ಯುತ್ ತರಂಗಗಳನ್ನು ಹರಿಸುತ್ತವೆ. ಮಿದುಳು ಇವನ್ನು ಗ್ರಹಿಸಿ ನವಿರಾದದ್ದೇನೋ ಚರ್ಮವನ್ನು ಮುಕ್ಕಿತು ಎಂದು ತಿಳಿಯುತ್ತದೆ. ಖುಷಿ ಎನಿಸುತ್ತದೆ. ರೋಮಗಳಿಂದಾಗಿ ಈ ಸಂವೇದನೆ ಆಗುತ್ತದೆ. ರೋಬಾಟ್ಗಳಿಗೆ ರೋಮಗಳಿಲ್ಲದಿದ್ದರಿಂದ ಈ ಬಗೆಯ ಸಂವೇದನೆ ಕಷ್ಟ. ಹಾ, ಸಂವೇದನೆಗಳಿಲ್ಲದಿದ್ದರೆ ರೋಬಾಟ್ಗಳು ಇಲ್ಲ, ಮನುಷ್ಯರೂ ಇಲ್ಲ. ಸುತ್ತಮುತ್ತಲಿನ ಪರಿಸರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಸಂವೇದನೆಗಳ ಮೂಲಕವಷ್ಟೇ ನಾವು ಗ್ರಹಿಸುತ್ತೇವೆ. ನಮ್ಮ ಪಂಚೇಂದ್ರಿಯಗಳು ಇದನ್ನೇ ಮಾಡುತ್ತವೆ. ಕಣ್ಣು ಬೆಳಕಿನಲ್ಲಾಗುವ ಬದಲಾವಣೆಗಳನ್ನು ಗ್ರಹಿಸುತ್ತದೆ, ನೋಡುತ್ತೇವೆ. ಕಿವಿ ಗಾಳಿಯಲ್ಲಿ ಬರುವ ಶಬ್ದದ ಅಲೆಗಳ ಏರಿಳಿತಗಳನ್ನು ಗ್ರಹಿಸುತ್ತದೆ, ಶಬ್ದ ಕೇಳಿಸುತ್ತದೆ. ಚರ್ಮದ ಮೇಲೆ ಬೀಳುವ ಒತ್ತಡದಲ್ಲಿ ಅಥವಾ ಶಾಖದಲ್ಲಿ ವ್ಯತ್ಯಾಸ ಉಂಟಾದರೆ ಸ್ಪರ್ಶವಾಯಿತು ಎನ್ನುತ್ತೇವೆ. ನೋವು, ನವಿರು, ಬಿಸಿ, ತಣುಪು ಎಂದು ಗ್ರಹಿಸುತ್ತೇವೆ. ಇವೆಲ್ಲಾ ಬದಲಾವಣೆಗಳನ್ನು ಗ್ರಹಿಸುವ ನರತಂತುಗಳು

0: ಇಂದ್ರಿಯಗಳಲ್ಲಿ ಇವೆ. ನಮಗೆ ಎಲ್ಲಾ ಸಂವೇದನೆಗಳೂ ಆಗುತ್ತವೆ. ಪಾಪ ರೋಬಾಟುಗಳು, ಅವಕ್ಕೆ ಈ ರೀತಿಯಲ್ಲಿ ಹೊರಗಿನ ಪ್ರಪಂಚದಲ್ಲಿನ ಆಗುಹೋಗುಗಳನ್ನು ಅರಿಯುವ ಸಾಮರ್ಥ್ಯ ಇಲ್ಲ. ಏನಿದ್ದರೂ ಅದನ್ನು ಯಾರಾದರೂ ಅಥವಾ ಯಾವುದಾದರೂ ಸಾಧನ ತಿಳಿಸಬೇಕು. ಕ್ಯಾಮರಾಗಳು ಕಣ್ಣಿನಂತೆ ಹೊರಗಿನ ದೃಶ್ಯವನ್ನು ತಿಳಿಸುತ್ತವೆ. ಇಯರ್ಫೋನಿನಂತಹ ಸಾಧನಗಳು ಶಬ್ದವನ್ನು ಆಲಿಸಲು ನೆರವಾಗುತ್ತವೆ. ಧ್ವನಿವರ್ಧಕಗಳು ಮಾತನ್ನು ಸೃಷ್ಟಿಸುತ್ತವೆ. ಮೋಟರ್ಗಳು ಕೈಕಾಲು ಚಲಿಸುವಂತೆ ಮಾಡುತ್ತವೆ. ಆದರೆ ಸ್ಪರ್ಶಜ್ಞಾನವನ್ನು ನೀಡುವ ತಂತ್ರ ಇನ್ನೂ ಸಿದ್ಧಿಸಿಲ್ಲ. ಅತಿ ಹೆಚ್ಚು ಎಂದರೆ ನಿರ್ದಿಷ್ಟ ರಾಸಾಯನಿಕ ಅಥವಾ ರಾಸಾಯನಿಕಗಳಲ್ಲಿರುವ ಅಯಾನುವಲ ಸಾಂದ್ರತೆಯನ್ನು ಗ್ರಹಿಸಿ ರಾಸಾಯನಿಕ ಯಾವುದು ಎಂದು ಗುರುತಿಸಬಲ್ಲವು. ಆದರೆ ಮೊಟ್ಟೆಯಂತಹ ವಸ್ತುಗಳನ್ನು ಒಡೆಯದಂತೆ ನವಿರಾಗಿ ಹಿಡಿಯಬೇಕು, ಕಲ್ಲಿನಂತಹ ಬಾರದ ಗಟ್ಟಿಯಾದ ವಸ್ತುವನ್ನು ದೃಢವಾಗಿ ಹಿಡಿಯಬೇಕು ಎನ್ನುವುದನ್ನು ನಾವು ತಿಳಿಸಿಕೊಡದಿದ್ದರೆ ರೋಬಾಟುಗಳು ಗೊಂದಲಗೊಳ್ಳಬಹುದು. ಮೊಟ್ಟೆಗಳನ್ನು ಗಟ್ಟಿಯಾಗಿ ಹಿಡಿದು ಒಡೆಯಬಹುದು, ಕಲ್ಲನ್ನು ಗಟ್ಟಿಯಾಗಿ ಹಿಡಿಯದೆ ಕಳೆಗೆ ಬೀಳಿಸಬಹುದು. ಕ್ಯಾಮರಾದಿಂದ ವಸ್ತುಗಳನ್ನು ಗುರುತಿಸಿದರೂ ಅವು ನಿಜಕ್ಕೂ ಮೃದುವೋ ಗಟ್ಟಿಯೋ ಎಂದು ಮುಟ್ಟಿದರಷ್ಟೇ ಗೊತ್ತಾಗುವುದಲ್ಲವೇ? ರೋಬಾಟುಗಳಿಗೆ ಈ ಬಗೆಯ ಸ್ಪರ್ಶಜ್ಞಾನವನ್ನು ಕೊಡುವ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ. ತೆಳುವಾದ ಬಳುಕುವ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಹೊದಿಸಿ ಒತ್ತಡ ಶಾಖವನ್ನು ಅರಿಯುವಂತೆ ಮಾಡುವ ಯತ್ನಗಳು ನಡೆದಿವೆ. ಸ್ವಲ್ಪ ಮಟ್ಟಿಗೆ ಇವು ಯಶಸ್ವಿಯೂ ಆಗಿವೆ. ಆದರೆ ನವಿರಾದದ್ದು ಹರಿದಾಗ ಅದನ್ನು ತಿಳಿಯುವ ಸಾಮರ್ಥ್ಯ ಇನ್ನೂ ರೋಬಾಟುಗಳಿಗೆ ಸಿಕ್ಕಿಲ್ಲ. ತಂಗಾಳಿ ಸ್ಪರ್ಶ ಆಗಬೇಕೆಂದರೆ ರೋಬಾಟುಗಳ ಹೊರಮೈಯಲ್ಲಿರುವ ಸಂವೇದಕಗಳು ಅತಿ ಸೂಕ್ಷ್ಮವಾಗಿ ಸ್ಪಂದಿಸಬಂತಿರಬೇಕು. ಗಾಳಿ ಹಾಯ್ದ ಕೂಡಲೇ ಅದಕ್ಕೆ ತಕ್ಕಂತೆ ವಿದ್ಯುತ್ತನ್ನು ಸೃಷ್ಟಿಸಬೇಕು. ಗಾಳಿಯ ಒತ್ತಡಕ್ಕೆ ತಕ್ಕಂತೆ ವಿದ್ಯುತ್ ಸಂಕೇತಗಳು ಬದಲಾಗಬೇಕು. ಹಾಗಾದಾಗ ಮಾತ್ರ ತಂಗಾಳಿ ಹಾದಿದ್ದೇ ತಿಳಿಯುತ್ತದೆ. ಹಾಗಲ್ಲದೆ ಒಮ್ಮೆ ಮಾತ್ರ ಸರ್ಕ್ಯೂಟ್ ಸ್ಪಂದಿಸಿ ವಿದ್ಯುತ್ ಸೃಷ್ಟಿಸಿದರೆ ಅದು ಮೊಳೆ ಚುಚ್ಚಿದಂತೆ ನೋವಾಗುತ್ತದಷ್ಟೇ, ತಂಗಾಳಿಯಂತೆ ಖುಷಿ ಕೊಡುವುದಿಲ್ಲ. ಗಾಳಿಯ ಚಲನೆಯನ್ನು ತಿಳಿಯಲು ಒತ್ತಡವನ್ನು ಗ್ರಹಿಸುವ ಸಂವೇದಕಗಳನ್ನು ಬಳಸುವ ಯೋಚನೆ ಹೊಸದೇನಲ್ಲ. ಅಂತಹವುಗಳು ಪ್ರತಿಕ್ರಿಯಿಸಬೇಕೆಂದರೆ ಒತ್ತಡದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಲೇಬೇಕು. ಈ ಮಿತಿಗಿಂತಲೂ ಕಡಿಮೆ ವ್ಯತ್ಯಾಸವಿದ್ದರೆ ಗಾಳಿ ಬೀಸಿದರೂ ಗೊತ್ತಾಗುವುದಿಲ್ಲ. ಇದುವರೆಗೆ ರೋಬಾಟುಗಳಲ್ಲಿ ಬಳಸುತ್ತಿದ್ದ ಸಂವೇದಕಗಳು ಸಪಾಟಾಡ ಪೊರೆಗಳಾಗಿದ್ದುದರಿಂದ ಅವುಗಳು ಗ್ರಹಿಸುವ ಬದಲಾವಣೆಯ ಮಿತಿ ದೊಡ್ಡದಾಗಿರುತ್ತಿತ್ತು. ಸೂಕ್ಷ್ಮ ಬದಲಾವಣೆಗಳನ್ನು ಅರಿಯಲು ಆಗುತ್ತಿರಲಿಲ್ಲ. ಜೊತೆಗೆ ಗಾಳಿ ಬೀಸಿದಾಗ ಆಗುವಂತಹ ನಿರಂತರ ಬದಲಾವಣೆಗಳನ್ನು ಗ್ರಹಿಸಿ ಅದಕ್ಕೆ ಅನುಗುಣವಾದ ವಿದ್ಯುತ್ತನ್ನು ಎಡೆಬಿಡದೇ ತಯಾರಿಸುವುದು ಅವಕ್ಕೆ ಆಗುತ್ತಿರಲಿಲ್ಲ. ಶಿ ಮತ್ತು ವಾನ್ ತಂಡ ರೂಪಿಸಿರುವ ಕೃತಕ ರೋಮಗಳು ಇದನ್ನು ಸಾಧಿಸಬಲ್ಲವಂತೆ. ಶಿ ವಾನ್ ತಂಡ ಈ ರೋಮಗಳನ್ನು ಫಿಶ್ ಎಂದು ಕರೆದಿದೆ. ಹಾಗೆಂದರೆ ಫ್ಲೆಕ್ಸಿಬಲ್ ಸ್ಪೈಕಿಂಗ್ ಹೇರ್ ಸೆನ್ಸಿಲಮ್ ಎಂದು ಅರ್ಥ. ಬಳುಕುವ ವಿದ್ಯುತ್ ಜನಕ ರೋಮಗಳು ಎಂದುಕೊಳ್ಳಿ. ಪಾಲಿಇಮೈಡ್ ರಾಸಾಯನಿಕವನ್ನು ಬಳಸಿಕೊಂಡು ಬಳುಕುವ ರೋಮಗಳನ್ನು ಇವರು ಸೃಷ್ಟಿಸಿದ್ದಾರಂತೆ. ಈ ರೋಮಗಳ ಬುಡದಲ್ಲಿ ಒಂದು ಮೆಮೊರಿಸ್ಟರ್ ಸರ್ಕ್ಯೂಟ್ ಇರುತ್ತದೆ. ರೋಮಗಳು ಚಲಿಸಿದಾಗ ಈ ಮೆಮೊರಿಸ್ಟರ್ನಲ್ಲಿ ಕೂಡಿಟ್ಟ ವಿದ್ಯುತ್ತಿನಲ್ಲಿ ಏರುಪೇರು ಆಗುತ್ತದೆ. ಹಾಗೆ ಹೀಗೆಯೇ ಏರುಪೇರು ಅಲ್ಲ, ವಿದ್ಯುತ್ ಅಲೆಗಳ ತರಂಗಾಂತರಗಳಲ್ಲಿ ವ್ಯತ್ಯಾಸವಾಗುತ್ತದೆ. ಇದನ್ನು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಎನ್ನುತ್ತಾರೆ. ಇಂತಹ ವ್ಯತ್ಯಾಸಗಳಿಂದಲೇ ಎಫ್ಎಂ ರೇಡಿಯೋಗಳು ಶಬ್ದವನ್ನು ದೂರ ದೂರಕ್ಕೆ ಕೊಂಡೊಯ್ಯುತ್ತವೆ. ಶಿ ವಾನ್ ರೂಪಿಸಿರುವ ರೋಮಗಳು ಅಷ್ಟೇ, 500 ರಿಂದ 1500 ಹರ್ಟ್ಸ್ ತರಂಗಾಂತರದ ಅಲೆಗಳನ್ನು ಸೃಷ್ಟಿಬಲ್ಲವಂತೆ. ಇವುಗಳಲ್ಲಿ ವ್ಯತ್ಯಾಸಗಳುಂಟಾಗಲು ಅತ್ಯಲ್ಪ ಪ್ರಮಾಣದ ವಿದ್ಯುತ್ ಸಾಕು. ಕೇವಲ 600 ನ್ಯಾನೋವೇಟ್ ಪ್ರಮಾಣದ ವಿದ್ಯುತ್ ಈ ವ್ಯತ್ಯಾಸಗಳನ್ನು ಉಂಟುಮಾಡುತ್ತದೆ. ಜೇಡಗಳಲ್ಲಿ ಇರುವ ಕೆಲವು ನರಕೋಶಗಳ ವಿದ್ಯುತ್ ಸಂಕೇತಗಳಿಗೆ ಇದು ಸರಿಸಮವಾಗಿದೆಯಂತೆ. ರೋಮಗಳು ಬಾಗಿದಾಗ ಅವು ಕೆಳಗಿರುವ ಮೆಮೊರಿಸ್ಟರ್ನ ವಿದ್ಯುತ್ ರೋಧವನ್ನು ಬದಲಿಸುತ್ತವೆ. ಬಾಗುವಿಕೆಗೆ ತಕ್ಕಂತೆ ಇದು ಆಗುವುದರಿಂದ ಅವಿರತವಾಗಿ ವಿದ್ಯುತ್ ತರಂಗಗಳು ಹೊರಡುತ್ತವೆ. ಅವನ್ನು ಗ್ರಹಿಸಿದರೆ ಗಾಳಿಯ ಚಲನೆಯನ್ನು ಗ್ರಹಿಸಿದಂತೆ. ರೋಮಗಳ ದಟ್ಟಣೆ ಹಾಗೂ ಲೊದ್ದವನ್ನು ನಿಯಂತ್ರಿಸಿದರೆ ಒಂದಾದ ನಂತರ ಇನ್ನೊಂದು ವಿದ್ಯುತ್ ಸಂಕೇತ ಹುಟ್ಟಿಸುವಂತೆ ಮಾಡಬಹುದು. ಹಾಗಾದಾಗ ಗಾಳಿ ಸುಳಿದಂತೆಲ್ಲ ರೋಮಗಳು ಬಳುಕಿ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ. ಒಂದಾದ ನಂತರ ಮತ್ತೊಂದು ಅಲೆ ಬರುವಂತೆ ಈ ಸಂಕೇತಗಳಿರುತ್ತವೆ. ರೋಬಾಟ್ನಲ್ಲಿರುವ ಕಂಪ್ಯೂಟರ್ ಇದನ್ನು ಗ್ರಹಿಸಬಲ್ಲದು ಎಂದು ಶಿ ವಾನ್ ತಂಡ ಪ್ರಯೋಗಗಳಿಂದ ನಿರೂಪಿಸಿದೆ. ಮುಟ್ಟದೆಯೇ ಇರುವನು ತಿಳಿಯುವ ಸ್ಪರ್ಶಜ್ಞಾನ ಇದರಿಂದ ದೊರೆಯುತ್ತದೆ. ನವಿರು ಗಾಳಿಯನ್ನು ಗ್ರಹಿಸುವ ಇಂತಹ ರೋಮಗಳು ರೋಬಾಟುಗಳಿಗೆ ದೊರಕುವಂತಾದರೆ ಬಹುಶಃ ಅವು ಕೂಡ ಈ ಕರೆಂಟ್ ಕಚ್ಚುಗುಳಿ ಎಂದು ಹಾಡಬಹುದೇನೋ.
1: ಚುಟುಕು ಚುರುಕು.
2: ಕಾರ್ಬನ್ ಹಿಡಿಯುವ ಪ್ಲಾಸ್ಟಿಕ್ ಕಸ. ಪ್ಲಾಸ್ಟಿಕ್ಕು ಕಸ ಕಸವಲ್ಲ, ಅದರಿಂದಲೂ ಉಪಯೋಗವಿರಬಹುದಂತೆ. ಬೀದಿ ಬೀದಿಯಲ್ಲಿಯೂ ಬಿದ್ದು ಹೊರಳಾಡುವ ನೀರಿನ ಬಾಟಲಿಗಳನ್ನು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವ ವಸ್ತುವನ್ನಾಗಿ ಪರಿವರ್ತಿಸಬಹುದು. ಅಂತಹ ತಂತ್ರವೊಂದನ್ನು ಕೋಪನ್ಹೇಗನ್ ಹಾಗೂ ಆರ್ಹಸ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಬಾಟಲಿಗಳಲ್ಲಿ ಇರುವ ಪಾಲಿ ಇಥಿಲೀನೋ ಟೆರಪ್ಥಾಲೇಟು ಎನ್ನುವ ವಸ್ತುವನ್ನು ಬಿಸ್ ಅಮೈನೋ ಅಮೈಡು ರೂಪಕ್ಕೆ ಈ ತಂತ್ರ ಬದಲಾಯಿಸುತ್ತದೆ. ಪುಡಿಯ ರೂಪದಲ್ಲಿರುವ ಬಿಸ್ ಅಮೈನೋ ಅಮೈಡು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳಬಲ್ಲದು. ಸ್ವಲ್ಪ ಬಿಸಿ ಮಾಡಿದರೆ ಹೀರಿಕೊಂಡದ್ದನ್ನು ಹೊರಗೆ ಚೆಲ್ಲಬಲ್ಲದು. ಹೀಗೆ ಈ ಪುಡಿಯನ್ನು ಕಾರ್ಬನ್ ಡೈಆಕ್ಸೈಡ್ ಹೊಮ್ಮಿಸುತ್ತಿರುವ ಕೊಳವೆಗಳೊಳಗೆ ಇಟ್ಟು ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುವ ಕಡೆ ಇಟ್ಟು ಬಳಸಬಹುದು. ಹವಾಮಾನ ಬಿಸಿಯೇರದಂತೆ ತಡೆಯಲು ಇದು ನೆರವಾಗಬಹುದು ಎನ್ನುವ ಆಸೆ ಹುಟ್ಟಿದೆ. ಹಾಗೆಯೇ ಬಾಟಲಿ ಕಸದ ಗುಡ್ಡೆಯನ್ನು ಇದು ಕಡಿಮೆ ಮಾಡಬಲ್ಲದು.
0: ಕೂಲ್ ಕೂಲ್ ಶರ್ಟು. ಜೆನ್ ಜಿ ಹೇಳುವ ಹಾಗೆ ಇದು ಕೂಲ್ ಕೂಲ್ ಶರ್ಟು, ಆದರೆ ವಿದ್ಯುತ್ ಬಳಸುವ ಶರ್ಟು, ಒಂಥರ ಏರ್ ಕಂಡೀಷನಿಂಗ್ ಶರ್ಟು. ತೊಟ್ಟವನನ್ನು ತಣ್ಣಗಿರಿಸುವ, ತಾನು ಬಿಸಿಯಾಗುವ ಶರ್ಟನ್ನು ಅಮೆರಿಕೆಯ ಸ್ಯಾಂಡಿಯಾಗೋದಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಏರೋಸ್ಪೇಸ್ ಅರ್ಥಾತ್ ವ್ಯೋಮಾಂತರಿಕ್ಷ ಸಂಶೋಧಕ ಯುಪೈ ಮತ್ತು ಸಂಗಡಿಗರು ತಯಾರಿಸಿದ್ದಾರಂತೆ. ಬಟ್ಟೆಯ ಮೇಲೆ ವಿಶೇಷವಾದ ಜೆಲ್ ಹಾಳೆಗಳನ್ನು ಇಟ್ಟು ಹೊಲಿದ ಈ ಶರ್ಟು ಮೈಯ ಬಿಸಿಯನ್ನು ಹೀರಿಕೊಂಡು ಹೊರಚೆಲ್ಲುತ್ತದೆ. ಬಿರುಬೇಸಿಗೆಯಲ್ಲಿಯೂ ಧರಿಸಲು ಕೂಲ್ ಕೂಲ್ ಆಗಿರುತ್ತದಂತೆ ಹಾಗೆಂದು ಸೆಲ್ ರಿಪೋರ್ಟ್ಸ್ ಫಿಸಿಕಲ್ ಸೈನ್ಸಸ್ ಪತ್ರಿಕೆ ವರದಿ ಮಾಡಿದೆ. ಉಡುಪು ಕೇವಲ ಫ್ಯಾಷನ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಮುಖ್ಯವಾಗಿ ವಾತಾವರಣದಲ್ಲಾಗುವ ವ್ಯತ್ಯಾಸಗಳಿಗೆ ನಮ್ಮ ಶರೀರ ಹೊಂದಿಕೊಳ್ಳುವಂತೆ ಉಡುಪುಗಳು ಮಾಡುತ್ತವೆ. ಆದರೆ ಒಂದೇ ಸಮಸ್ಯೆ, ಎಲ್ಲ ಕಾಲಕ್ಕೂ ಒದಗಿ ಬರುವ ಉಡುಪು ಅಥವಾ ಬಟ್ಟೆ ಎನ್ನುವುದು ಇಲ್ಲ. ಬೇಸಗೆಗೆ ತೆಳುವಾದ ಹಗುರವಾದ ಬೆವರು ಹೀರಬಲ್ಲ ಬಟ್ಟಬೇಕು. ಚಳಿಗಾಲದಲ್ಲಿ ದೇಹದ ಶಾಖವನ್ನು ಅಲ್ಲಿಯೇ ಹಿಡಿದಿಡುವ, ಹೊರಗಿನ ಚಳಿ ಒಳನುಗ್ಗದಂತೆ ತಡೆಯುವ ಬಟ್ಟೆ ಬೇಕು. ಹೀಗಾಗಿಯೇ ಬೇಸಿಗೆಗೆ ಹತ್ತಿ ಬಟ್ಟೆ, ಚಳಿಗಾಲಕ್ಕೆ ಉಣ್ಣೆ ಬಟ್ಟೆ ಧರಿಸ್ತೇವೆ. ಪಾಲಿಮರುಗಳಿಂದ ತಯಾರಿಸಿದ ಬಟ್ಟೆಯೇ ಆದರೂ ಬೇರೆ ಬೇರೆ ಋತುವಿಗೆ ತಕ್ಕಂತೆ ಅವನ್ನು ವಿನ್ಯಾಸ ಮಾಡಬೇಕಾಗುತ್ತದೆ. ಯುಪೈ ತಂಡದ ಆವಿಷ್ಕಾರ ಎಲ್ಲಾ ಋತುವಿಗೂ ಹೊಂದುವ ದಿರಿಸಾಗಬಹುದು, ಏಕೆಂದರೆ ಇದು ಬೇಸಿಗೆಯಲ್ಲಿ ತಣ್ಣಗೆ ಇಡುತ್ತದೆ, ಚಳಿಗಾಲದಲ್ಲಿ ಬೆಚ್ಚಗೆ ಇಡುತ್ತದೆ. ಈ ಬದಲಾವಣೆ ಮಾಡಲು ಒಂದು ಸ್ವಿಚ್ ಒತ್ತಿದರೆ ಸಾಕು. ಅದು ಹೇಗೆ ಎನ್ನುವ ಅನುಮಾನ ಬಂತೆ? ಇನ್ನೇನಿಲ್ಲ, ದೇಹದ ಶಾಖವನ್ನು ಹೊರಹಾಕಲೆಂದು ಬಳಸುವ ಜೆಲ್ ಹಾಳೆಗಳು ವಿದ್ಯುತ್ ಹರಿದಾಗ ಮಾತ್ರ ಹಾಗೆ ಶಾಖವನ್ನು ಹೊರಚೆಲ್ಲುತ್ತವೆ. ಇಲ್ಲದಿದ್ದರೆ ಮೈ ಶಾಖ ಅಲ್ಲಿಯೇ ಉಳಿಯುವಂತೆ, ಅಂದರೆ ದಿರಿಸು ಬೆಚ್ಚಗಿರುವಂತೆ ನೋಡಿಕೊಳ್ಳುತ್ತವೆ. ಅದಕ್ಕೆ ಹೇಳಿದ್ದು, ಇದು ತಣಿಸುವ ಬಟ್ಟೆಯಷ್ಟೇ ಅಲ್ಲ, ಕೂಲ್ ಕೂಲ್ ಸ್ಮಾರ್ಟ್ ದಿರಿಸುವಂತ. ಯುಪೈ ತಂಡ ತಯಾರಿಸಿರುವ ಈ ಬಟ್ಟೆಯನ್ನು ಬೆವರುವ ಬಟ್ಟೆ ಎನ್ನಬಹುದು. ಆದರೆ ಇದು ಬೆವರುವುದಕ್ಕೆ ಸ್ವಿಚ್ ಒತ್ತಬೇಕು ಅಷ್ಟೇ. ಬೆವರು ಎನ್ನುವುದು ನಮ್ಮ ದೇಹವನ್ನು ತಣ್ಣಗೆ ಇಡಲು ನಿಸರ್ಗ ಕೊಟ್ಟಿರುವ ಉಪಾಯ. ಹೊರಗಿನ ಬೇಗೆ ಹೆಚ್ಚಾಗಿಯೋ, ಒಳಗಿನ ಚಟುವಟಿಕೆ ಹೆಚ್ಚಾಗಿಯೋ ದೇಹದ ಉಷ್ಣತೆ ಜಾಸ್ತಿಯಾದಾಗ ದೇಹ ಬೆವರುತ್ತದೆ. ಆ ಬೆವರ ಸಾಲೆ ಗಾಳಿಯಲ್ಲಿ ಆರಿದಾಗ, ಅರ್ಥಾತ್ ಬೆವರು ಆವಿಯಾದಾಗ ದೇಹದ ಶಾಖವನ್ನು ಹೀರಿಕೊಳ್ಳುತ್ತದೆ. ಆವಿಯಾಗಲು ಅದು ಬಿಸಿಯಾಗಬೇಕಲ್ಲ, ಅದರ ಫಲವಾಗಿ ದೇಹ ತಣ್ಣಗಾಗುತ್ತದೆ. ಹಾಗಿದ್ರೆ ಮತ್ಯಾಕೆ ಈ ಹೊಸ ಬಟ್ಟೆಯನ್ನು ಮಾಡುವ ಸರ್ಕಸ್? ಬಟ್ಟೆ ಬಿಚ್ಚಿ ದೇಹವನ್ನು ಗಾಳಿಗೆ ಒದ್ದಿಬಿಟ್ಟರೆ ಸಾಲದೆ ಎಂದಿರಲ್ವೇ? ಅದು ಸಾಧ್ಯ, ಆದರೆ ಎಲ್ಲ ಸಮಯದಲ್ಲಿಯೂ ಅಲ್ಲ, ಎಲ್ಲ ಸಂದರ್ಭದಲ್ಲಿಯೂ ಅಲ್ಲ. ಬಿಸಿಲು ಅತಿ ಹೆಚ್ಚಾಗಿದ್ದಾಗ ಬೆವರು ಬಹಳ ಬೇಗನೆ ಆವಿಯಾಗಿ ಬಿಡುತ್ತದೆ. ಎಷ್ಟು ಬೇಗ ಎಂದರೆ ದೇಹ ನೀರು ಕಳೆದುಕೊಂಡು ರಕ್ತ ಒಣಗಲಾರಂಭಿಸುತ್ತದೆ. ಹರಿಯುವುದು ಕಷ್ಟ ಎನಿಸುವಷ್ಟು ರಕ್ತ ಗಟ್ಟಿಯಾದಾಗ ಹೀಟ್ ಸ್ಟ್ರೋಕ್ ಆಯಿತು ಎನ್ನುತ್ತೇವೆ. ದೇಹ ಬೆವರು ಕಳೆದುಕೊಂಡು ತಣ್ಣಗಾಗುವ ಬದಲು ಇನ್ನಷ್ಟು ಬಿಸಿಯಾಗುತ್ತದೆ. ಇನ್ನೊಂದು ಸಂದರ್ಭ ಉಂಟು. ಬಿಸಿಲು ಕಡಿಮೆ ಇದ್ದರೂ ಗಾಳಿ ತೇವವಾಗಿದ್ದಾಗ ದೇಹ ಬೇಗನೆ ಬಿಸಿಯೇರುತ್ತದೆ. ಹೀಗಾಗುವುದಕ್ಕೆ ಮರಳುಗಾಡಿನಲ್ಲಿರುವ ಬಿಸಿಲು ಉಷ್ಣತೆಯೇ ಬೇಕು ಅಂತೇನಿಲ್ಲ. ಕರಾವಳಿಯ ಊರುಗಳಲ್ಲಿ ಬೇಸಿಗೆಯಲ್ಲಿ ಉಷ್ಣತೆ ತಣ್ಣಗಿದ್ದರೂ ಬೇಗೆ ಹೆಚ್ಚು, ಧಗೆ ಆಯಿತು ಎನ್ನುತ್ತೇವಷ್ಟೇ. ಇದಕ್ಕೆ ಕಾರಣ ತೇವಾಂಶ ಹೆಚ್ಚಾಗಿರುವುದರಿಂದ ಬೆವರು ಬೇಗನೆ ಆವಿಯಾಗುವುದಿಲ್ಲ, ದೇಹದ ಸಂಕಟ ಇಮ್ಮಡಿಯಾಗುತ್ತದೆ. ಹೀಗಾಗಿ ಬೇಗೆ ಹೆಚ್ಚಾದಾಗ ತಣ್ಣೀರಿನ ಸ್ನಾನವೂ ಬೇಕು, ಫ್ಯಾನ್ನ ಗಾಳಿಯೂ ಬೇಕು, ಅಥವಾ ಗಾಳಿಯದೇ ಬಿಸಿಯನ್ನು ತಗ್ಗಿಸುವ ಏರ್ ಕಂಡೀಷನರ್ ಬೇಕು. ಅವು ಯಾವುದೂ ಇಲ್ಲದಾಗ ದೇಹವನ್ನು ತಣಿಸುವ ಕೂಲ್ ಕೂಲ್ ಬಟ್ಟೆಯನ್ನು ತಯಾರಿಸಬಹುದೇ? ಇದು ಯುಪೈ ಅವರ ಆಶಯ. ಅದಕ್ಕಾಗಿ ಇವರು ಬಟ್ಟೆಯನ್ನೇ ಬೆವರು ಸುರಿಸುವಂತೆ ಮಾಡಿದ್ದಾರೆ ಎನ್ನಬಹುದು. ಕೂಲ್ ಕೂಲ್ ಬಟ್ಟೆಯನ್ನು ತಯಾರಿಸಲು ಯುಪೈ ಹೈಡ್ರೋಜೆಲ್ಲಿಗಳನ್ನು ಬಳಸುವ ಉಪಾಯ ಹೂಡಿದ್ದಾರೆ. ಹೈಡ್ರೋಜೆಲ್ಲಿಗಳು ಅತಿಯಾದ ನೀರನ್ನು ಹೀರಬಲ್ಲ ಪಾಲಿಮರ್ ವಸ್ತುಗಳು.
3: ಪಾಲಿಮರ್ ಹಂದರದಲ್ಲಿ ನೀರು ಸಂಗ್ರಹಿತವಾಗಿರುತ್ತದೆ. ಇಂತಹ ಜೆಲ್ಲಿಗಳನ್ನು ಇಲೆಕ್ಟ್ರಾನಿಕ್ ಸಾಧನಗಳನ್ನು ತಣ್ಣಿಸಲು, ಗೋಡೆಗಳನ್ನು ತಣ್ಣಿಸಲು ಬಳಸಿದ್ದುಂಟು. ಇದೀಗ ಬಟ್ಟೆಯಾಗಿಯೂ ಇದನ್ನು ಬಳಸಲು ಯುಪೈ ತಂಡ ಆಲೋಚಿಸಿದೆ. ದೇಹವನ್ನು ತಾಕಿಕೊಂಡಿರುವ ಭಾಗದಲ್ಲಿ ಜೆಲ್ಲಿ ತಣ್ಣಗಿದ್ದು, ಹೊರಭಾಗದಲ್ಲಿ ಅತಿಯಾಗಿ ಬಿಸಿಯಾಗಿರುವಂತೆ ಮಾಡಿದರೆ ಶರೀರವನ್ನು ತಣ್ಣಿಸಬಹುದು. ಹೈಡ್ರೋಜೆಲ್ಲಿನಲ್ಲಿರುವ ನೀರು ಆವಿಯಾಗಿ ಒಳಗಿನ ಭಾಗ ತಣ್ಣಗೆ ಇರುತ್ತದೆ ಎನ್ನುವುದು ಯುಪೈ ಅವರ ತರ್ಕ. ಆದರೆ ಇದು ಸುಲಭವಲ್ಲ. ಇದುವರೆಗೂ ಈ ನಿಟ್ಟಿನಲ್ಲಿ ಬಳಸಿದ ವಸ್ತುಗಳು ಮರಳುಗಾಡಿನಲ್ಲಿರುವ ಬೇಗೆಯಲ್ಲಿ ಮಾತ್ರ ನೀರನ್ನು ಕಳೆದುಕೊಳ್ಳುತ್ತಿದ್ದವು. ಕರಾವಳಿಯಲ್ಲಿರುವ 35 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ನೀರು ಆವಿಯಾಗುವುದು ಕಡಿಮೆಯಾಗುತ್ತಿತ್ತು. ಜೆಲ್ಲಿಯ ಒಳಮೈಗಿಂತಲೂ ಹೊರಮೈ ತಣ್ಣಗಾಗಿ ಬಿಡುತ್ತಿತ್ತು. ಜೆಲ್ಲಿಯ ಹೊರಮೈ ಬಿಸಿಲಿನಿಂದ ಅತಿಯಾಗಿ ಬಿಸಿಯಾಗುವುದಿಲ್ಲದಿದ್ದರಿಂದ ಈ ಸಮಸ್ಯೆ ಕಾಡಿತ್ತು. ಇದೀಗ ಅದಕ್ಕೆ ಜೆಲ್ಲಿಯನ್ನೇ ವಿದ್ಯುತ್ ಹರಿಸಿ ಬಿಸಿ ಮಾಡಲು ಪೈ ಯೋಚಿಸಿದ್ದಾರೆ. ಇದಕ್ಕಾಗಿ ಭೌತವಿಜ್ಞಾನಿಗಳು ಪೆಲ್ಟಿಯರ್ ಪರಿಣಾಮ ಎಂದು ಹೇಳುವ ವಿದ್ಯಮಾನವನ್ನು ಬಳಸಿಕೊಂಡಿದ್ದಾರೆ. ಪೆಲ್ಟಿಯರ್ ಪರಿಣಾಮ ಎನ್ನುವುದು ಶಾಖದ ಪ್ರಭಾವದಿಂದ ಆಗುವ ಒಂದು ವಿದ್ಯಮಾನ. ಎರಡು ವಿಭಿನ್ನ ಅರೆವಾಹಕ ವಸ್ತುಗಳನ್ನು ಜೋಡಿಸಿ ಶಾಖವನ್ನು ಹರಿಸಿದಾಗ ಅರೆವಾಹಕಗಳಲ್ಲಿ ಒಂದು ತಣ್ಣಗಾಗಿಯೂ ಮತ್ತೊಂದು ಬಿಸಿಯಾಗಿಯೂ ಇರುತ್ತದೆ. ಇಂತಹ ವಸ್ತುಗಳನ್ನು ಥರ್ಮೋ ಇಲೆಕ್ಟ್ರಿಕ್ ಜಂಕಿಗಳು ಎನ್ನುತ್ತಾರೆ. ಬಿಸಿಯಾದಾಗ ವಿದ್ಯುತ್ ಹರಿವು ಹೆಚ್ಚು ಕಡಿಮೆ ಆಗುವುದರಿಂದ ಪೆಲ್ಟಿಯರ್ ಪರಿಣಾಮ ಕಾಣಿಸುತ್ತದೆ. ಇನ್ನೊಂದು ಕಡೆ ವಿದ್ಯುತ್ ಹರಿದಾಗ ಎರಡೂ ಬದಿಯ ವಸ್ತುಗಳ ಉಷ್ಣತೆ ಬೇರೆ ಬೇರೆ ಆಗುತ್ತದೆ. ಜೆಲ್ಲಿಯ ತಳದಲ್ಲಿ, ಅಂದರೆ ದೇಹವನ್ನು ಮುಟ್ಟುವ ಕಡೆಯಲ್ಲಿ ಇಂತಹ ಥರ್ಮೋ ಎಲೆಕ್ಟ್ರಿಕ್ ಜಂಕಿಗಳನ್ನು ಇಟ್ಟು ಮೇಲ್ಗಡೆಯಲ್ಲಿ ಜೆಲ್ಲಿಯನ್ನು ಸವರುವುದು ಪೈ ತಂಡದ ಉಪಾಯ. ಪಾಲಿಆಕ್ರಿಲಮೈಡ್ ಮತ್ತು ಪಾಲಿಮಿಥಿಲಿನ್ ಬಿಸ್ ಆಕ್ರಿಲಮೈಡ್ ಎನ್ನುವ ವಸ್ತುಗಳಿಂದ ಜೆಲ್ಲಿಯನ್ನು ತಯಾರಿಸಿದರು. ಈ ಜೆಲ್ಲಿಯನ್ನು ಥರ್ಮೋ ಎಲೆಕ್ಟ್ರಿಕ್ ಜಂಕಿಗಳ ಬಿಳ್ಳೆಗಳ ಮೇಲೆ 0.5 ಸೆಂಟಿಮೀಟರ್ ದಪ್ಪನೆಯ ಪದರವಾಗಿ ಲೇಪಿಸಿದರು. ಇಂತಹ ಬಿಳ್ಳೆಗಳನ್ನು ಬಟ್ಟೆಯ ಜೊತೆಗೆ ಸೇರಿಸಿ ಹೊಲಿದರು. ಅದಕ್ಕೊಂದು 1-9 ವೋಲ್ಟ್ ವಿದ್ಯುತ್ ಹರಿಸುವ ಸರ್ಕ್ಯೂಟ್ ಅನ್ನು ಜೋಡಿಸಿದರು. ಅನಂತರ ವಿವಿಧ ಬೇಗೆಯ ಪೆಟ್ಟಿಗೆಯಲ್ಲಿ ಇಟ್ಟು ಬಟ್ಟೆಯ ಒಳಭಾಗ ಮತ್ತು ಹೊರಭಾಗದ ತಾಪಮಾನವನ್ನು ಅಳೆದರು. ಒಳಭಾಗದಲ್ಲಿ ಉಷ್ಣತೆ 35 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇದ್ದರೆ ಅದು ದೇಹಕ್ಕೆ ಹಿತವಾಗಿರುತ್ತದೆ. ಈ ಪ್ರಯೋಗಗಳಲ್ಲಿ ಬಟ್ಟೆಯ ಹೊರಭಾಗ 50 ಡಿಗ್ರಿಯಷ್ಟು ಬಿಸಿಯಾಗಿದ್ದರೂ ಒಳಭಾಗ 35ರಷ್ಟೇ ಇರುತ್ತಿತ್ತು ಎನ್ನುವುದನ್ನು ಕಂಡರು. ಈ ಪ್ರಯೋಗಗಳಲ್ಲಿ ಸುಮಾರು 6 ಗಂಟೆಗಳ ಕಾಲ ಜೆಲ್ಲಿ ಒಳಭಾಗವನ್ನು ತಣ್ಣಗೆ ಇಟ್ಟಿತ್ತಂತೆ. ಜೆಲ್ಲಿ ನೀರು ಕಳೆದುಕೊಂಡಾಗ ಅದರ ಕ್ಷಮತೆಯೂ ಕುಗ್ಗಿತ್ತು. ಹಾಗಿದ್ರೆ ಏನು ಪ್ರಯೋಜನ ಎಂದಿರಲ್ವೇ? ಜೆಲ್ಲಿ ನೀರು ಕಳೆದುಕೊಳ್ಳುವುದು ಕಡಿಮೆಯಾಗುವಂತೆ ನಿಯಂತ್ರಿಸಬಹುದು. ಹೀಗೆ ಬಹಳಷ್ಟು ಹೊತ್ತು ಬಟ್ಟೆಯನ್ನು ಧರಿಸಿ ತಣ್ಣಗೆ ಇರಬಹುದು ಎನ್ನುತ್ತಾರೆ ಯುಪೈ. ಅತಿಯಾದ ಬೇಗೆಯ ವಾತಾವರಣದಲ್ಲಿ ಕೆಲಸ ಮಾಡುವವರಿಗೆ ಇದು ಉಪಕಾರಿಯಾಗಬಹುದು, ಅಥವಾ ಜಿಮ್ನಲ್ಲಿ ಹೆಚ್ಚು ವರ್ಕೌಟ್ ಮಾಡುವಾಗಲೂ ನೆರವಾಗಬಹುದು ಎಂದಿರಾ? ಇರಬಹುದು. ಹಾ, ನಾಳೆ ಹವಾಮಾನ ಬದಲಾವಣೆಯಿಂದ ಎಲ್ಲೆಡೆಯೂ ಬಿಸಿ ಬಿಸಿ ಹವೆಯೇ ಇರುವಾಗ ಇದು ಅನಿವಾರ್ಯವಾಗಬಹುದು. ಸದ್ಯಕ್ಕೆ ಈ ರೀತಿಯ ಒಂದು ಶರ್ಟಿನ ಬೆಲೆ ಸುಮಾರು $20 ಆಗಬಹುದು ಎಂದು ಯುಪೈ ಅಂದಾಜಿಸಿದ್ದಾರೆ. ಬಟ್ಟೆಯ ಮತ್ತು ಹೊಲಿವ ಕೂಲಿ ಎಕ್ಸ್ಟ್ರಾ. ಹೀಗಿದೆ ಕೂಲ್ ಕೂಲ್ ಬಟ್ಟೆಯ ತಂತ್ರಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಇಲೆಕ್ಟ್ರಾನಿಕ್ಸ್ನ ಮೇಳ.
1: ಚುಟುಕು ಚುರುಕು.
4: ತುಕ್ಕು ಹಿಡಿದ ಚಂದಿರ. ತುಕ್ಕು ಹಿಡಿಯುವುದು ಗೊತ್ತಲ್ಲ, ಮಳೆಗಾಲ ಬಂದ ಕೂಡಲೇ ತೆರೆದಿಟ್ಟ ಕಬ್ಬಿಣ ಉಕ್ಕಿನ ವಸ್ತುಗಳ ಮೇಲೆ ಕಂದು ಬಣ್ಣದ ಪುಡಿ ಕಟ್ಟಿಕೊಂಡಿರುತ್ತದೆ. ಇದು ಇನ್ನೇನಲ್ಲ, ಕಬ್ಬಿಣ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ಕೂಡಿಕೊಂಡು ಆದ ಕಬ್ಬಿಣದ ಆಕ್ಸೈಡ್. ತುಕ್ಕು ಹಿಡಿಯಲು ಆಕ್ಸಿಜನ್ ಬೇಕೇ ಬೇಕು, ತುಸು ತೇವಾಂಶವೂ ಬೇಕು. 5 ವರ್ಷಗಳ ಹಿಂದೆ ಚಂದ್ರನಿಂದ ತಂದ ಚಂದ್ರಶಿಲೆಯಲ್ಲಿ ಹಿಮಟೈಟ್ ಎನ್ನುವ ಅದಿರು ಕಂಡಿತು. ಇದು ಕಬ್ಬಿಣದ ಆಕ್ಸೈಡಿನ ಅದಿರು. ಆಕ್ಸಿಜನ್ನೇ ಇಲ್ಲದ ಚಂದ್ರನ ಮೇಲೆ ಹಿಮಟೈಟು ಹೇಗೆ ಬಂತು? ಇದೋ, ಅದಕ್ಕೆ ಭೂಮಿಯೇ ಕಾರಣವಂತೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಸೂರ್ಯನಿಂದ ಬೀಸುವ ಅಯಾನುಗಳ ಹೊಡೆತವನ್ನು ತಡೆಯುತ್ತದಂತೆ. ಅದರ ಫಲವಾಗಿ ಭೂಮಿಯ ವಾಯುಮಂಡಲದಿಂದ ಹೊರಬಿದ್ದ ಆಕ್ಸಿಜನ್ ಅಣುಗಳು ಚಂದ್ರನನ್ನು ತಾಕಿರಬೇಕು, ಅದರಿಂದ ಅಲ್ಲಿನ ಕಲ್ಲುಗಳು ತುಕ್ಕು ಹಿಡಿದಿರಬೇಕು ಎನ್ನುತ್ತದೆ ಒಂದು ವರದಿ. ಹೊಳೆಯುವ ಚಂದ್ರನನ್ನು ನಾವು ಕಂದಾಗಿಸುತ್ತಿದ್ದೇವೆಯೇ?
5: ಸದಾ ವಿಜ್ಞಾನಿ, ಒಮ್ಮೆ ವಿಜ್ಞಾನಿ. ಆದರೆ ಸದಾ ವಿಜ್ಞಾನಿಯೇ ಎನ್ನುವುದು ತಮಾಷೆಯ ಮಾತಲ್ಲ. 101ನೇ ವಯಸ್ಸಿನಲ್ಲಿ ವಿಜ್ಞಾನಿಯೊಬ್ಬ ಹೊಸ ಸಂಶೋಧನೆ ನಡೆಸುವ ಯೋಚನೆ ಮಾಡಿದ್ದು ಗೊತ್ತೇ? ಇದು ಅಂಥ ಕತೆ. ಕಥೆಯೆಂದ್ರೆ ಒಂದಾನೊಂದು ಕಾಲದಲ್ಲಿ ಎಂದು ಆರಂಭಿಸುತ್ತೇವಲ್ಲವೇ? ಇದು ಹಾಗಲ್ಲ, ಇಂದಿನ ಕಥೆ. ತಾನು ಹರೆಯದಲ್ಲಿ ನಡೆಸಿದ ಸಂಶೋಧನೆಯನ್ನು ಇನ್ನೂ ಮುಂದುವರಿಸಬೇಕು ಎಂದು 101ನೇ ವಯಸ್ಸಿನಲ್ಲಿ ಅಜ್ಜನೊಬ್ಬ ಪತ್ರ ಬರೆದ ಕಥೆ. ಇಸ್ವಿ 2007. ಆಪಲ್ ಕಂಪನಿಯ ಮುಖ್ಯಸ್ಥ ಸ್ಟೀವ್ ಜಾಬ್ಸ್ ಒಂದು ಸಂದರ್ಶನ ನೀಡಿದ್ದ. ಆಪಲ್ ಕಂಪನಿ ಅದಾಗಲೇ ಮ್ಯಾಕ್ ಕಂಪ್ಯೂಟರ್ಗಳನ್ನು ತಯಾರಿಸಿ ಪ್ರಸಿದ್ಧಿ ಪಡೆದಿತ್ತು. ಹೊಸ ಹೊಸ ಐಡಿಯಾಗಳಿರುವ ಸಾಧನಗಳನ್ನು ತಯಾರಿಸುವ ಕಂಪನಿ ಎಂದು ಹೆಸರು ಗಳಿಸಿತ್ತು. ಆ ವರ್ಷದ ಆರಂಭದಲ್ಲಿ ಸ್ಟೀವ್ ಜಾಬ್ಸ್ ತಮ್ಮ ಕಂಪನಿ ಹೊಸದೊಂದು ಬಗೆಯ ಫೋನನ್ನು ಬಿಡುಗಡೆ ಮಾಡುತ್ತದೆ ಎಂದು ಘೋಷಿಸಿದ್ದ. ಸ್ಮಾರ್ಟ್ಫೋನು ಎನ್ನುವ ಹೊಸ ಸಾಧನ ತಯಾರಾಗುತ್ತಿದೆ ಎನ್ನುವ ಸುದ್ದಿ ಎಲ್ಲಾ ಕಡೆಗೆ ಹರಡಿತ್ತು. ಜಾಬ್ಸನ ಜೊತೆಗೆ ಪತ್ರಿಕೆಗಳು ಸಂದರ್ಶನಗಳನ್ನು ನಡೆಸುತ್ತಿದ್ದವು. ಅಂಥ ಒಂದು ಸಂದರ್ಶನದಲ್ಲಿ ಜಾಬ್ಸ್ ತಾನು ಹರೆಯದಲ್ಲಿ ಇದ್ದಾಗ LSD ಎನ್ನುವ ಮಾದಕ ದ್ರವ್ಯಗಳನ್ನು ಸೇವಿಸಿದ್ದೇ ಎಂದಿದ್ದ. ಮಾದಕ ದ್ರವ್ಯಗಳನ್ನು ಸೇವಿಸಿದಾಗ ತನಗೆ ಎಲ್ಲಿಲ್ಲದ ಕಲ್ಪನೆಗಳು ಹುಟ್ಟಿದ್ದವು. ಅದರ ಫಲವಾಗಿಯೇ ಯಾರು ಊಹಿಸದಂತಹ ಸಾಧನಗಳ ವಿನ್ಯಾಸ ಸಾಧ್ಯವಾಯಿತು ಎಂದಿದ್ದ. LSD ಅನ್ನುವುದು ಮಾದಕ ವಸ್ತು. ಅದನ್ನು ಸೇವಿಸಿದರೆ ಹುಚ್ಚು ಹಿಡಿದಂತೆ ಭ್ರಮೆಗೊಳಗಾಗುತ್ತಾರೆ. ಅದು ಚಟಕಾರಿ ಕೂಡ. ಹೀಗಾಗಿ LSDಯ ಸೇವನೆಯನ್ನು ನಿಷೇಧಿಸಲಾಗಿದೆ. ಆದರೆ ಸ್ಟೀವ್ ಜಾಬ್ಸ್ ಹೀಗೆ ಹೇಳಿದಾಗ ಪ್ರಪಂಚ ಬೆರಗಾಗಿತ್ತು. ಪ್ರಪಂಚ ಯಾಕೆ? ಈ ವಸ್ತುವನ್ನು ತಯಾರಿಸಿದ ವಿಜ್ಞಾನಿ ಆಲ್ಬರ್ಟ್ ಹಾಫ್ಮನ್ ಕೂಡ ಬೆರಗಾಗಿದ್ದ. ಆತ ಕೂಡಲೇ ಸ್ಟೀವ್ ಜಾಬ್ಸನಿಗೆ ಒಂದು ಪತ್ರ ಬರೆದ. ಆ ಪತ್ರ ಬರೆದಾಗ ಹಾಫ್ಮನ್ನನಿಗೆ 101 ವಯಸ್ಸು. ಪ್ರಿಯ ಜಾಬ್ಸ್, LSD ಸೇವನೆಯಿಂದಾಗಿ ಆಪಲ್ ಕಂಪ್ಯೂಟರನ್ನು ಕಲ್ಪಿಸಿಕೊಳ್ಳುವುದು ನಿಮಗೆ ಸಾಧ್ಯವಾಯಿತು ಅಂತ ತಿಳಿದೆ. ಈ ಬಗ್ಗೆ ನಿಮ್ಮ ಅನುಭವಗಳ ಕುರಿತು ಹೆಚ್ಚು ತಿಳಿಯುವ ಆಸಕ್ತಿ ಇದೆ. ಗೆಳೆಯ ಪೀಟರ್ ಗಾಸೆ ಮಾರಕವೆನಿಸುವ ಖಿನ್ನತೆಯ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. LSDಯನ್ನು ಅದಕ್ಕಾಗಿ ಬಳಸಬಹುದೋ ಎಂದು ಯೋಚಿಸುತ್ತಿದ್ದಾರೆ. ಆತನ ಸಂಶೋಧನೆಗೆ ನೆರವು ನೀಡಬಹುದೇ ಎಂದು ಪತ್ರದಲ್ಲಿ ವಿನಂತಿಸಿದ್ದ. ಬೇರೆ ಯಾರೋ ನಡೆಸುತ್ತಿರುವ ಸಂಶೋಧನೆಗೆ ನೆರವು ಕೊಡು ಎಂದು ಬೇಡುವವರು ಯಾರಾದರೂ ಇದ್ದಾರೆಯಾ? ಹಾಫ್ಮನ್ ಹೀಗೆ ಮಾಡುವುದಕ್ಕೆ ಕಾರಣವಿತ್ತು. LSDಯನ್ನು ತಯಾರಿಸಿದ್ದೇ ಹಾಫ್ಮನ್. ಮನುಷ್ಯರ ಮನಸ್ಸಿನ ಮೇಲೆ ಹಾಗೂ ಭಾವನೆಗಳ ಮೇಲೆ ಅದರ ಪ್ರಭಾವವನ್ನು ಮೊದಲು ಅಧ್ಯಯನ ಮಾಡಿದವನು ಅವನೇ. ಅದರ ಮೊದಲ ಅನುಭವವನ್ನು ಕಂಡವನೂ ಅವನೇ. ಅದು ಮತ್ತೊಂದು ಕಥೆ. ಹಾಫ್ಮನ್ ರಸಾಯನ ವಿಜ್ಞಾನಿ, ಸ್ವೀಡನ್ನ ಸ್ಯಾಂಡೋಜ್ ಕಂಪನಿಯಲ್ಲಿ ಉದ್ಯೋಗಿ, ಅದ್ಭುತ ಸಂಶೋಧಕ. ವಿದ್ಯಾರ್ಥಿ ದಶೆಯಲ್ಲಿಯೇ ಮೆಡಿಟರೇನಿಯನ್ ಸ್ಕ್ವಿಲ್ ಎನ್ನುವ ಗಿಡದಲ್ಲಿರುವ ರಾಸಾಯನಿಕಗಳನ್ನು ಅಧ್ಯಯನ ಮಾಡಿದ್ದ. ಕೇವಲ 4 ತಿಂಗಳಲ್ಲಿ ಅದರಿಂದ ಹೃದಯದ ಬಡಿತವನ್ನು ನಿಧಾನಗೊಳಿಸುವ ಔಷಧವೊಂದನ್ನು ಶುದ್ಧ ರೂಪದಲ್ಲಿ ಹಿಂಡಿದ್ದ. ಅದಕ್ಕಾಗಿ ಡಾಕ್ಟರೇಟನ್ನು ಪಡೆದಿದ್ದ. ಅನಂತರ ಇದೇ ರೀತಿಯಲ್ಲಿ ಇತರೆ ಸಸ್ಯಗಳಲ್ಲಿರುವ ಔಷಧಗಳನ್ನು ಶುದ್ಧೀಕರಿಸುವ ಕೆಲಸಕ್ಕೆ ತೊಡಗಿಕೊಂಡ. ಅದು 1835 ಇಂಗ್ಲೆಂಡಿನಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನಿಸಿಲಿನ್ ಔಷಧವನ್ನು ಬೂಸುವೊಂದರಿಂದ ಪ್ರತ್ಯೇಕಿಸಿದ್ದ. ಇದೇ ರೀತಿಯಲ್ಲಿ ಇತರೆ ಬೂಸುಗಳಿಂದಲೂ ಔಷಧಗಳನ್ನು ತೆಗೆಯುವ ಪ್ರಯತ್ನ ನಡೆಯುತ್ತಿತ್ತು. ಹಾಫ್ಮನ್ ಗೋಧಿ, ರೈ, ಬಾರ್ಲಿ ಮೊದಲಾದ ಬೆಳೆಗಳಿಗೆ ತಗುಲುವ ಕ್ಲಾವಿಸೆಪ್ಸ್ ಎನ್ನುವ ಬೂಸ್ಟಿನಲ್ಲಿಯೂ ಔಷಧಗಳನ್ನು ಹುಡುಕಿದ. ಈ ಬೂಸ್ಟಿನಿಂದ ತೆಗೆದ ಸಾರ ಹೆರಗೆ ನೋವನ್ನು ಕಡಿಮೆ ಮಾಡುತ್ತದೆ ಎಂಬುದು ಗೊತ್ತಿತ್ತು. ಆದರೆ ಆ ಔಷಧ ಯಾವುದು ಎನ್ನುವುದು ಪತ್ತೆಯಾಗಿರಲಿಲ್ಲ. ಅದರಲ್ಲಿರುವ ಎರ್ಗಾಟ್ ಎನ್ನುವ ಔಷಧವನ್ನು ಶುದ್ಧ ರೂಪದಲ್ಲಿ ತಯಾರಿಸಲು ಎಲ್ಲರೂ ಹೆಣಗ್ತಾ ಇದ್ರು. ಹಾಫ್ಮನ್ ಇದರಲ್ಲಿ ತೊಡಗಿಕೊಂಡ. ಲೈಸರ್ಜಿಕ್ ಆಮ್ಲ ಎನ್ನುವ ರಾಸಾಯನಿಕದ ಮೂಲ ರಚನೆ ಎರ್ಗಾಟಿನ ಸಾರದಲ್ಲಿರುವ ರಾಸಾಯನಿಕಗಳಂತೆಯೇ ಇತ್ತು. ಆದ್ದರಿಂದ ಈ ಆಮ್ಲದಿಂದಲೇ ಎರ್ಗಾಟಿನಲ್ಲಿರುವ ಎರ್ಗಾಟೋಮಿನ್ ಎನ್ನುವ ಅಣುವನ್ನು ತಯಾರಿಸಲು ಪ್ರಯತ್ನಿಸಿದ. ಒಮ್ಮೆ ಹೀಗೆ ಪ್ರಯೋಗ ಮಾಡುವಾಗ ತಲೆ ಸುತ್ತಲು ಆರಂಭಿಸಿತು. ಈತ ತಯಾರಿಸಿದ ರಾಸಾಯನಿಕದ ಹಬೆ ಕುಳಿದು ಹೀಗಾಗಿತ್ತು. ಆದರೆ ತಲೆ ಸುತ್ತಿದರೂ ಸ್ವಲ್ಪ ಹೊತ್ತಿನಲ್ಲಿಯೇ ಬಹಳ ಖುಷಿಯಾಯಿತು. ಸುತ್ತಲಿನ ಎಲ್ಲ ವಸ್ತುಗಳು ಗಿರಗಿರಾನೆ ತಿರುಗಿದಂತೆ ಕಂಡವು. ಕುಣಿಯೋಣ ಅನಿಸುತ್ತಿತ್ತು. ಅಷ್ಟೊಂದು ಖುಷಿ ಯಾಕಾಯಿತು ಅಂತ ಹಾಫ್ಮನ್ ಯೋಚಿಸಿದ. ಇದೇನಾದರೂ ತಾನು ತಯಾರಿಸಿದ ರಾಸಾಯನಿಕದ ಪ್ರಭಾವ ಇರಬಹುದೇ? ಅದೇ ಇರಬೇಕು ಅಂತ ತೀರ್ಮಾನಿಸಿ ಅದನ್ನು ತನ್ನ ಮೇಲೆಯೇ ಪ್ರಯೋಗಿಸಿಕೊಂಡ. ಅದರ ಒಂದು ಚಿಟಿಕೆಯನ್ನು ಸೇವಿಸಿದ. ಅಷ್ಟೇ, ಬವಳಿ ಬಂದಂತಾಯಿತು. ತನ್ನನ್ನು ಮನೆಗೆ ಕರೆದೊಯ್ಯಲು ಕೇಳಿಕೊಂಡ. ಸೈಕಲ್ನಲ್ಲಿ ಹೋಗುವಾಗ ಹಾದಿಯಲ್ಲಿ ಏನಿದೆ ಎನ್ನುವುದು ತಿಳಿಯಲಿಲ್ಲ. ಮನೆಗೆ ಹೋದಾಗ ಮಲಗಬೇಕೆನಿಸಿತು. ಆದರೆ ಮಲಗಿದ್ದಾಗಲೂ ತಾನು ಕುಣಿಯುತ್ತಿರುವಂತೆ ಭ್ರಮೆಯಾಯಿತು. ಕರೆಗಂಟೆ, ಬೀದಿಯಲ್ಲಿ ವಾಹನಗಳು ಚಲಿಸುವ ಸದ್ದು ಕೇಳಿದಾಗೆಲ್ಲ ಕಣ್ಣು ಮುಂದೆ ಬಣ್ಣ ಬಣ್ಣದ ಆಕಾರಗಳು ಕಾಣಿಸತೊಡಗಿದವು. ಮಾತು ಅಸ್ಪಷ್ಟವಾಯಿತು. ಏನೇನೋ ಬಡಬಡಿಸಲು ತೊಡಗಿದೆ. ಗಾಬರಿಗೊಂಡ ಅವನ ಗೆಳೆಯ ವೈದ್ಯರನ್ನು ಕರೆದು ತಂದ. ವೈದ್ಯರು ಹಾಫ್ಮನ್ನನ್ನು ಪರೀಕ್ಷೆ ಮಾಡಿದರು. ರಕ್ತದೊತ್ತಡ, ಹೃದಯದ ಬಡಿತ ಎಲ್ಲವೂ ಸರಿಯಾಗಿತ್ತು. ಕಣ್ಣಿನ ಪಾಪ ಎಷ್ಟೇ ಅಗಲವಾಗಿತ್ತು, ಉಳಿದೆಲ್ಲವೂ ಭ್ರಮೆ.

0: ಮನಸ್ಸಿನ ಭ್ರಮೆ, ಸರಿ ಹೋಗುತ್ತೆ ಎಂದು ಹೋಗ್ಬಿಟ್ರು. 2 ಗಂಟೆಯ ನಂತರ ಚೇತರಿಸಿಕೊಂಡ ಹಾಫ್ಮನ್ ಆ ರಾಸಾಯನಿಕದ ಬಗ್ಗೆ ಇನ್ನಷ್ಟು ಪ್ರಯೋಗಗಳನ್ನು ಮಾಡಲು ತೀರ್ಮಾನಿಸಿದ. ಹೀಗೆ ಪ್ರಪಂಚದ ಮೊತ್ತ ಮೊದಲ ಕೃತಕ ಮಾದಕ ವಸ್ತು LSD ಅಥವಾ ಲೈಸರ್ಜಿಕ್ ಆಸಿಡ್ ಡೈ ಈಥೈಲ್ ಆಮೈಡ್ ಪತ್ತೆಯಾಯಿತು. ಅನಂತರದ ದಿನಗಳಲ್ಲಿ ಅದು ಮಾದಕ ದ್ರವ್ಯವಾಗಿ ಜನಪ್ರಿಯವಾಯಿತು. ಯುವಕರು ಅದನ್ನು ಬಳಸಲು ಆರಂಭಿಸಿದರು. ಸ್ಟೀವ್ ಜಾಬ್ಸ್ ಕೂಡ ಅದಕ್ಕೆ ಮರುಳಾಗಿದ್ದ, ಹಾಗಾಗಿ ಅದನ್ನು ಬಳಸುತ್ತಿದ್ದ. ಒಮ್ಮೆ ಅದರ ಬಲಗೆ ಬಿದ್ದರೆ ಚಟವಾಗುವ ಮದ್ದಾಗಿದ್ದರಿಂದ ಅದರ ಉತ್ಪಾದನೆ ಹಾಗೂ ಬಳಕೆಯನ್ನು ಈಗ ನಿಷೇಧಿಸಲಾಗಿದೆ. ಸ್ಟೀವ್ ಜಾಬ್ಸ್ LSDಯನ್ನು ಸೇವಿಸಿದಾಗ ಹಾಫ್ಮನ್ ಅದನ್ನು ಪತ್ತೆ ಮಾಡಿ 35 ವರ್ಷಗಳಾಗಿತ್ತು. ತನ್ನ ಕೋಟಲೆ ಮಗು ಎಂದು ಹಾಫ್ಮನ್ ಅದನ್ನು ಕರೆದಿದ್ದ. ಅದನ್ನು ಮಾನಸಿಕ ರೋಗಗಳನ್ನು ಗುಣಪಡಿಸಬಹುದು ಎನ್ನುವ ತರ್ಕವಿತ್ತು. ಆದರೆ LSDಯ ದುಷ್ಪರಿಣಾಮಗಳಿಂದ ಅದರ ಸಂಶೋಧನೆ ಮುಂದುವರೆಯಿರಲಿಲ್ಲ. ಇದೀಗ ಸ್ಟೀವ್ ಜಾಬ್ಸ್ ಅದರ ಬಗ್ಗೆ ಹೇಳಿಕೊಂಡಾಗ ಹಾಫ್ಮನನಿಗೆ ಆಸೆ ಮತ್ತೆ ಚಿಗುರಿತು. ಜಾಬ್ಸ್ ಅದಕ್ಕೆ ಹಣ ಕೊಡಬಹುದು ಎನ್ನಿಸಿ ತನ್ನ 101ನೇ ವಯಸ್ಸಿನಲ್ಲಿ ಅವನಿಗೆ ಪತ್ರ ಬರೆದಿದ್ದ. ಜಾಬ್ಸ್ ಆಗ ಸಾಕಷ್ಟು ಶ್ರೀಮಂತನೂ ಆಗಿದ್ದ. ಜಾಬ್ಸ್ ಇದಕ್ಕೆ ಉತ್ತರ ಕೊಟ್ಟನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮರುವರ್ಷವೇ ಅಂದರೆ ತನ್ನ 102ನೇ ವಯಸ್ಸಿನಲ್ಲಿ ಹಾಫ್ಮನ್ ಮರಣಿಸಿದ. 3 ವರ್ಷ ಕಳೆದ ಮೇಲೆ ಜಾಬ್ಸ್ ಕೂಡ ಮರಣಿಸಿದ. ಸಂಶೋಧನೆ ನಡೆಸಿ 70 ವರ್ಷಗಳಾದ ಮೇಲೂ 100ನೇ ವಯಸ್ಸಿನಲ್ಲಿಯೂ ಆ ಬಗ್ಗೆಯೇ ವಿಜ್ಞಾನಿಯ ಮನಸ್ಸು ಚಿಂತಿಸುತ್ತದೆ. ಎಂಥ ವಿಚಿತ್ರ ಅಲ್ವೇ?
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಜೆಮಿನಿ AI ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ DR ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 399ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಿವರ್ ಜೋನ್ಸ್, ಕನ್ನಡದಲ್ಲಿ ನದಿ ವಲಯಗಳು. ಜಲಜೀವಿಗಳ ಜೀವನ ಕ್ರಮಕ್ಕೆ ಸಂಬಂಧಿಸಿದಂತೆ ನದಿಯ ವಲಯಗಳು. ಜೀವಶಾಸ್ತ್ರದಲ್ಲಿ ನದಿಯ ಹರಿವಿನ ವೇಗ ಮತ್ತು ವಿವಿಧ ನೀರಿನ ವಿವಿಧ ಉಷ್ಣತೆಗಳಿಗೆ ಅನುಸಾರವಾಗಿ ಜಲಜೀವಿಗಳು ತಮ್ಮ ದೇಹವನ್ನು, ಕ್ರಿಯೆಗಳನ್ನು ಹೊಂದಿಕೊಂಡಿರುತ್ತವೆ. ಈ ಆಧಾರದ ಮೇಲೆ ನದಿಯ ಹರಿವನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ನದಿಯ ಉಗಮಸ್ಥಳ. ನದಿಯ ಉಗಮಸ್ಥಳಕ್ಕೆ ನದಿ ಶಿರ, ಹೆಡ್ ಸ್ಟ್ರೀಮ್ ಎನ್ನುತ್ತಾರೆ. ಇದು ಕಿರಿದಾಗಿರುತ್ತದೆ. ಕೆಲವೊಮ್ಮೆ ಇಲ್ಲಿ ನೀರು ಬೋರ್ಗರಿಯುತ್ತಾ 1 ಸೆಕೆಂಡ್ಗೆ 90 ಸೆಂಟಿಮೀಟರ್ ವೇಗದಲ್ಲಿ ಹರಿಯುವುದು ಉಂಟು. ನೀರಿನ ಉಷ್ಣತೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ಕಂಡುಬರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಮೀನುಗಳು ಕಂಡುಬರುವುದಿಲ್ಲ. 2, ನದಿ ಶಿಶಿರದ ನಂತರ ನದಿ ಹರಿವು ವಿಸ್ತಾರವಾಗುತ್ತದೆ. ಟ್ರೌಟ್ ಎಂಬ ಸಿಹಿ ನೀರಿನ ಮೀನುಗಳು ಇಲ್ಲಿ ವ್ಯಾಪಕವಾಗಿ ಕಂಡುಬರುವವು. ಇದರಿಂದ ಇದನ್ನು ಟ್ರೌಟ್ ವಲಯವೆಂದು ಹೇಳುತ್ತಾರೆ. ಇಲ್ಲಿ ನೀರಿನ ವೇಗ ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚು ಸ್ಥಿರವಾಗಿರುತ್ತದೆ. 3, ಟ್ರೌಟ್ ವಲಯದ ನಂತರ ಇರುವ ವಲಯಕ್ಕೆ ಮೀನೋ ವಲಯ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣವೆಂದರೆ ಮೀನೋ ಎಂಬ ಜಾತಿಯ ಸಿಹಿ ನೀರಿನ ಮೀನುಗಳು ಇಲ್ಲಿ ವ್ಯಾಪಕವಾಗಿ ಹಂಚಿ ಹೋಗಿರುವುದು. ಇಲ್ಲಿಂದ ನೀರಿನ ವೇಗ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಲ್ಲಲ್ಲಿ ಮಣ್ಣಿನ ಸಂಗ್ರಹಗಳು ಕಂಡುಬರುತ್ತವೆ. ಇಲ್ಲಿ ಮೇಲ್ವರ್ಗದ ಜಲಸಸ್ಯಗಳು ಕಾಣಿಸಿಕೊಳ್ಳುತ್ತವೆ. ಮೀನೋ ಮೀನಿನಲ್ಲದೆ ಹಲವು ಇತರ ಜಾತಿಯ ಮೀನುಗಳು ಈ ವಲಯದಲ್ಲಿ ಕಂಡುಬರುತ್ತವೆ. 4, ಮೀನೋ ವಲಯದ ನಂತರ ವಲಯವು ತಗ್ಗು ಪ್ರದೇಶ. ಇಲ್ಲಿ ನೀರು ನಿಧಾನವಾಗಿ ಹರಿಯುತ್ತಾ ಅಲ್ಲಲ್ಲಿ ತಿರುವುಗಳನ್ನುಂಟು ಮಾಡುತ್ತಾ, ಅಂದರೆ ಅಂಕುಡೊಂಕಾಗಿ ಹರಿಯುತ್ತದೆ. ಹಲವು ಮೀನಿನ ಜಾತಿಗಳು ಇಲ್ಲಿ ವಾಸಿಸುತ್ತವೆ. ರಾಕ್ ಗ್ಲೇಸಿಯರ್, ಕನ್ನಡದಲ್ಲಿ ಶಿಲಾ ಹಿಮಾನಿ. ನಿಧಾನವಾಗಿ ಚಲಿಸುವ

ಶಿಲಾವಶೇಷ. ಶಿಲಾವಶೇಷದ ಬಿರುಕುಗಳಲ್ಲಿ ಮತ್ತು ಕೆಳಗೆ ಹಿಮ ಆವರಿಸಿರುವುದರಿಂದ ಇದು ಹಿಮನದಿಗಳಂತೆ ಚಲಿಸುತ್ತದೆ. ಸಾಮಾನ್ಯವಾಗಿ ಶುಷ್ಕ ಮತ್ತು ಶೀತಲ ವಾಯುಗುಣವಿರುವ ಪ್ರದೇಶದಲ್ಲಿ, ಧ್ರುವ ಪ್ರದೇಶದಲ್ಲಿ ಶಿಲಾ ಹಿಮಾನಿಗಳು ಕಂಡುಬರುತ್ತವೆ. ರಾಕ್ ವಿದರಿಂಗ್, ಕನ್ನಡದಲ್ಲಿ ಶಿಲಾ ಶಿಥಿಲೀಕರಣ. ಭೌತ ಹಾಗೂ ರಾಸಾಯನಿಕ ಕ್ರಿಯೆಗಳಿಂದ ಶಿಲೆಗಳು ವಿಘಟಿಸಿ ಮಣ್ಣಾಗಿ ರೂಪುಗೊಳ್ಳುತ್ತವೆ. 1 ಸೆಂಟಿಮೀಟರ್ ಮಣ್ಣಾಗಲು ಸುಮಾರು 10 ಲಕ್ಷ ವರ್ಷಗಳು ಬೇಕಾಗುತ್ತವೆ. ಆದ್ದರಿಂದ ನಾವು ಮಣ್ಣನ್ನು ರಕ್ಷಿಸಬೇಕಾಗುತ್ತದೆ. ರೋಡೆಂಟ್, ರೋಡೆಕ್ಷಿಯ ಗಣಕ್ಕೆ ಸೇರಿದ ಸಸ್ತನಿ ಪ್ರಾಣಿ. ಇವು ಪ್ರಪಂಚದಾದ್ಯಂತ ವ್ಯಾಪಿಸಿರುವ ಜರಾಯುವಿರುವ ಸಸ್ತನಿಗಳು. ಸಸ್ತನಿ ವರ್ಗದಲ್ಲಿರುವ ಸುಮಾರು 1/4 ಪ್ರಾಣಿಗಳು ದಶಾಂಶಗಳೇ ಆಗಿವೆ. ಮೇಲಿನ ಮತ್ತು ಕೆಳಗಿನ ದವಡಗಳಲ್ಲಿ ಮುಂದೆ ಬೆಳೆದಿರುವ ಒಂದು ಜೊತೆ ಬಾಚಿ ಹಲ್ಲುಗಳಂತೆ ದಶಾಂಕಗಳು ವಿಶಿಷ್ಟತೆ. ಹಳೆಯ ಹಲ್ಲುಗಳು ಹಾಳಾದಂತೆ ಹೊಸ ಹಲ್ಲುಗಳು ಬೆಳೆಯುತ್ತವೆ. ದಶಾಂಕಗಳಿಗೆ ಉದಾಹರಣೆಯೆಂದರೆ ಇಲಿಗಳು, ಹೆಗ್ಗಣಗಳು, ಅಳಿಲು, ಮುಳ್ಳುಹಂದಿ. ಸಣ್ಣ ದಶಾಂಕಗಳಿಗೆ ಅತಿ ಹೆಚ್ಚಿನ ಸಂತಾನೋತ್ಪಾದನಾ ಸಾಮರ್ಥ್ಯವಿರುತ್ತದೆ. ಇದರಿಂದಾಗಿ ಅನೇಕ ವೇಳೆ ಇವರುಗಳ ಉಪದ್ರವಕಾರಿಯಾಗಿರುತ್ತವೆ. ದಶಾಂಕಗಳು ಅನೇಕ ಮಾಂಸಾಹಾರಿ ಸಸ್ತನಿಗಳಿಗೆ, ಪಕ್ಷಿಗಳಿಗೆ ಮತ್ತು ಸರೀಸೃಪಗಳಿಗೆ ಮುಖ್ಯ ಆಹಾರವಾಗಿದೆ. ರೋಡೆಂಟಿಸೈಡ್, ದಶಾಂಕ ನಾಶಕ. ಇಲಿ, ಹೆಗ್ಗಣ ಮುಂತಾದವುಗಳ ದಶಾಂಕಗಳ ನಾಶಕ್ಕೆ ಬಳಸುವ ರಾಸಾಯನಿಕ, ಉದಾಹರಣೆಗೆ ಸೋಡಿಯಂ ಫ್ಲೋರೋ ಅಸಿಟೇಟ್. ರೂಟ್ ನೋಡಲ್, ಕನ್ನಡದಲ್ಲಿ ಬೇರು ಗಂಟು. ಕೆಲವು ಜಾತಿಯ ಸಸ್ಯಗಳಲ್ಲಿ, ವಿಶೇಷವಾಗಿ ದ್ವಿದಳ ಸಸ್ಯಗಳು, ಲೆಗ್ಯುಮಿನೇಸಿ ಕುಟುಂಬಕ್ಕೆ ಸೇರಿದ ಸಸ್ಯಗಳು ಬೇರುಗಳಲ್ಲಿ ಕಂಡುಬರುವ ಸಣ್ಣ ಗಂಟು. ಈ ಗಂಟುಗಳು ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗುತ್ತವೆ. ಉದಾಹರಣೆಗೆ ದ್ವಿದಳ ಬೆಳೆಗಳಲ್ಲಿ ರೈಸೋಬಿಯಾ ಜಾತಿಯ ಬ್ಯಾಕ್ಟೀರಿಯಾಗಳು ಬೇರುಗಳನ್ನುಂಟು ಮಾಡುತ್ತವೆ. ಬ್ಯಾಕ್ಟೀರಿಯಾಗಳು ಈ ಬೇರುಗಂಟೆಗಳಲ್ಲಿ ವಾಸ ಮಾಡುತ್ತಾ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತವೆ. ಇವು ಸ್ಥಿರೀಕರಿಸುವ ಹೆಚ್ಚಿನ ಸಾರಜನಕದ ಅಂಶ ಸಸ್ಯಗಳಿಗೆ ದೊರೆಯುತ್ತದೆ. ಬೇರುಗಂಟೆಗಳು ದ್ವಿದಳ ಸಸ್ಯಗಳೇ, ಲೆಗ್ಯುಮಿನ್ ಅಲ್ಲದೆ ಇತರ ಸಸ್ಯಗಳಲ್ಲಿಯೂ ಲೆಗ್ಯೂಮ್ ಅಲ್ಲದೆ ಕಂಡುಬರುತ್ತದೆ. ಉದಾಹರಣೆಗೆ ಆಕ್ಟಿನೋಮೈಸಿಟ್ಗಳೆಂಬ ಶಿಲೇಂದ್ರಗಳು, ಹಸಿರು ನೀಲಿ ಶೈವಲ, ನಾಸ್ಟಾಕ್, ಅನಬೇನೆ, ಬ್ಯಾಕ್ಟೀರಿಯಾಗಳು, ಅಜಟೋಬ್ಯಾಕ್ಟರ್, ಅಜೋಸೈರಿಲಮ್ ಇತ್ಯಾದಿ ಲೆಗ್ಯೂಮ್ ಅಲ್ಲದ ಸಸ್ಯಗಳಲ್ಲಿ ಬೇರುಗಂಟೆಗಳು ಉಂಟು ಮಾಡುತ್ತವೆ. ಸುಮಾರು 13 ಸಸ್ಯಗಣಗಳಿಗೆ ಸೇರಿದ 100 ಜಾತಿಗೂ ಹೆಚ್ಚಿನ ಲೆಗ್ಯೂಮ್ ಅಲ್ಲದೆ ಸಸ್ಯಗಳಲ್ಲಿ ಬೇರುಗಂಟೆಗಳು ಉಂಟಾಗುತ್ತವೆ. ಸಸ್ಯ ಮತ್ತು ಬೇರುಗಂಟೆಗಳಲ್ಲಿರುವ ಬ್ಯಾಕ್ಟೀರಿಯಾಗಳ ಸಹಜೀವನ ನಡೆಸುತ್ತಾ ಪರಸ್ಪರ ಉಪಕಾರಿಯಾಗಿ ವರ್ತಿಸುತ್ತವೆ. ಸಸ್ಯವು ಬ್ಯಾಕ್ಟೀರಿಯಾಗಳಿಗೆ ಕಾರ್ಬೋಹೈಡ್ರೇಟ್ ಪೂರೈಸಿದರೆ ಬ್ಯಾಕ್ಟೀರಿಯಾಗಳು ವಾತಾವರಣದ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸಿ ಮಣ್ಣನ್ನು ಸಾರಜನಕದಿಂದ ಸಮೃದ್ಧಿಗೊಳಿಸುತ್ತದೆ. ಇದರಿಂದಾಗಿ ಸಸ್ಯಗಳು ಸಾರಜನಕ ಸಮೃದ್ಧವಾಗಿ ದೊರಕುತ್ತದೆ. ರನ್ ಆಫ್, ಹರಿವು ಕನ್ನಡದಲ್ಲಿ. ಜಲಶಾಸ್ತ್ರದ ಪ್ರಕಾರ ಒಂದು ಪ್ರದೇಶದಲ್ಲಿ ಬೀಳುವ ಒಟ್ಟು ಮಳೆಯ ನೀರಿನಲ್ಲಿ ಭೂ ಮೇಲ್ಮೈಯಲ್ಲಿ ಹರಿದು ನೈಸರ್ಗಿಕ ಅಥವಾ ಕೃತಕ ಸಂಪನ್ಮೂಲಗಳಲ್ಲಿ ಸಂಗ್ರಹವಾಗುವ ಭಾಗ. ಜಲಚಕ್ರದಲ್ಲಿ ಹೆಚ್ಚಿನ ಅಂಶದ ನೀರು ಮಳೆ, ಮಂಜು, ಹಿಮ ಅಥವಾ ಆಲಿಕಲ್ಲುಗಳ ರೂಪದಲ್ಲಿ ಮತ್ತೆ ಭೂಮಿಯನ್ನು ಸೇರುತ್ತದೆ. ಈ ನೀರಿನಲ್ಲಿ ಸ್ವಲ್ಪ ಅಂಶ ಆವಿಯಾಗಿ ವಾತಾವರಣ ಸೇರುತ್ತದೆ. ಸ್ವಲ್ಪ ಭಾಗ ಪ್ರಾಣಿಗಳು ಮತ್ತು ಸಸ್ಯಗಳು ಉಪಯೋಗಿಸಿಕೊಳ್ಳುತ್ತವೆ ಮತ್ತು ಸ್ವಲ್ಪ ಭಾಗ ನೀರು ಭೂಮಿಯ ಒಳಗಡೆ ಇಳಿಯುತ್ತದೆ ಹಾಗೂ ಬಂಡೆಗಳ ಸಂದುಗಳಲ್ಲಿ ಶೇಖರವಾಗುತ್ತದೆ. ಆದರೆ ಭೂಮಿಯ ಮೇಲೆ ಬಿದ್ದ 40% ನೀರು ನದಿ, ತೊರೆ ಮೂಲಕ ಸಮುದ್ರವನ್ನು ಸೇರುತ್ತದೆ. ಹೆಚ್ಚು ತೇವಾಂಶವಿರುವ ಕೆಲವು ಪ್ರದೇಶಗಳಲ್ಲಿ 50%-60% ಮಳೆ ನೀರು ಹರಿದು ಹೋಗಿ ಸಮುದ್ರವನ್ನು ಸೇರುತ್ತದೆ. ನೀರಿನ ಹರಿವು ಮಣ್ಣಿನ ಸವಕಳಿ, ಭೂ ಕೊರೆತ ಮತ್ತು ಭೂರಚನೆಗೆ ಬಹುಮಟ್ಟಿಗೆ ಕಾರಣವಾಗಿದೆ. ಭಾರತದ ವಾರ್ಷಿಕ ಮಳೆಯ ನೀರು ಹಿಮ ಪರ್ವತಗಳಿಂದ ಕರಗಿ ಹರಿದು ಮಂಜಿನ ನೀರು ಮತ್ತು ಇತರ ಪ್ರದೇಶಗಳಿಂದ ಹರಿಯುವ ನೀರು, ಇವುಗಳ ಒಟ್ಟು ಪ್ರಮಾಣ 4,200 ಮಿಲಿಯನ್ ಘನಮೀಟರ್ಗಳು. ಈ ನೀರಿನಲ್ಲಿ ಸುಮಾರು 1,500 ಮಿಲಿಯನ್ ಘನಮೀಟರ್ಗಳಷ್ಟು ಪ್ರಮಾಣದ ನೀರು ಸಮುದ್ರವನ್ನು ಸೇರುತ್ತದೆ ಮತ್ತು ಹೊರದೇಶಗಳಿಗೆ ಹರಿದು ಹೋಗುತ್ತದೆ. ನೀರಿನ ಹರಿವು ಕಾರಣವಾಗುವ ಅಂಶವೆಂದರೆ ಮಳೆಯ ರಭಸ ಮತ್ತು ಪ್ರಮಾಣ.
ಮಳೆ ಬೀಳುವ ಪ್ರದೇಶದ ಇಳಿಜಾರು, ಮಳೆ ಬೀಳುವ ಭೂ ಮೇಲ್ಮೈ ಲಕ್ಷಣ, ಮಳೆ ಬೀಳುವ ಪ್ರದೇಶದಲ್ಲಿರುವ ಸಸ್ಯರಾಶಿ. ಹೆಚ್ಚು ಸಸ್ಯರಾಶಿ ಇದ್ದರೆ ಕಡಿಮೆ ನೀರು ಹರಿಯುತ್ತದೆ, ಹೆಚ್ಚು ನೀರು ಭೂಮಿಯಲ್ಲಿ ಹಿಂಗುತ್ತದೆ. ನೀರಿನ ಹರಿವಿನಲ್ಲಿ ಎರಡು ವಿಧಗಳು. ಭೂಮಿಯೊಳಗೆ ಇಳಿಯದೆ ನೆಲದ ಮೇಲೆ ಹರಿದು ಹೋಗುವ ನೀರಿನ ಹರಿವಿಗೆ ಮೇಲ್ಮೈ ಹರಿವು ಎಂದು ಹೇಳುತ್ತಾರೆ. ಭೂಮಿಯ ಒಳಗೆ ಹಿಂಗಿ ಅನಂತರ ಜರಿಗಳನ್ನು ಸೇರಿ ಆ ಮೂಲಕ ಹರಿದು ಹೋಗುವ ನೀರಿಗೆ ಅಂತರ್ಜಲದ ಹರಿವು ಎನ್ನುತ್ತಾರೆ. ಈ ಅಂತರ್ಜಲದ ಹರಿವೇ ಬಾವಿಯ ನೀರು ಮತ್ತು ಬೋರ್ವೆಲ್ ನೀರು ಎಂದು ಹೇಳಬಹುದು. ಪೃಥ್ವಿ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ನೀರಿನ ಮೇಲ್ಮೈ ಹರಿವು ಮಾತ್ರ ನೀರಿನ ಹರಿವು ಎನ್ನುತ್ತಾರೆ. ಆದರೆ ಭೂವಿಜ್ಞಾನ ಮತ್ತು ಹೈಡ್ರಾಲಿಕ್ಸ್ಗಳಲ್ಲಿ ಎರಡು ಬಗೆಯ ನೀರಿನ ಹರಿವನ್ನು ಪರಿಗಣಿಸುತ್ತಾರೆ. ಎರಡನೆಯ ಅರ್ಥ, ಕೃಷಿ ಮತ್ತು ಅರಣ್ಯಗಾರಿಕೆಯಲ್ಲಿ ನಿರ್ದಿಷ್ಟ ಪ್ರದೇಶದಿಂದ ಒಂದು ನಿಯತ ಅವಧಿಯಲ್ಲಿ ಹರಿದು ಹೋಗುವ ಒಟ್ಟು ನೀರಿನ ಅಂಶ. ಮೂರನೆಯ ಅರ್ಥ, ಕೃಷಿ ಭೂಮಿ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಹರಿದು ಹೋಗುವ ಹೆಚ್ಚುವರಿಯ ಮಳೆ ನೀರು. ರನ್ ಆಫ್ ಸೈಕಲ್ ಕನ್ನಡದಲ್ಲಿ ಹರಿವಿನ ಚಕ್ರ. ಜಲಚಕ್ರದ ಒಂದು ಭಾಗ ಭೂಪ್ರದೇಶದ ಮೇಲೆ ಬೀಳುವ ಮಳೆಯಿಂದ ಈ ಚಕ್ರವು ಆರಂಭವಾಗುತ್ತದೆ. ನೀರು ಕ್ರಮೇಣ ಜರಿ, ನದಿ, ಕಾಲುವೆ, ಸಮುದ್ರಗಳಿಗೆ ಹರಿದು ಅಲ್ಲಿಂದ ಆವಿಯಾಗಿ ವಾತಾವರಣವನ್ನು ಸೇರುತ್ತದೆ. ಭೂಮಿ ಸಸ್ಯಗಳಲ್ಲಿ ಸಂಗ್ರಹವಾದ ನೀರು ಆವೀಕರಣದಿಂದ ನೇರವಾಗಿ ವಾತಾವರಣವನ್ನು ಸೇರುತ್ತದೆ. ಈ ನೀರು ಅವಪಾತದ ಅಥವಾ ಮಳೆಯ ರೂಪದಲ್ಲಿ ಭೂಮಿಗೆ ಮರಳುತ್ತದೆ. ಇಲ್ಲಿಗೆ ಚಕ್ರವು ಸಮಾಪ್ತಿಗೊಳ್ಳುತ್ತದೆ. ರಸ್ಟ್ ತುಕ್ಕು ರೋಗ. ಸಸ್ಯಶಾಸ್ತ್ರದಲ್ಲಿ ಯುರೇಡಿಯೋಮೈಸಿಟ್ ಎಂಬ ಜಾತಿಗೆ ಸೇರಿದ ಶಿಲೀಂಧ್ರಗಳಿಂದ ಸಸ್ಯಗಳಿಗೆ ತಗುಲುವ ರೋಗವೇ ತುಕ್ಕು ರೋಗ. ಕಂದು ಅಥವಾ ಹಳದಿ ಬಣ್ಣದಿಂದ ಕೂಡಿದ ನಯವಾದ ಬೀಜಕಗಳುಳ್ಳ ಕಲೆಗಳು ಅಥವಾ ಚುಕ್ಕೆಗಳು ಸಸ್ಯಗಳ ಎಲೆಗಳ ಮೇಲೆ ಅಥವಾ ಎಲೆಯ ಕಾಂಡಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ. ಸೋಂಕಿಗೊಳಗಾದ ಸಸ್ಯಗಳು ವಿರೂಪವಾಗಬಹುದು ಅಥವಾ ಅವುಗಳು ಮೇಲೆ ಗಂಟಿನಂತಹ ಊತಕಗಳು ಕಂಡುಬರುತ್ತವೆ. ಎರಡನೆಯ ಅರ್ಥ, ಟೀ ಗಿಡಗಳಿಗೆ ತಗುಲುವ ಮುಖ್ಯ ರೋಗ. ಸೋಂಕು ತಗುಲಿದ ಎಲೆಗಳು ಸಸ್ಯದ ಎಲೆಗಳ ಮೇಲೆ ಕಿತ್ತಳೆ ಬಣ್ಣದ ವೆಲ್ವೆಟ್ನಂತಹ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಸೆಫೆಲೂರಸ್ ಎಂಬ ಕುಲಕ್ಕೆ ಸೇರಿದ ಶೈವಲ ಪಾಚಿದಿಂದ ಈ ಸೋಂಕುಗಳು ಹರಡುತ್ತವೆ. ಇದಕ್ಕೆ ಕೆಂಪು ತುಕ್ಕು ಎಂದು ಕರೆಯುತ್ತಾರೆ. ರಸಾಯನಶಾಸ್ತ್ರದ ಪ್ರಕಾರ ಆರ್ದ್ರ ವಾತಾವರಣದಲ್ಲಿ ಆಮ್ಲಜನಕವು ಕಬ್ಬಿಣದ ಮೇಲೆ ವರ್ತಿಸಿದಾಗ ಉಂಟಾಗುವುದ ಕಬ್ಬಿಣದ ಆಕ್ಸೈಡನ್ನು ತುಕ್ಕು ಎಂದು ಹೇಳುತ್ತಾರೆ. ಇದು ಮುಖ್ಯವಾಗಿ ಜಲ ಸಂಯುಕ್ತವಿರುವ ಹೈಡ್ರೇಟೆಡ್ ಕಬ್ಬಿಣ Fe3 ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ Fe2O3 H2O ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ Fe3ನಲ್ಲಿ Fe ಬ್ರಾಕೆಟಲ್ಲಿ OH3 ಒಳಗೊಂಡಿರುತ್ತದೆ. ತುಕ್ಕು ಕೆಂಪು ಕಂದು ಬಣ್ಣವಿರುತ್ತದೆ. ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ಪದಾರ್ಥವು ಕ್ರಮೇಣ ಹಾಳಾಗುತ್ತದೆ. ಇದನ್ನು ತಪ್ಪಿಸಲು ಕಬ್ಬಿಣದಿಂದ ಮಾಡಿದ ಪದಾರ್ಥಗಳಿಗೆ ಬಣ್ಣವನ್ನು ಹಚ್ಚಿ ಅದನ್ನು ತುಕ್ಕು ಹಿಡಿಯದಂತೆ ರಕ್ಷಿಸುತ್ತಾರೆ. ಸೇಫ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಕನ್ನಡದಲ್ಲಿ ಸುರಕ್ಷಿತ ಕನಿಷ್ಠ ಪ್ರಮಾಣಕ. ಸಂಪನ್ಮೂಲಗಳ ಬಳಕೆ ಮಿತಿ ಮೀರದಂತೆ ಸುರಕ್ಷಿತ ಪರಿಮಿತಿಯಲ್ಲಿ ಮಾತ್ರ ಬಳಕೆಯಾಗುವಂತೆ ಹಾಕುವ ನಿಬಂಧನೆ. ಪ್ರಮಾಣಕವು ವಿಸ್ತೀರ್ಣ, ಗಾತ್ರ ಇಲ್ಲವೇ ಕಾಲದ ರೂಪದಲ್ಲಿರಬಹುದು. ಉದಾಹರಣೆಗೆ ಹುಲಿಯ ಸಂರಕ್ಷಣೆಯಲ್ಲಿ ಇಂತಿಷ್ಟು ವಿಸ್ತೀರ್ಣವಿರುವ ಆವಾಸ, ವರ್ಷದ ಕೆಲವು ಕಾಲದಲ್ಲಿ ಮೀನು ಹಿಡಿಯಲು ಕೆಲವು ಜೀವಜಾತಿಗಳನ್ನು ಬೇಟೆಯಾಡಲು ಇರುವ ನಿಷೇಧ, ಕೆಲವು ಉತ್ಸರ್ಜಕಗಳನ್ನು ಗಾಳಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಬಿಡುಗಡೆ ಇತ್ಯಾದಿಗಳನ್ನು ಕನಿಷ್ಠ ಪ್ರಮಾಣಗಳು ಎಂದು ಪರಿಗಣಿಸಲಾಗುತ್ತದೆ. ಸಲೈನ್ ಆಲ್ಕಲಿ ಸಾಯಿಲ್ ಕನ್ನಡದಲ್ಲಿ ಲವಣಯುಕ್ತ ಕ್ಷಾರ ಮಣ್ಣು. ಹಾನಿಕಾರಕ ಪ್ರಮಾಣದಲ್ಲಿ ಲವಣಗಳಿರುವ ಮತ್ತು ಕ್ಷಾರಿತೆ ಇರುವ ಅಥವಾ ವಿನಿಮಯ ಸಾಧ್ಯ ಸೋಡಿಯಂ ಪ್ರಮಾಣ ಹೆಚ್ಚಾಗಿರುವ 15%ಗಿಂತ ಹೆಚ್ಚು ಮಣ್ಣು. ಈ ಮಣ್ಣಿನಲ್ಲಿ ಬೆಳೆಗಳು ಸರಿಯಾಗಿ ಬೆಳೆಯಲಾರವು. ಈ ಮಣ್ಣಿನ pH 8.5ಕ್ಕಿಂತ ಕಡಿಮೆ ಇರುತ್ತದೆ. ಇದಕ್ಕೆ ಕಾರಣವೆಂದರೆ ಈ ಮಣ್ಣಿನಲ್ಲಿ ಕರಗಿದ ಲವಣಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತವೆ. ನೀರಾವರಿಯಿಂದ ಅಥವಾ ಮಳೆಯಿಂದ ಕರಗಿದ ಲವಣಗಳು ಕ್ಷಲನಗೊಳ್ಳುತ್ತವೆ. ಈ ಸಂದರ್ಭದಲ್ಲಿ ಲವಣಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ವಿನಿಮಯ ಸಾಧ್ಯ. ಸೋಡಿಯಂನ ಸ್ವಲ್ಪ ಭಾಗ ಜಲವಿಭಜನೆಗೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತದೆ. ಇದರಿಂದಾಗಿ ಮಣ್ಣಿನ ಕ್ಷಾರತೆ ಏರಿ pH 8.5ಕ್ಕಿಂತ ಹೆಚ್ಚಾಗಬಹುದು. ಮಣ್ಣಿನಲ್ಲಿರುವ
ನೀರು ಆವಿಯಾದಾಗ ಮಣ್ಣಿನ ಕೆಳಪದರದಲ್ಲಿರುವ ಲವಣಗಳ ಮೇಲೆ ಬಂದು ಮತ್ತೆ ಮಣ್ಣಿನ ಪಿ ಎಚ್ 8

0: ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
1: ನಮಸ್ಕಾರ. ಇದು ಪ್ರಥಮ ಆಶ್ವಾಸದ 121ನೆಯ ಪದ್ಯ. ಆ ಪದ್ಯ ಹೀಗಿದೆ. ವನನಿಧಿಯಿಂದಂ ಚಂದ್ರಂ ವಿನತೋದರದಿಂ ಗರುತ್ಮನ್ ಉದಯಾಚಳದಿಂ ದಿನಪನೊಗೆ ಬಂತೆ ಪುಟ್ಟಿದನ್ ಅನಿವಾರ್ಯ ಸುತೇಜ ಎನಿಪ ಇನ ಜನ ತನಯಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ವನನಿಧಿಯಿಂದಂ ಚಂದ್ರಂ ವಿನತ ಉದರದಿಂ ಗರುತ್ಮಂ ಉದಯಾಚಳದಿಂ ದಿನಪಂ ಒಗೆವಂತೆ ಪುಟ್ಟಿದಂ ಅನಿವಾರ್ಯ ಸುತೇಜಂ ಎನಿಪ ಇನ ಜನ ತನಯಂ. ಈ ಪದ್ಯದ ವ್ಯಾಖ್ಯಾನವನ್ನು ಕೂಡ ಈಗ ಮಾಡಬಹುದು. ವನನಿಧಿಯಿಂದಂ ಚಂದ್ರಂ. ವನನಿಧಿ, ವನ ಅಂದರೆ ನೀರು ಎನ್ನುವಂತಹ ಅರ್ಥ. ವನನಿಧಿ ಅಂದರೆ ನೀರಿಗೆ ಆಶ್ರಯ ಅಥವಾ ಆಕರ ಅಥವಾ ಆಗರ ಎನಿಸುವುದು ಅಥವಾ ಎನಿಸುವುದರಿಂದ ಅದು ಸಮುದ್ರ. ವನನಿಧಿಯಿಂದಂ, ವನನಿಧಿಯಿಂದಂ ಚಂದ್ರಂ, ಸಮುದ್ರದಿಂದ ಚಂದ್ರನು ಹುಟ್ಟುವ ಹಾಗೆ. ವಿನತೋದರದಿಂ ಗರುತ್ಮಂ, ವಿನತೆಯ ಅಂದರೆ ಕಶ್ಯಪ ಮುನಿಯ ಹೆಂಡತಿಯಾದಂತಹ ವಿನತೆ, ಆಕೆಯ ಉದರದಿಂದ ಗರ್ಭದಿಂದ ಗರುತ್ಮ ಅಂದರೆ ಗರುಡ. ಆಮೇಲೆ ಉದಯಾಚಲದಿಂ ದಿನಪಂ ಒಗೆವಂತೆ, ಪೂರ್ವ ಶಿಖರದಿಂದ ಅಥವಾ ಪೂರ್ವ ಭಾಗದಿಂದ. ಇಲ್ಲಿ ಪೂರ್ವದ ಗಿರಿಯಿಂದ ಉದಯಾಚಲದಿಂದ ದಿನಪಂ ಸೂರ್ಯಂ ಒಗೆವಂತೆ ಮೂಡುವ ಹಾಗೆ ಪುಟ್ಟಿದಂ ಯಾರು ಅನಿವಾರ್ಯ ಸುತೇಜ ಎನಿಪ ಇನ ಜನ ತನಯಂ. ಹೀಗೆ ಅಂದರೆ ವರನಿಧಿ ಸಮುದ್ರದಿಂದ ಚಂದ್ರನು ಉದಿಸುವ ಹಾಗೆ, ವಿನತೆಯ ಗರ್ಭದಿಂದ ಗರುಡನು ಹುಟ್ಟುವ ಹಾಗೆ, ಮತ್ತು ಪಶ್ಚಿಮ ಶಿಖರದಿಂದ ಅಂದರೆ ಉದಯಾಚಲದಿಂದ ಸೂರ್ಯ ಹುಟ್ಟುವ ಹಾಗೆ, ತಡೆಯಲಿಕ್ಕೆ ಅಸಾಧ್ಯ ಎನಿಸುವಂತಹ ತೇಜಸ್ಸನ್ನು ಉಳ್ಳ ಅನಿವಾರ್ಯ ಸುತೇಜ, ತಡೆಯುವುದಕ್ಕೆ ಅಸಾಧ್ಯವಾದಂಥ ಪ್ರಖರವಾದಂತಹ ತೇಜಸ್ಸನ್ನು ಉಳ್ಳ ಇನ ಜನ ಧರ್ಮರಾಯನ ತನಯ ಮಗಂ. ಕುಂತಿಯ ಮೊದಲ ಪುತ್ರೋತ್ಸವದ ಸಂದರ್ಭ ಅಥವಾ ಹೆರಿಗೆಯ ಸಂದರ್ಭ ಇದು. ಆ ಕುಂತಿಯ ಮೊದಲ ಮಗನನ್ನು ಪಂಪ ವರ್ಣಿಸ್ತಾನೆ. ವರನಿಧಿಯಿಂದಂ ಚಂದ್ರಂ, ಸಮುದ್ರದಿಂದ ಚಂದ್ರನೇ ಹುಟ್ಟು ಹಾಗೆ ಚಂದ್ರವಂಶದ ಮಗ ಅಂದರೆ ಮೊದಲ ಪಾಂಡು ಚಕ್ರವರ್ತಿಯ ಮೊದಲ ಮಗ ಹುಟ್ಟಿದ. ಹಾಗೆಯೇ ವಿನತೆಯಿಂದ ವಿನತೆಯ ಬಸುರಲ್ಲಿ ಗರುಡ ಜನಿಸುವ ಹಾಗೆ ಆತ ಜನಿಸಿದ. ಮತ್ತು ಪಶ್ಚಿಮ ಶಿಖರ ಪೂರ್ವದ ಶಿಖರದಲ್ಲಿ ಸೂರ್ಯ ಉದಯಿಸುವ ಹಾಗೆ ಆತ ಹುಟ್ಟಿದ. ಮತ್ತು ಆತ ಹೇಗಿದ್ದ ಅಂತಂದರೆ ತಡೆಯಲು ಅಸಾಧ್ಯವಾದಂತಹ ತೇಜಸ್ಸುಳ್ಳವನಾಗಿ ಆತ ಇದ್ದ. ಹೀಗೆ ಕುಂತಿ ಹೆತ್ತಳು. ನಮಸ್ಕಾರ. ಇದು 122ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪುಟುವುದು ಧರ್ಮಂ ಒಡ ಹುಟ್ಟಿದು ದೀತನೊಳೆ ಧರ್ಮಂ ಅಂಶದೊಳೀತಂ ಪುಟ್ಟಿದನೆಂದ ಶಿಶು ಹೊಸೆ ದುಟ್ಟು ಶಿಶುಗೆ ಹೊಸೆದಿಟ್ಟಿದು ಮುನಿ ಸಮಿತಿ ಧರ್ಮ ಸುತನೆನೆ ಪೆಸರಂ. ಈ ಪದ್ಯವನ್ನು ಅನ್ವಯ ಮಾಡಿ ಹೀಗೆ ಹೇಳಬಹುದು. ಪುಟ್ಟುವುದು ಧರ್ಮಂ, ಆ 121ನೆಯ ಪದ್ಯದ ಕೊನೆಯಿಂದ ನಾವು ಈ 122ನೇ ಪದ್ಯದ ಭಾಗವನ್ನು ಅನ್ವಯಿಸಿಕೊಂಡು ಓದಬಹುದು. ಸುತೇಜ ನೆನಪ ಇನ ಜನ ತನಯಂ ಪುಟ್ಟುವುದು ಎನ್ನುವುದು ಅದರ ಒಂದು ಸಂಬಂಧ. ಇನಜನ ತನಯಂ ಪುಟ್ಟುವುದು, ಹುಟ್ಟುವುದು ಅಂದರೆ ಹುಟ್ಟಿದ. ಹೇಗೆ ಹುಟ್ಟಿದ? ಧರ್ಮಮು ಒಡ ಹುಟ್ಟುದು ಈತನೊಳೆ ಧರ್ಮನಂಶದೊಳ್ ಈ ತಂ ಪುಟ್ಟಿದಂ ಎಂದು. ಅಂದರೆ ಈ ಮಗು ಹುಟ್ಟಿದಾಗ ಧರ್ಮವೂ ಕೂಡ ಹುಟ್ಟಿತ್ತು ಅಂತೆ. ಅಂದರೆ ಈ ಮಗು ಕೇವಲ ಹುಟ್ಟಿದುದು ಮಾತ್ರ ಅಲ್ಲ, ಈ ಮಗು ಕೇವಲ ಮಗುವಾಗಿ ಹುಟ್ಟಿದುದಲ್ಲ, ಧರ್ಮದ ರೂಪವಾಗಿ ಅದು ಹುಟ್ಟಿದುದು. ಮತ್ತು ಈತನೊಳೆ ಧರ್ಮನ ಅಂಶದಳು, ಈತನ

0: ಜೊತೆಗೆ ಯಮಧರ್ಮನ ಅಂಶವೂ ಕೂಡ ಇರುವುದರಿಂದ ಧರ್ಮನಂಶಂ ಈತನೊಳಿ ಧರ್ಮನಂಶದೊಳು ಈತಂ ಪುಟ್ಟಿದುದ ಪುಟ್ಟಿದಂ ಯಮಧರ್ಮರಾಯನ ಅಂಶದಿಂದ ಈತ ಹುಟ್ಟಿದುದರಿಂದ ಆ ಶಿಶುವಿಗೆ ಹೊಸೆದು ಇಟ್ಟುದುದು ಮುನಿ ಸಮಿತಿ ಧರ್ಮಸುತನೇ ಪ್ರಸರಂ. ಹಾಗೆ ಅಂದರೆ ಕುಂತಿದೇವಿ ತಪಸ್ಸುಗಳಿರುವಂತಹ ಜಾಗದಲ್ಲಿ ಈಗ ಈ ಮಗುವಿಗೆ ಜನ್ಮವನ್ನು ಕೊಟ್ಟ ಕಾರಣಕ್ಕಾಗಿ ಹೆಸರಿಡುವುದಕ್ಕೆ ಅಥವಾ ನಾಮಕರಣ ಉತ್ಸವಕ್ಕೆ ಜನಗಳನ್ನು ಅಥವಾ ಮಹಾತ್ಮರನ್ನು ಕರೀಬೇಕಾದ ಅಗತ್ಯವೇ ಇಲ್ಲ. ಋಷಿಮುನಿಗಳೇ ಅಲ್ಲಿ ಇದ್ದಾರೆ. ಅದರಿಂದಾಗಿ ಹುಟ್ಟಿದ ತಕ್ಷಣ ಅವರೆಲ್ಲ ಬಂದು ಈ ಮಗು ಹುಟ್ಟಿದ ಕಾರಣಕ್ಕಾಗಿಯೇ ಧರ್ಮವೂ ಕೂಡ ಜೊತೆ ಜೊತೆಗೆ ಹುಟ್ಟಿದುದು ಮತ್ತು ಧರ್ಮರಾಯನ ಅಂಶವೂ ಈ ಮಗುವಿನಲ್ಲಿ ಇರುವುದರಿಂದ ಇವನಿಗೆ ಧರ್ಮರಾಯ ಧರ್ಮಸುತ ಎನ್ನುವಂಥ ಹೆಸರನ್ನು ಇಡೋಣ ಎಂದು ಹೇಳಿ ಆ ಮಗುವನ್ನು ಹಾಗೆ ಕರೆದರು. ಇಲ್ಲಿ ಒಂದು ಗಮನಿಸಬೇಕು, ಈ ಪದ್ಯ ಸಣ್ಣ ಪದ್ಯ ಮತ್ತು ಬಹಳ ವಿಶೇಷ ಅಂತ ಏನು ನಮಗೆ ಅನಿಸುವುದಿಲ್ಲ. ಆದರೆ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಹೆಸರು ಕರೆದದ್ದು ಮತ್ತು ಕರೆದವರು ಯಾರು ಅಂತ ನೀವು ಗಮನಿಸಿದರೆ, ಒಂದು ಅಲ್ಲಿದ್ದಂಥ ಮಹಾತ್ಮರಾದಂಥ ಮತ್ತು ಶ್ರೇಷ್ಠರಾದಂಥ ಮುನಿಗಳು ಅವರೇ ಈ ಮಗುವನ್ನು ಧರ್ಮರಾಯ ಎಂಬುದಾಗಿ ಕರೆದಿರೋದು. ಇನ್ನು ಆ ಮಗುವಿಗೆ ಧರ್ಮರಾಯ ಅಂತ ಹೆಸರು ಯಾಕೆ ಇಟ್ಟರು ಅಂತಂದರೆ, ಆ ಮಗು ಹುಟ್ಟಿದ ತಕ್ಷಣವೇ ಧರ್ಮವೂ ಕೂಡ ಒಡನೊಡನೆ ಹುಟ್ಟಿತ್ತು. ಅಷ್ಟು ಮಾತ್ರ ಅಲ್ಲ, ಧರ್ಮ ಯಮಧರ್ಮನ ಅಂಶವೇ ಇವನಲ್ಲಿ ಇರುವುದರಿಂದಾಗಿ ಆ ಕಾರಣಕ್ಕಾಗಿ ಆತನಿಗೆ ಧರ್ಮರಾಯ ಧರ್ಮಸುತ ಅಂತ ಹೆಸರಿಟ್ಟರು. ಅಂದರೆ ಒಂದು ಮಗುವಿನ ಹೆಸರಿಗೂ ಮತ್ತು ಅದರ ಲಕ್ಷಣಕ್ಕೂ ಅಥವಾ ಅದರ ಯಾವುದೋ ಒಂದು ಗುಣಕ್ಕೂ ಸಂಬಂಧ ಇರಬೇಕು. ಆ ಹೆಸರಿಗೂ ಅದಕ್ಕೆ ಸಂಬಂಧ ಇದ್ದರೆ ಅದು ಕರೆಯುವುದಕ್ಕೂ ಕೂಡ ಚೆಂದ. ಉದಾಹರಣೆಗಾಗಿ ಈಗ ನೋಡಿ, ಮಗುವಿಗೆ ಏನೇನೋ ಹೆಸರಿಡ್ತಾರೆ, ಆ ಹೆಸರಿಗೂ ಮತ್ತು ಆ ಮಗುವಿಗೂ ಎಳ್ಳನಿತ್ತೂ ಸಂಬಂಧ ಕೂಡ ಇರುವುದಿಲ್ಲ. ತುಂಬ ಸುಂದರವಾದ ಯಾವುದೋ ಮಗು ಇದ್ದರೆ ಅಥವಾ ಯಾವುದೋ ಒಂದು ಹೆಣ್ಣು ಮಗು ಇದ್ದರೆ ಅದಕ್ಕೆ ಏನಿಡ್ತಾರೆ ಅಂದರೆ ಶಿಲ್ಪ ಅಂತ ಹೆಸರಿಡ್ತಾರೆ. ಹೆಣ್ಣು ಮಗು ಅದು ಶಿಲ್ಪ ಅಂತ. ಶಿಲ್ಪ ಅಂತಂದರೆ ಏನು ಅರ್ಥ? ನಿಜವಾಗ್ಲೂ ಅಂದರೆ ಶಿಲೆ ಅಂತ ಅರ್ಥ. ಅದಕ್ಕೆ ಅಂದರೆ ಸತ್ತದ್ದು ಅಂತ ಅದಕ್ಕೆ ನಿಜವಾದ ಅರ್ಥ. ಅದಕ್ಕೆ ಶಿಲೆ ಅಂತ ನಾವು ಯಾವುದನ್ನು ಹೇಳೋದು, ಅದಕ್ಕೆ ಜೀವ ಇಲ್ಲದ್ದು. ಹುಟ್ಟಿದ ಮಗುಗೆ ಶಿಲ್ಪ ಅಂತ ಹೆಸರಿಟ್ಟರೆ ಅದರ ಅರ್ಥ ಏನು? ಅಂದರೆ ಹೆಸರಿಡೋದಕ್ಕೆ ಒಂದು ಸಂಬಂಧವೇ ಇಲ್ಲ ನಮಗೆ. ಏನಾದರೂ ಅಂದರೆ ಕರೆಯುವುದಕ್ಕೆ ಅನುಕೂಲ ಆಗಲಿ ಅಂತ. ಉದಾಹರಣೆಗೆ ನಿಕ್ಕಿ ಅಂತ ಕರಿಬೇಕಾದ್ರೆ ನಿಖಿತ, ಈ ರೀತಿ ಏನೋ ಒಂದು ಅನುಕೂಲಕರವಾಗಿ ಒಂದು ಹೆಸರನ್ನು ಇಡೋದು. ಆ ಹೆಸರಿಗೂ ಆ ಮಗುವಿಗೂ ಆ ಮನೆತನಕ್ಕೂ ಅಥವಾ ಆ ಜನಗಳಿಗೂ ಏನಾದರೂ ಸಂಬಂಧ ಇರುತ್ತದೆ ಅಂತಂದರೆ ಏನೂ ಇರುವುದಿಲ್ಲ. ನಾನು ಆವಾಗಲೇ ಹೇಳಿದಾಗೆ ಜೀವಂತವಾಗಿರುವಂಥ ಮಗುವಿಗೆ ಶಿಲ್ಪ ಅಂತ ಹೆಸರಿಡ್ತಾರೆ. ಅರ್ಥ ಏನು ಅಂತಂದರೆ ಕಲ್ಲು ಮಣ್ಣು ಮರ ಹೀಗೆಲ್ಲ ಮಗುವಿಗೆ ಹೆಸರಿಡ್ತಾ ಹೋದರೆ ಆ ಹೆಸರಿಗೂ ಒಂದು ಸಂಬಂಧ ಅನ್ಯೋನ್ಯತೆ ಇರಬೇಕು ತಾನೇ. ಆದರೆ ಇದು ಇಲ್ಲಿ ಆಗಲ್ಲ. ಹೆಸರಿಡೋದಕ್ಕೂ ಕೂಡ ಒಂದು ನ್ಯಾಯ ಉಚಿತತೆ ಒಂದು ಧರ್ಮ ಎನ್ನುವುದು ಇದೆ. ಹಾಗಾಗಿ ಮುನಿಗಳು ಬಂದು ಆ ಮಗುವಿಗೆ ಆ ಮಗುವಿನ ಲಕ್ಷಣವನ್ನು ನೋಡಿ ಆ ಮಗುವಿನ ಪೂರ್ವಾಪರವನ್ನು ವಿವೇಚಿಸಿ ಮತ್ತು ಕೇವಲ ಪೂರ್ವಾಪರವನ್ನು ವಿವೇಚಿಸುವುದು ಮಾತ್ರ ಅಲ್ಲ, ಈ ಹೆಸರಿನ ಜೊತೆಗೆ ಆ ಮಗು ಮುಂದೆ ಒಂದು ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿರಬೇಕು ಎನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆ ಆ ಮಗುವಿಗೆ ಅಂದರೆ ಯಮಧರ್ಮನ ಮಗನಿಗೆ ಮತ್ತು ಯಮಧರ್ಮನ ಅಂಶದಿಂದ ಕುಂತಿಯ ಬಸಿರಲ್ಲಿ ಹುಟ್ಟಿದಂತಹ ಪಾಂಡು ಚಕ್ರವರ್ತಿಯ ಮಗನಿಗೆ, ಅಷ್ಟು ಮಾತ್ರ ಅಲ್ಲ ಚಂದ್ರವಂಶದ ಮೊದಲ ಕುಡಿ ಎನಿಸುವಂತಹ ಪಂಚಪಾಂಡವರಲ್ಲಿ ಶ್ರೇಷ್ಠನಾದಂಥ ಈ ಮಗುವಿಗೆ ಧರ್ಮರಾಯ ಎಂದು ಹೆಸರಿಟ್ಟರು ಎನ್ನುವಲ್ಲಿಯವರೆಗೆ ಈ ಪದ್ಯದ ಅರ್ಥ ಬೆಳಗುತ್ತಾ ಹೋಗ್ತದೆ ಅಂತ ನಾನು ಭಾವಿಸ್ತೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ ಏನವಿ ಅದು ಸರ್ಕಾರ ಇನ್ಮುಂದೆ

0: ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನೇ, ಒಂದೇ ಮಗು ಸಾಕು ಅಂತನಾ?
3: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
2: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
4: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
6: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
0: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
7: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
5: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
6: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
5: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
7: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: With a 45-year legacy, Bansal Classes, started in Kota, Rajasthan by late Sri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
1: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತು ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ ಅಂಡ್ ನಮ್ಮ ಕಡೆ ಹೊರಗಡೆ ಯಾಕೋ ಸ್ವಲ್ಪ ಮೋಡ ಕವಿದಿರೋ ವಾತಾವರಣ ಇದೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ವೆದರು? ಸೊ 4 ದಿನದಲ್ಲಿ ಮಳೆ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ವೆದರ್ ರಿಪೋರ್ಟ್ ಇತ್ತು. ಆ್ಯಂಡ್ ನೀವು ಕೂಡ ನಿಮ್ಮ ಕಡೆ ವೆದರ್ ಎಲ್ಲ ಹೇಗಿದೆ, ಮತ್ತು ನೀವು ಈ ಒಂದು ಬೇಸಿಗೆನ ಯಾವ ರೀತಿ ಏನು ರಿಸೀವ್ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಕೂಡ ಹೇಳ್ಬೋದು. ಜೊತೆಗೆ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ನೀವು ಕೇಳ್ತಾ ಇದ್ರಾ? ಸೊ ಇವತ್ತಿನ ವಿಷಯ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅಂತಂದ್ರೆ, ಸೊ ನನಗೆ ಯಾವಾಗಲೂ ಕೂಡ ಫುಡ್ ಮೇಲೆ ತುಂಬ ಇಷ್ಟ, ಯಾಕೆಂದ್ರೆ ಎಲ್ಲ ಫುಡ್ಗಳನ್ನು ಇಷ್ಟಪಟ್ಟು ತಿಂತಾ ಇರ್ತೀನಿ. ಜೊತೆಗೆ ಆ ಒಂದು ಕಾಂಬಿನೇಷನ್ ಕೂಡ ಒಂದೊಂದ್ಸರಿ ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತೆ, ಇನ್ನೊಂದ್ಸರಿ ಒಂಥರ ಮಿಕ್ಸ್ ಮ್ಯಾಚ್ ಆದಂಗೆ ಆಗಿರುತ್ತೆ. ಆ್ಯಂಡ್ ನೀವು ಈ ಒಂದು ಫುಡ್ನ ಸವಿಬೇಕಾದ್ರೆ, ಸೊ ನನಗೆ ಯೂಶ್ವಲಾಗಿ ಏನನ್ಸುತ್ತೆ ಅಂದರೆ, ನಾನು ಟಿಫಿನ್ ಮಾಡುವಾಗ ನನಗೆ ಕಾಫಿ ಅರುವ ಟೀ ಜೊತೆಗಿರಬೇಕು ಅಂತ ಅನಿಸ್ತಾ ಇರುತ್ತೆ. ಆ ರೀತಿ ಕಾಂಬಿನೇಷನ್ನು ನಿಮಗೆ ಯಾವ ಫುಡ್ ಜೊತೆ ಯಾವ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ಇವತ್ತಿನ ಶೋನಲ್ಲಿ ಹೇಳ್ತಾ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಈವನ್ ಇದನ್ನು ಫನಿಯಾಗಿ ಕೂಡ ತಗೊಳ್ಳಿ. ಆ್ಯಂಡ್ ನೀವು ಏನು ತಿನ್ನುವಂತಹ ಟಿಫನ್ ಜೊತೆಗೆ ಅಥವಾ ನೀವು ತಿನ್ನುವಂತಹ ಫುಡ್ ಜೊತೆಗೆ ಯಾವೊಂದು ಕಾಂಬಿನೇಷನ್ ಇದ್ರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9626 8609627 9, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ತಿನ್ನುವಂತಹ ಫುಡ್ಗೆ ಸೊ ಯಾವ ಒಂದು ಫುಡ್ ಕಾಂಬಿನೇಷನ್ ಆಗಿದ್ರೆ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಕೆಲವೊಬ್ರಿಗೆ ಏನನ್ಸುತ್ತೆ, ಈ ಏನೇ ತಿನ್ನುವಾಗಲೂ ಕೂಡ ತುಪ್ಪ ಹಾಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕಾಗಲಿ ಅಥವಾ ಏನೇ ಒಂದು ಪಲಾವ್ ಆಗಲಿ, ಚಿತ್ರಾನ್ನ ಆಗಲಿ, ಈ ಥರದ್ದು ಏನೇನೋ ಒಂದು ಫುಡ್ಗಳಿಗೆ ತುಪ್ಪ ಹಾಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈ ರೀತಿ ಕಾಂಬಿನೇಷನ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರವರ ಟೇಸ್ಟ್ಗೆ ತಕ್ಕಂತೆ ಅವರವರಿಗೆ ಒಂದೊಂದು ಕಾಂಬಿನೇಷನ್ ಇಷ್ಟ ಆಗುತ್ತೆ. ಸೊ ಅದೇ ರೀತಿಯಲ್ಲೇ ನಿಮಗೆ ಯಾವ ಫುಡ್ ಜೊತೆಗೆ ಯಾವ ಒಂದು ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಕೆಲವರಿಗೆ ಉಪ್ಪಿನಕಾಯಿ ಎಲ್ಲದಕ್ಕೂ ಇರಬೇಕು ಅಂತ ಅನಿಸ್ತಾ ಇರುತ್ತೆ, ಅಂದರೆ ಎಲ್ಲ ಫುಡ್ ಜೊತೆಗೂ ಕೂಡ ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನೋರು ಅಂತ ಇರ್ತಾರೆ. ಈ ಥರ ನಿಮಗೂ ಕೂಡ ನಿಮ್ಮ ಫುಡ್ ಜೊತೆಗೆ ಯಾವ್ದಾದ್ರು ಒಂದು ಕಾಂಬಿನೇಷನ್ ಆಗಿ ಬೇಕು ಅಂತ ಅನಿಸಿದ್ರೆ ಅಥವಾ ಯಾವಾಗಲೂ ಅದನ್ನೇ ನಾನು ಟೇಸ್ಟ್ ಮಾಡ್ತಾ ಇರ್ತೀನಿ ಅಂತ ಅನಿಸಿದ್ರೆ ನಿಮಗೆ ಯಾವ ಫುಡ್ ರೀತಿ ಕಾಂಬಿನೇಷನ್ ಆಗಿ ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ಫುಡ್ ಕಾಂಬಿನೇಷನ್ ಬಗ್ಗೆ ಕೂಡ ಹೇಳಿ. ಹಾಗೆ ನಿಮ್ಮ ಕಡೆ ವೆದರ್ ಎಲ್ಲ ಹೇಗಿದೆ, ಈ ಒಂದು ಬೇಸಿಗೆನ ಸಮರ್ನ ಯಾವ ರೀತಿ ನೀವು ಸ್ವೀಕಾರ ಮಾಡಿದ್ರಿ, ಅದಕ್ಕೆ ಹೇಗೆ ತಯಾರಿನ ಮಾಡ್ಕೊಂಡಿದ್ರಿ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನಿಮ್ಮ ಫುಡ್ ಕಾಂಬಿನೇಷನ್ ಬಗ್ಗೆ ನಮ್ಮ ಜೊತೆ ಕೂಡ ಮಾತಾಡಿ ಅಂತ ಹೇಳ್ತಾ ಈ ಸಾಂಗ್ ನಿಮಗೆ

0: ಎಕ್ಸ್ಕ್ಯೂಸ್ ಮೀ, ನಿಮ್ಮ ಫುಡ್ ಕಾಂಬಿನೇಷನ್ ಯಾವುದು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು? ಅಂಡ್ ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ಕಾಫಿ ವಿತ್ ಆರ್ ಜೆ ಶೋ. ನಾನು ಆರ್ ಜೆ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ ನಾಡಿಪುರ ಫೆಮ್ ಸಮುದಾಯ ಬಾನುಲಿ ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಸೂಪರ್ ಹಿಟ್ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ಆ್ಯಂಡ್ ಸಾಂಗ್ನ ಜೊತೆಗೆ ನೀವು ಫುಡ್ನ ಕೂಡ ಎಂಜಾಯ್ ಮಾಡ್ತೀರಂತ ನಂಗೆ ಗೊತ್ತು. ಆಬ್ವಿಯಸ್ಲಿ ನೀವು ಕೂಡ ತಿನ್ನುವಂತಹ ಫುಡ್ಗಳ ಜೊತೆಯಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ಗಳನ್ನ ಕೂಡ ಮಾಡ್ಕೊಂಡಿರ್ತೀರ. ಆ್ಯಂಡ್ ಆ ಕಾಂಬಿನೇಷನ್ನ ಇವತ್ತಿನ ಶೋನಲ್ಲಿ ನನ್ನ ಜೊತೆ ಹೇಳ್ತಾ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇನ್ಯಾಕೆ ಕರೆ ಮಾಡ್ತೀರಾ? ಕರೆ ಮಾಡಿ ನಮ್ಮ ಸಂಖ್ಯೆ 9620769692799 ಈ ಸಂಖ್ಯೆ ಕರೆ ಮಾಡಿ ನಿಮ್ಮ ಫುಡ್ ಕಾಂಬಿನೇಷನ್ ಬಗ್ಗೆ ನಮ್ಮ ಜೊತೆ ಮಾತಾಡಿ ಹೇಳ್ತಾ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನವ್ರು ಕಾಲರ್ ಆಡಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
1: ಸರ್, ನಮಸ್ಕಾರ.
0: ನಮಸ್ತೆ,
1: ನಾನ್ ನವೀನ್ ಸರ್, ವಿನೋಬ ನಗರ ಶಿವಮೊಗ್ಗ.
0: ನವೀನ್ ಅವರು ಹೇಗಿದ್ದೀರಾ?
1: ಫೈನ್ ಫೈನ್, ಚೆನ್ನಾಗಿದ್ದೇವೆ.
0: ಓಕೆ ನವೀನ್ ಅವರೇ, ಊಟ ಆಯ್ತಾ?
1: ಊಟ ಎಲ್ಲ ಆಯ್ತ್ರಿ.
0: ಓಕೆ, ಸೊ ನವೀನ್ ಅವರೇ, ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ರ?
1: ಹೌದು ಸರ್, ಗೊತ್ತಾಯ್ತು.
0: ಹ್ಮ್,
1: ನೋಡಿ ಸರ್, ನನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ.
0: ಓಹೋ,
1: ಆ ಬಿಸಿ ಬಿಸಿ ಉಪ್ಪಿಟ್ಟು ಹಾಕೊಂಡು ಅದ್ರ ಮೇಲೆ ಅದನ್ನ ಹಾಫ್ ಡಿವೈಡ್ ಮಾಡಿ ಒಂದು ಇದ್ರ ಮೇಲೆ ಸಕ್ಕರೆ ಹಾಕೋದು, ಇನ್ನೊಂದು ಸೈಡ್ ಗೆ ಚಟ್ನಿ ಪುಡಿ ಹಾಕೋದು. ನಮ್ಮ ಮಲ್ನಾಡ್ ಚಟ್ನಿ ಪುಡಿ, ಈ ಕೊಬ್ಬರಿ ಚಟ್ನಿ ಪುಡಿ ಅಲ್ಲ, ಮಲ್ನಾಡ್ ಚಟ್ನಿ ಪುಡಿ ಹಾಕೋದು. ಆ ಸಕ್ಕರೆ ಹಾಕಿದ ಉಪ್ಪಿಟ್ಟನ್ನ ಒಂದ್ ಬೌಲ್ ಅಲ್ಲಿ ಒಂದು 2 ಮಿನಿಟ್ಸ್ ಮುಚ್ಚಿಟ್ಬಿಡೋದು. ಆ ಸಕ್ಕರೆ ಎಲ್ಲ ಕರ್ಗತ್ತೆ ಆ ಬಿಸಿಗೆ.
0: ಓಕೆ,
1: ಆಗ ಅದನ್ನ ತಿಂದ್ರೆ ಅದರಷ್ಟು ಟೇಸ್ಟ್ ಇದೆಯಲ್ಲ ಕಾಂಬಿನೇಷನ್. ಒಂದು ಸ್ಪೂನ್ ಸಕ್ಕರೆ ಹಾಕಿರೋದು, ಇನ್ನೊಂದು ಸ್ಪೂನ್ ಈ ಕಡೆ ಚಟ್ನಿ ಪುಡಿ ಹಾಕಿರೋದು.
0: ಓಹೋ,
1: ಬಹಳ ರುಚಿಯಾಗಿರುತ್ತೆ, ನೆನ್ಸ್ಕೊಂಡ್ರೆ ಬಾಯಲ್ ನೀರ್ ಬರುತ್ತೆ.
0: ಸೂಪರ್ ಅಲ್ಲ ಸರ್, ಈ ತರದ ಒಂದು ಟೇಸ್ಟ್ ಸಿಗುತ್ತೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಬಿಡಿ.
1: ಬಹಳ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದ್ ಬೌಲ್ಗೆ ಅದು ಸ್ವಲ್ಪ ಸಕ್ಕರೆ ಹಾಕಿ ಒಂದ್ ಬೌಲ್ ಮುಚ್ಚಿಡ್ಬೇಕು ಅದಕ್ಕೆ 2 ಮಿನಿಟ್ಸ್, ಅದೊಂದ್ ಸ್ವಲ್ಪ ಕರಗದಂಗ ಆಗುತ್ತೆ ಸಕ್ಕರೆ.
0: ಓಕೆ,
1: ಆಗ ಆ ಕಡೆ ಒಂದ್ ಸ್ಪೂನ್ ಈ ಚಟ್ನಿ ಪುಡಿ ಹಾಕಿರೋದು ಒಂದ್ ಸ್ಪೂನ್, ತಿಂತಾ ಇದ್ರೆ ಒಂಥರ ಸ್ವರ್ಗನೆ.
0: ಸೂಪರ್, ಒಳ್ಳೆ ಚೌ ಚೌ ಬಹುದು ಕಾಂಬಿನೇಷನ್. ಬಟ್ ಸೊ ಸಕ್ಕರೆ ಹಾಕಿರೋ ಉಪ್ಪಿಟ್ಟು ಸಖತ್ತಾಗಿದೆ ಆಗ್ರ. ಸೂಪರ್ ಸೂಪರ್, ಈ ತರ ಕಾಂಬಿನೇಷನ್ ಮಾಡ್ಕೊಳ್ತಿರ ನೀವು?
1: ಹೌದು ಸರ್,
0: ನೋಡಿ ಒಳ್ಳೆ
1: ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ.
0: ಡೆಫಿನೆಟ್ಲಿ ಮಾಡೋಣ ಸರ್,
1: ಕೇಳಿದ್ರು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.
0: ಹೌದೌದು, ಸೊ ಬಿಸಿ ಬಿಸಿ ಉಪ್ಪಿಟ್ಟನ ಈ ತರ ನೋಡಿ ನೆನ್ಸ್ಕೊಳ್ತಾ ಇದ್ರೆ ಏನೋ ಒಂಥರ ಅನಿಸ್ತಾ ಇದೆ ನಮ್ಗೂ. ಯಾ, ಟ್ರೈ ಮಾಡುವ. ಸೊ ಇದು ನಿಮ್ಗೆ ತುಂಬಾನೇ ಇಷ್ಟ ಆಗುವಂತ ಫುಡ್?
1: ಹೌದು ಸರ್.
0: ಓಕೆ, ಥ್ಯಾಂಕ್ ಯು. ನವೀನ್ ಅವ್ರು ಕರೆ ಮಾಡಿದ್ರು ಶಿವಮೊಗ್ಗದ ವಿನೋಬ ನಗರದಿಂದ. ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ದ. ಸೊ ಅವರು ಒಂದು ಒಳ್ಳೆ ಕಾಂಬಿನೇಷನ್ ಬಗ್ಗೆ ಹೇಳಿದ್ರು ನಮಗೆ. ಆಕ್ಚುಲಾಗಿ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಆ ಉಪ್ಪಿಟ್ಟಿಗೆ ತುಪ್ಪ ಹಾಕೊಂಡು ಅದ್ರ ಜೊತೆಗೆ ಒಂದು ಲೋಟ ಚಹಾ ಇರಬೇಕು ಸಖತ್ತಾಗಿ. ಸೊ ಆ ಕಾಂಬಿನೇಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವಾಗ್ಲೂ ಕೂಡ ಅದೇ ತರನೇ ಮನೇಲಿ ಉಪ್ಪಿಟ್ಟು ತಿನ್ನುವಾಗ ಅದೇ ತರ ತಿನ್ನೋದು. ಅಂಡ್ ನಿಮಗೆ ಈ ರೀತಿ ಫುಡ್ ಕಾಂಬಿನೇಷನ್ ಗಳಲ್ಲಿ ಯಾವ್ಯಾವ ತರ ಡೆಡ್ಲಿ ಕಾಂಬಿನೇಷನ್ ಆಗಿರ್ಬೋದು, ಈ ತರ ಕಾಂಬಿನೇಷನ್ ಗಳಿದ್ರೆ ಸೊ ಎಕ್ಸ್ಪ್ಲೋರ್ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ. ಶ್ರೀಧರ್ ಸರ್
0: ನಮಸ್ತೆ. ಬ್ರಹ್ಮಾನಂದ ಅವರ ಹೇಗಿದ್ದೀರಾ?
2: ಕನ್ನಡ ವಿದ್ಯಾನಗರ ಶಿವಮೊಗ್ಗ, ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ. ಊಟ ಆಯ್ತಾ?
2: ಆಯ್ತು ಸರ್, ಊಟ ಆಯ್ತು. ಇನ್ನ ಟೀ ಟೈಮ್.
0: ಟೀ ಟೈಮ್, ಓಕೆ. ಸೊ ಬ್ರಹ್ಮಾನಂದ ಅವರ
2: ಸರ್,
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ?
2: ಇಲ್ಲ ಇಲ್ಲ ಸರ್.
0: ಇವತ್ತಿನ ಟಾಪಿಕ್ ಏನಂತಂದ್ರೆ, ನೀವು ಫುಡ್ನ ತಿನ್ನುವಾಗ ನಿಮಗೆ ಒಂದು ಕಾಂಬಿನೇಷನ್ ಅಂತಂದ್ರೆ ಏನ್ ಕಾಂಬಿನೇಷನ್ ಆಗಿರ್ಬೇಕು, ಯಾವ್ದೇ ಫುಡ್ ಆಗ್ಲಿ ಅದ್ರ ಜೊತೆಗೆ?
2: ಹೌದು ಸರ್, ಈ ಫುಡ್ ಅಂದ ತಕ್ಷಣ ನಾನಾ ನಮೂನೆ ಫುಡ್ಗಳು ಇರ್ತವೆ, ಮನೆಯಲ್ಲೇ ಆಗ್ಲಿ ಹೋಟ್ಲಲ್ಲೇ ಆಗ್ಲಿ. ಅದ್ರಲ್ಲೂ ನಮಗೆ ಇಷ್ಟವಾದ ಫುಡ್ಗಳು ತುಂಬಾ ಇರ್ತವೆ. ಅದು ಕಾಂಬಿನೇಷನ್ ಮಾಡಿ ತಿಂದಾಗ್ಲೇ ಅದು ಚೆನ್ನಾಗ್ ಅನ್ಸೋದು. ಈಗ ಇಡ್ಲಿ ವಡಾ ತಿನ್ನುವಾಗ ಸಾಂಬಾರ್ ಚಟ್ನಿ ಇರ್ಬೇಕು. ಆಮೇಲೆ ಮಸಾಲ ದೋಸೆ ತಿನ್ನುವಾಗ ಆಲೂಗೆಡ್ಡೆ ಪಲ್ಯ ಚಟ್ನಿ ಎರಡು ಇರ್ಬೇಕು. ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನುವಾಗ ಬರೀ ಬಿಳಿ ಕಾಯಿ ಚಟ್ನಿ ಇರ್ಬೇಕು. ಈಗ ಪ್ರತಿ ಒಂದು ಐಟಮಿಗೂ ಸಹ ಇದೇ ಇರುತ್ತೆ ಸರ್. ಆಮೇಲೆ ಕಾಯಿ ಒಳಗೆ ಅಥವಾ ಬೇಳೆ ಒಳಗೆ ತಿನ್ನುವಾಗ ತುಪ್ಪ ಕಂಪಲ್ಸರಿ ಆಗಿ ಬೇಕು. ಆಮೇಲೆ ತಿಳಿ ಸಾರು ಊಟ ಮಾಡುವಾಗ ಉದ್ದಿನ ಹಪ್ಪಳನೇ ಕಂಪಲ್ಸರಿ ಆಗ್ಬೇಕು, ಅದು ಬಹಳ ಚೆನ್ನಾಗಿರತ್ತೆ, ಅದು ಟೇಸ್ಟ್ ಆಗಿರತ್ತೆ. ಆಮೇಲೆ ಮಜ್ಜಿಗೆ ಅನ್ನ ಊಟ ಮಾಡುವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಬೇಕು ಅನ್ಸುತ್ತೆ. ಈಗ ಪ್ರತಿ ಕೆಲವು ಸಲ ಏನಾಗತ್ತೆ ಅಂದ್ರೆ ಊಟ ಮಾಡುವಾಗ ಈರುಳ್ಳಿ ಹೆಚ್ಕೊಂಡು ತಿನ್ಬೇಕಂತ ಅನ್ಸುತ್ತೆ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಅಭಿರುಚಿ ಇರುತ್ತೆ, ಅವ್ರವ್ರಿಗೆ ಯಾವ್ದಾದ್ ಇಷ್ಟ ಆಗುತ್ತೋ ಆತರ ಮಾಡ್ತಾ ಹೋಗ್ತಾರೆ. ನನಗೆ ಈ ತರ ಎಲ್ಲ ಇಷ್ಟ ಆಗತ್ತೆ ಸರ್. ಅವಲಕ್ಕಿ ಇದ್ದಾಗ ಅವಲಕ್ಕಿ ಉಪ್ಪಿಟ್ಟು ಇದ್ದಾಗ ಅದ್ರ ಜೊತೆಗೆ ಬೂಂದಿ ಖಾರ ಇಲ್ಲ ಖಾರ ಸೇವು ಇಲ್ಲ ಅಂದ್ರೆ ಚಟ್ನಿ ಪುಡಿ ಇರಬೇಕು. ಆಮೇಲೆ ಒಂದೊಂದ್ಸಲ ಮಜ್ಜಿಗೆ ಅನ್ನ ಸಾಂಬಾರ್ ಅನ್ನ ಊಟ ಮಾಡೋಕೆ ಸ್ವಲ್ಪ ಉಪ್ಪಿನಕಾಯಿ ಇರಬೇಕು. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಅಭಿಲಾಷೆ ಇದ್ದೇ ಇರುತ್ತೆ ಸರ್.
0: ಸೊ ಹಂಗೆ ನೀವು ತಿನ್ನುವಂತಹ ಫುಡ್ ಜೊತೆಗೆ ಏನಾದ್ರು ಡೆಡ್ಲಿ ಕಾಂಬಿನೇಷನ್ ಅಂತ ಏನಾದ್ರು ಮಾಡ್ಕೊಳ್ತೀರಾ
2: ಅಂದ್ರೆ ಸರ್?
0: ಸೊ ಏನಂದ್ರೆ ಈಗ ನಮ್ಗೆ ಲಾಸ್ಟ್ ಕಾಲ್ ಒಬ್ರು ಹೇಳಿದ್ರು ಸಕ್ಕರೆ ಜೊತೆಗೆ ಉಪ್ಪಿಟ್ಟು ಇದ್ದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂದ್ರೆ ಉಪ್ಪಿಟ್ಟು ಜೊತೆಗೆ ಸಕ್ಕರೆ
2: ಚೆನ್ನಾಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಉಪ್ಪಿಟ್ಟು ಮಾಡುವಾಗ್ಲೇ ಸಕ್ಕರೆ ಹಾಕ್ಬಿಟ್ಟಿರ್ತೀವಿ. ಆದ್ರೆ ಸಕ್ಕರೆ ಹಾಕಿ ಈ ಸಕ್ಕರೆ ಹಾಕಿ ತಿಂದ್ರೆ ಇನ್ನೂ ರುಚಿ ಜಾಸ್ತಿ. ಅದನ್ನ ನಾವು ಮಕ್ಕಳು ಇದ್ದಾಗ ತುಂಬಾ ತಿಂತಿದ್ವಿ. ಖಾರ ಖಾರ ಅನ್ಕೂಡ್ಲೇ ಸಕ್ಕರೆ ಹಾಕ್ಬಿಡ್ತಿದ್ರು ನಮ್ಮಮ್ಮ. ಅದನ್ನ ಟೇಸ್ಟ್ ಆಗಿರ್ತಿತ್ತು ಸಕ್ಕರೆ ಹಾಕ್ತಿದ್ದೆ. ಅದ್ರ ಜೊತೆಗೆ ಈ ಅವಲಕ್ಕಿಗೆ ಮತ್ತೆ ಉಪ್ಪಿಟ್ಟಿಗೆ ಒಳ್ಳೆ ಗಟ್ಟಿ ಮೊಸರು ಹಾಕಿ ತಿಂದ್ಬಿಟ್ರೆ ಇನ್ನು ನಾಲ್ಕು ತುತ್ತು ಜಾಸ್ತಿ ಹೋಗುತ್ತೆ ಸರ್, ಅದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ. ಹೀಗೆ ಪ್ರತಿಯೊಂದು ಸರ್. ಆಮೇಲೆ ಈಗ ಮಾವಿನಣ್ಣು, ಮಾವಿನಣ್ಣು ಏನ್ ಮಾಡ್ತೀವಿ ನಾವು, ಆಕ್ಚುಲಿ ಒಂದ್ ತಿನ್ಬಹುದು ಎರಡ್ ತಿನ್ಬಹುದು ಡೈಲಿ. ಅದೇ ಮಾವಿನಣ್ಣಿಂದ ಸಾರ್ ಅಂತ ಮಾಡ್ತಾರೆ. ಆ ಸಾರ್ ಮಾಡಿದಾಗ ಅದ್ರ ಟೇಸ್ಟ್ ಫುಲ್ ಬದಲಾಗತ್ತೆ, ಮತ್ತೆ ವಾಟೆನು ತುಂಬಾ ಬೆಂದಿರುತ್ತೆ. ಅವಾಗ ನಾಲ್ಕು ಐದು ವಾಟೆನು ತಿನ್ಬಹುದು, ಸಾರನ್ನು ತುಂಬಾ ಊಟ ಮಾಡ್ಬೋದು. ಯಾಕಂದ್ರೆ ಉಳಿಸಿ ಉಳಿಸಿ ಇರತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ ಸರ್. ಹಾಗೆ ಪ್ರತಿ ಒಂದ್ ಪದಾರ್ಥಕ್ಕೂ ಅದ್ರದೇ ಆದ ಒಂದ್ ಮಹತ್ವ ಇದೆ, ಅದ್ರದೇ ಆದ ಟೇಸ್ಟ್ ಇದೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಅಭಿಲಾಷೆಗಳು ನಮ್ಮ ಇಚ್ಛೆಗಳು ಸೇರ್ಕೊಂಡು ನಮಗೆ ಹೆಂಗ್ ಬೇಕಂಗೆ ನಾವು ಬಳಸ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಾವು ಒಳ್ಳೆ ಆಹಾರ ತಿನ್ಬೇಕು, ಆ ತಿಂದಿದ್ದ ಆಹಾರ ಮನಸ್ಸಿಗೂ ಇಡಿಸ್ಬೇಕು, ಹೊಟ್ಟೆಗೂ ಇಡಿಸ್ಬೇಕು, ನಮ್ಗೆ ಆರೋಗ್ಯದಾಯಕವಾಗಿ ಇರಬೇಕು
0: ಅಲ್ವಾ
2: ಸರ್. ಅದೇ ಲಾಸ್ಟಿಗೆ ಅದೇ ಥಿಯರಿ ಹೇಳ್ಬೋದು ಎಲ್ಲದಕ್ಕೂ.
0: ನಿಜ ನಿಜ ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ರೆಗ್ಯುಲರ್ ಆಗಿರುವಂತಹ ಕಾಂಬಿನೇಷನ್ ಗಳನ್ನ ಹೇಳಿದ್ರು. ಸೊ ಅದ್ರ ಜೊತೆಗೆ ಕೆಲವೊಂದಷ್ಟು ಕಾಂಬಿನೇಷನ್ ಗಳನ್ನ ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿದ್ರು. ನೀವು ತಿನ್ನುವಂತಹ ಫುಡ್ ನಲ್ಲಿ ಯಾವ್ಯಾವ ರೀತಿ ಫುಡ್ ನಲ್ಲಿ ಕಾಂಬಿನೇಷನ್ ಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಇವತ್ತಿನ ಶೋ ನಲ್ಲಿ ಹೇಳ್ತಾ ನಮ್ ಜೊತೆ ಮಾತಾಡಬಹುದು. ಹಾಗೀಗ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್. ನಮಸ್ತೆ ಸರ್.
0: ನಮಸ್ತೆ.
3: ನಾ ಸರ್ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಆಲಿಗೇರಿ ನಿಂಗಣ್ಣ ಕುಡಿಗಾರ ಅಂತ ಮಾತಾಡೋದು ಸರ್.
0: ಓ ನಿಂಗಣ್ಣ ಅವರು ಹೇಗಿದ್ದೀರಾ?
3: ಸೂಪರ್ ಸರ್. ಹೆಂಗ ಸರ್?
0: ಓ ನಾವು ಆರಾಮಾಗಿದ್ದೀವಿ ಸರ್. ಯಾದಗಿರಿಲಿ ಹೆಂಗೆ ಮಳೆನಾ ಬಿಸಿಲ?
3: ಏ ಸರ್ ನಂದಲ್ಲಿ ಬಿಸಿಲು ಬಹಳ ಜೋರ ಸರ್. ಮಳೆ ಅಂದ್ರೆ ಇಲ್ರಿ ನಂದಲ್ಲಿ ಅಪ್ಪ ಇವಾಗ. ಮಳೆ ಬಿಸಿಲು ಬಹಳ ಜೋರ ಸರ್ ನಂದಲ್ಲಿ ಇವಾಗ.
0: ಏನ್ ಮಾಡ್ತೀರಾ ಸರ್ ಬಿಸಿಲಲ್ಲಿ? ಬಾರಿ ಜೋರ್ ಬಿಸಿಲಲ್ಲ
3: ಮೇಡಮ್? ಸರ್ ಇದು ಕುರ್ಗಾಗಿದ್ದೀನಿ ಸರ್ ನಾನು.
0: ಸೊ ಅಲ್ಲ ಈಗ ನಿಮ್ ಕಡೆಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಮರಗಳು ಕೂಡ ಕಡಿಮೆ ಬಿಸಿಲೆಲ್ಲ.
3: ಬಿಸಿಲ ಬಿಸಿಲ ಸರ್ ಸ್ವಲ್ಪ ಮರದಲ್ಲಿ ಬಹಳ ಕಮ್ಮಿ ಮರಗಳು. ಬಿಸಿಲು ಬಹಳ ಜೋರ ಅದರಲ್ಲಿ. ನಿಮ್ ಕಡೆ ಸರ್ ಬಿಸಿಲು?
0: ನಮ್ ಕಡೆಗೂ ಬಿಸಿಲಿದೆ. ಈಗ ಸ್ವಲ್ಪ ಏನೋ ಮೋಡ ಆಗಿರೋತರ ಕಾಣಿಸ್ತಾ ಇದೆ
3: ನಮ್ಗೆ ಸರ. ಏನ್ರಿ ಮುಂಜಾನೆ ಬೆಳಿಗ್ಗೆ 10 ಗಂಟೆ ಚೇಂಜ್ ಆರು ತನ ಬಿಸಿಲು ಹಂಗೆ ಬರ್ತದೆ ಸರ್ ಅಂದಲ್ಲಿ.
0: ಸೊ ಹಾಗೆ ನಿಂಗಣ್ಣ ಅವ್ರೆ, ಈಗ ಊಟದ ಜೊತೆಗೆ ಯಾವ ಕಾಂಬಿನೇಷನ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿರೋ ಕಾಂಬಿನೇಷನ್ ಬಗ್ಗೆ ಇವತ್ತು ಹೇಳ್ಬೇಕು
3: ಸರ್. ಸರ್ ಸರ ಇದು ಊಟಕ್ಕಿಂತ ಸರ್ ಊಟಕ್ಕಿಂತ ರುಚಿ ಚೆನ್ನಂದ್ರಿ. ಈಗ ನಂಬಿದ ಸರ, ಈಗ ನಾವು ಒಬ್ಬರು ಕೆಲ ಮನೆ ಸರ ಅಂಗಡಿಯಾಗ ಓಡದ ಕುಂತು ನಾಷ್ಟ ಚಾ ಇದು ಮಾಡ್ತಾರ್ರಿ ನಮ್ ಕಡೆ ಸರ. ನಾವು ಕುರಿಯಾಗಿ ಸರ ಒಟ್ಟ ಕುರಿ ಹಾಲು ಬಿಜಲ್ ರೊಟ್ಟಿ ಹಿಂಡಿ ಖಾರ ಸರ. ಕುರಿ ಹಾಲು ಕಾಶಿ ಗೇಸಿಂದ ಊಟ ಮಾಡಿ ಸರ ಎಷ್ಟೋ ಮಂದಿ ಸರ ಮನ್ಷಾಗ ಒಂದ್ 70-80 ಊಟ ಊಟ ಮನುಷ್ಯ ಒಂದೇ ಕೊಡ್ತಾನ್ರಿ ಸರ್ ಊಟ ಮಾಡೋದು. ಅಷ್ಟು ಅಷ್ಟು ರುಚಿ ಕೊಡ್ತಾರ, ಅಷ್ಟು ರುಚಿ ಕೊಡ್ತಾರ ಸರ್ ಹಾಲು ಕುರಿ ಹಾಲು ಅಂದ್ರ ಏನ್ ಸರ್ ಅದ್ ಮಜ್ಜನೆ ಸರ್ ಅದ್ರ ಉಂಡ್ರ ಬಾಯಿ ಹಂಗೆ ಕಟ್ ಸರ್ ನಮಗೆ ಕಟ್ಟಿ ಸರ್ ಮತ್ತೆ ಇನ್ನೊಬ್ರು ಹೆಂಗ ಬನ್ನಲ್ರಿ ನಾವ್ ಊಟ ಮಾಡಿ ನಮಗೆ ಬಾಯಿ ಸ್ವಲ್ಪ ಉಣ್ಣಪ್ಪ ನಂಗ ಹಾಕ್ತಾರ ಅಂದ್ರ ಅಂದ್ರೆ ಸರ ಕುರಿ ಹಾಲು ಕಂಡ ಗಟ್ಟಿ ಸರ ಮನುಷ್ಯ ಗಟ್ಟಿ ಸರ ಗಿಣ್ಣ ಕಳ್ಳಲ್ಲಿದ್ದಂಗ ಕಳ್ಳಲ್ಲಿದ್ದಂಗ ಹಾಲು ಕುರಿ ಹಾಲುಗಳ ಅಂದ್ರ ಕಾಶಿ ಕಾಶಿ ಕಾಶಿರ ಹಾಲು ಬಾರಿ ಸರ್ ಉಣಕ್ ಮಜ್ಜೆ. ಕೆಲ ಮಜ್ಜೆ ಸರ ನಮ್ಗೆ ಅಂಗಡಿ ಹಂಗ ಪಡೆ ತಿನ್ನ ಬಸ್ ಇಲ್ರಿ ನಮ್ಗ ಏನ್ ಸರ ಒಟ್ಟ ಕುರಿ ಹಾಲು ಟೈನು ಒಟ್ಟ ಬೀಜ ರೊಟ್ಟಿ ಚಜ್ಜಿ ರೊಟ್ಟಿ ಇದೇ ಸರ್ ನಮ್ಗೆ ಉಣದ ಅಮೃತ ಅಂದ್ರ
0: ನೋಡಿ ಅದಕ್ಕೆ ಅಷ್ಟು ಆರೋಗ್ಯವಾಗಿರೋದು ನೀವು.
3: ನಾಷ್ಟ ಮಾಡ್ತಾರೆ ಬಜ್ಜಿ ತಿಂತಾರ್ರಿ ಹಂಗಾಗಿ ನಮ್ಮ ಸರ ಸರ ಈಗ ಒಡ್ಡು ಊಟ ಮಾಡ್ತೀರ ಸರ್ ಒಡ್ಡು ಊಟ ಮಾಡಿ ಚಂದ ಕುರಿ ತಿಳ್ತಲ್ರಿ ಹಂಗಾಗಿ ಮನ್ಷಾಗ ಏನಾದ್ರು ಸರ್ ಸರ್ ಈಗ ನಾಷ್ಟ ಮಾಡ್ಕೊಂಡ್ ನಾಷ್ಟ ಮಾಡಿಬಿಟ್ಟ ಸರ ಮನ್ಷಾಗ ಜಲ್ದಿ ಹಾಸ್ತಾರೆ ಹಂಗೆ ಸರ ಬೀಜ ರೊಟ್ಟಿ ಮುಡ್ಕೊಂಡು ಒಡ್ಡು ಮುಂಡ್ಬಿಟ್ಟು ಒಂದು ಕೈ ಒಂದು ಬಾಡಿ ಬಾಡಿ ಕೈ ಒಂದು ಬಾಡಿ ತಗೊಂಡು ಆಯ್ತು ಮಧ್ಯಾಹ್ನ ಒಂದು ಬುಚ್ಚಿದಾಗ ಅವ್ರಿಂದ ಹೋಗೋದೇ ಸರ್ ಕಾಯ್ಕಿ ಅಂತ ಅವ್ರಿಂದ ಹೋಗೋದ್ರಿಂದ
0: ಸರ್ ಹಂಗಾಗಿ ಒಳ್ಳೆ ವಾಕಿಂಗ್ ಆಗುತ್ತೆ ಒಳ್ಳೆ ಹೆಲ್ದಿ ಫುಡ್ ಸಿಗುತ್ತೆ ಚೆನ್ನಾಗಿ ಊಟ ಮಾಡ್ತೀರಾ ಸೂಪರ್ ಸೂಪರ್ ಸೂಪರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು ನಿಂಗಣ್ಣ ಅವ್ರು ಕರೆ ಮಾಡಿದ್ರು, ಯಾದಗಿರಿಂದ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರು ಕುರಿ ಕೈಕೊಳ್ತಾ ಇರೋದ್ರಿಂದ ಸೊ ಕುರಿ ಹಾಲು ಸಿಗತ್ತೆ ಅವ್ರಿಗೆ. ಸೊ ಅದ್ರ ಜೊತೆಗೆ ಬಿಳಿಜೋಳ ರೊಟ್ಟಿ ಇದೆಲ್ಲ ಸಿಕ್ಕು ಒಳ್ಳೆ ಊಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅಂಡ್ ನಮಗೆಲ್ಲ ನೋಡಿ ಈ ತರದ ಒಂದು ಕಾಂಬಿನೇಷನ್ ಸಿಗೋದು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಈ ತರ ಪರಿಚಯದವ್ರು ಇದ್ರೆ ಈ ತರ ಏನಾದ್ರು ಇದ್ರೆ ಸಿಗ್ತದೆ, ಇಲ್ಲಾಂದ್ರೆ ತುಂಬಾ ರೇರ್ ಕಾಂಬಿನೇಷನ್ ಈ ತರ ಫುಡ್ ಸಿಗೋದು. ಆದ್ರೆ ಇದು ತುಂಬಾನೇ ಹೆಲ್ದಿ ಅಂತಾನೆ ಹೇಳ್ಬೋದು.

0: ಈ ರೀತಿ ಹೆಲ್ದಿ ಫುಡ್ ತಿನ್ನುವಂತವರು ಇವರೇ ಅಂತ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಎನಿವೇ ಕಾಲ್ ಕಟ್ ಆಯ್ತು. ಸೊ ಹಾಗೆ ನೀವು ಸಹ ಕರೆ ಮಾಡಿ ನೀವು ತಿನ್ನುವಂತಹ ಫುಡ್ಗಳ ಜೊತೆಗೆ ಯಾವ ಒಂದು ಫುಡ್ ಕಾಂಬಿನೇಷನ್ ಆಗಿದ್ರೆ ಚೆನ್ನಾಗಿರುತ್ತೆ ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಕೃಷ್ಣಪ್ಪ ಅವರು. ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ? ಯಾವ್ದು ಅಡ್ವರ್ಟೈಸ್ಮೆಂಟ್
1: ಸರ್? ಅದೇ ಲೀಟರ್ 1 ಲಕ್ಷ ರೂಪಾಯಿ ಹೋದ್ರು ಡೀಸೆಲ್ ಉಳಿತಾಯ ಆಗುತ್ತೆ, 1 ಲಕ್ಷ ದುಡ್ಡು
0: ಅವ್ರಾ? ಚೆನ್ನಾಗಿರುತ್ತೆ
1: ಅಂತಾರಲ್ಲ ಅವ್ರು,
0: ಚೆನ್ನಾಗಿದ್ಯಾ ಅದು?
1: ಸೂಪರ್ ಇದೆ ನಿಮ್ ಅದೊಂದೇ ಅಂತಲ್ಲ, ನಿಮ್ ಯಾವ್ದು ಡೈರೆಕ್ಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ.
0: ಹೌದಾ? ಓಕೆ ಓಕೆ,
1: ನಿಮ್ಮ ಜೊತೆಗೆ ನಿಮ್ಮ ಮಾತಿಗೆ
0: ಕಾರ್ಯಕ್ರಮದಲ್ಲಿ ಫುಡ್ ಜೊತೆಗೆ ಒಳ್ಳೆ ಒಂದು ಕಾಂಬಿನೇಷನ್ ಯಾವ್ದು ಅಂತ ಕೇಳ್ತಾ ಇದ್ವಿ
1: ಸರ್. ನನಗೆ ಊಟದಲ್ಲಿ ತುಂಬಾ ಇಷ್ಟ ಅಂದ್ರೆ ಮುದ್ದೆ, ಉತ್ಕಸ ಬಸ್ಸಾರು ನಮ್ ಕಡೆ ತಬಾಶಿ ಸತ್ತಿನ ಬಸ್ಸಾರು, ಅದ್ ಬಿಟ್ರೆ ಬಳಿಕವಳಿ ಕಳಿನ ಬಸ್ಸಾರು, ಮತ್ತೆ ಸತ್ತಿನ ಹೋಟೆಲ್ ಸತ್ತಿನ ಬಸ್ಸಾರು ಕೂಡ ಎಲ್ಲ ಅವೆಲ್ಲ ಇಷ್ಟ, ತುಂಬಾ ಇಷ್ಟ ನನಗೆ. ಮುದ್ದೆ ಬಿಸಿ ಬಿಸಿ ಮುದ್ದೆ ಆಗ್ಬೇಕು, ಬಿಸಿ ಮುದ್ದೆ ಆಗಿ ಹದವಾಗಿರ್ಬೇಕು, ಒಳ್ಳೆ ಬಸ್ಸಾರು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಊಟ ನಾರ್ಮಲ್ ಆಗಿ.
0: ಓಕೆ,
1: ಆದಿಷ್ಟ ಬರ್ತೀನಿ. ಅದ್ ಬಿಟ್ಟ ಸರ್ ತರಕಾರಿ ಉಪ್ಪಿಟ್ಟು ಸೈಡ್ಸಿಗೆ ಖಾರ ಇಷ್ಟ ಪಡ್ತೀನಿ ಸರ್,
0: ಖಾರ ಮಿಕ್ಸ್ಚರ್ ಗಳು.
1: ಬೂಂದಿ ಖಾರ, ಬೂಂದಿ ಖಾರ ಇದ್ರೆ ಇದ್ರೆ ಮತ್ತೆ ಉಪ್ಪಿಟ್ಟು ಚೆನ್ನಾಗಿ ಚೆನ್ನಾಗಿ ಉಪ್ಪಿಟ್ಟು ಕೇಸರಿ ಬಾತ್ ಐತಿ ಚೆನ್ನಾಗಿರುತ್ತೆ ಅದ್ನ. ಆಮೇಲೆ ಸರ್ ಮೊಸರು ಇಷ್ಟ ಪಡ್ತೀನಿ, ಮೊಸರು ನಂಗೆ ಹುಳಿ ಮೊಸರು ಬರ್ತ
0: ಜೋಳದ ಹಪ್ಪಳ ಮಾಡದ ನೀವು? ಸೂಪರ್ ಸೂಪರ್. ಸೂಪರ್ ಸೂಪರ್ ಸರ್.
1: ರೆಡಿ
0: ಮಾಡಪ್ಪಿನಪ್ಪು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಸೊ ಕೃಷ್ಣಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಅವರ ಫುಡ್ ಕಾಂಬಿನೇಷನ್ ಬಗ್ಗೆ ಹೇಳಿದ್ರು, ಬಸ್ಸಾರು ಮುದ್ದೆ ಆಮೇಲೆ ಮೊಸರು ಆಮೇಲೆ ಉಪ್ಪಿಟ್ಟು ಜೊತೆಗೆ ಅವರಿಗೆ ಖಾರ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ತರ ನಿಮಗೂ ಕೂಡ ಒಂದೊಂದು ಟೇಸ್ಟ್ ಇರುತ್ತೆ, ಆ ಟೇಸ್ಟ್ ಒಂದು ಯುನಿಕ್ ಆಗಿರುವಂತಹ ಟೇಸ್ಟ್ ಆಗಿರುತ್ತೆ, ಅದನ್ನ ಇವತ್ತು ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಎಂಜಾಯ್ ಮಾಡಿ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಹಾಗೆ ನಿಮಗೋಸ್ಕರ ಒಂದು ಸಾಂಗ್ ಕೂಡ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ರಾಣಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
10: ಕಿರಣ್,
0: ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
9: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
0: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ವರೆಗೂ ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
9: ವಾ!

0: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 lakh ಶುರು.
1: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
1: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ, ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ, ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.
5: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

0: ಚೆನ್ನಾಗಿ ಲವ್ ಮಾಡಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೀವು ಕೂಡ ಮಾತಾಡ್ತಾ ಇವತ್ತಿನ ಶೋನ ಎಂಜಾಯ್ ಮಾಡಬಹುದು. ಎಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ನೀವು ಕೂಡ ಫುಡ್ನ ಲವ್ ಮಾಡ್ತೀರಾ ಅಂತಂದ್ರೆ ಈ ತರ ಲವ್ಲಿ ಸಾಂಗ್ಸ್ಗಳನ್ನ ಕೂಡ ಕೇಳ್ತಾ ಎಂಜಾಯ್ ಮಾಡಿ. ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಕೂಡ ಫುಡ್ನ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತೀರಾ ಅಂತಂದ್ರೆ ಯಾವ ಫುಡ್ ಜೊತೆಗೆ ಯಾವ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ನಿಮಗೆ, ಅದನ್ನು ಕೂಡ ಇವತ್ತಿನ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686609 9 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ. ಮುರಳೀಧರ.
0: ನಮಸ್ತೆ. ಓಕೆ ಮುರಳೀಧರ್ ಅವರು, ಹೇಗಿದ್ದೀರಾ?
1: ಈಗ ಊಟ ಮಾಡ್ಬೇಕು ಸರ್.
0: ಊಟ ಮಾಡ್ಬೇಕಾ ಇವಾಗ? ಒಳ್ಳೆ ಟಾಪಿಕ್ ಇದೆ, ಚೆನ್ನಾಗಿರೋ ಊಟನು ಇದೆ. ಏನಿದೆ ಸ್ಪೆಷಲ್ ಊಟ
1: ಇವತ್ತು? ಇಟ್ಟಂ ತಿನ್ನಂ ಬೆಟ್ಟಂ ಕಿತ್ತಿಟ್ಟಂ ಅಂತೇಳಿ ಮುದ್ದೆ ಅನ್ನ ಸರ್.
0: ವಾ ವಾ ವಾ ವಾ, ಅದಕ್ಕಿಂತ ಊಟ ಬೇಕಾ?
1: ಕಾಂಬಿನೇಷನ್ ಅದೇ ಸರ್. ಸೊಪ್ಪಿನ ಸಾರು, ಮುದ್ದೆ, ಅದ್ ಜೊತೆ ಉಪ್ಪಿನಕಾಯಿ, ಅಲ್ಲಿ ಮಜ್ಜಿಗೆ ಕಡಿರ್ತ ಮಜ್ಜಿಗೆ ಮೆಣಸಿಕಾಯಿ ಸರ್ ಕರಿತಾರ ಅದು, ಅದ್ಬಿಟ್ರೆ ಮೂರು ಊಟ ಒಂದೇ ಊಟ ಮಾಡ್ಬಿಡ್ತೀನಿ ಸರ್.
0: ಸೊ ಈಗ ಮಾತ್ರ ಮಧ್ಯಾಹ್ನದ ಊಟ ಮಾಡ್ತಾ ಇದಾರೆ ಅಂತಂಗಾಯ್ತು.
1: ಈಗ ಮಧ್ಯಾಹ್ನ ಊಟ ಮಾಡ್ತಾ
0: ಇದೀನಿ.
1: ಕರ್ದ್ರೆ ಮೆಣಸಿಕಾಯಿ ಇಲ್ಲ, ಅದನ್ನ ತಿಂದ್ರೆ ಬಾರಿ ಚಂದ ಇರುತ್ತೆ.
0: ಓಕೆ, ಇವತ್ತು
1: ಇರ್ಬೇಕು. ಉಪ್ಪಿನಕಾಯಿ ಇಲ್ಲ,
0: ನೆನೆಸ್ಕೊಂಡ ಊಟ ಮಾಡೋದಂಗ ಇರುತ್ತೆ.
1: ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಸರ್.
0: ಓಕೆ. ಸೊ ಮುರಳೀಧರ್ ಅವ್ರೆ, ಇವತ್ತಿನ ಶೋ ನಲ್ಲಿ ಅದೇ
1: ಹೇಳ್ಬಿಟ್ಟಲ್ಲ ಸರ್, ಪೂರ್ತಿ ಯಾವ್ದು ಕಾಂಬಿನೇಷನ್ ಊಟ ಅಂದ್ರೆ ಅದೇ ನಮ್ದು ಇಟ್ಟಂ ತಿಂತಂ ಬೆಟ್ಟಂ ಕಿತ್ತಿಟ್ಟಂ. ಮುದ್ದೆ ಅನ್ನ ಸಾರು, ಸೊಪ್ಪಿನ ಸಾರು, ಮುದ್ದೆ,
0: ಸೊಪ್ಪಿನ ಸಾರು, ಮುದ್ದೆ ಇವತ್ತಿಗೆ. ಓಕೆ. ಸೊ ಅದನ್ನ ಬಿಟ್ಟು ನೀವು ಬೇರೆ ಏನಾದ್ರು ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇರ್ತೀರಾ ಊಟಕ್ಕೆ?
1: ಇಲ್ಲ ಸರ್, ಹೊಸತ್ತಾಗಿ ಏನಿಲ್ಲ ಸರ್. ವಿಶೇಷ ಏನಪ್ಪ ಅಂದ್ರೆ ಆಮ್ಲೆಟ್ ಮಟ್ಟ ಗಿಟ್ಟ ಅಷ್ಟೇ ತಿನ್ನೋದು.
0: ಸೊ ಆತರ ಇರ್ಬೇಕು ಊಟದ ಜೊತೆಗೆ. ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀರಾ.
1: ನಾಟಿ ಕೋಳಿ ಸಾಕಿದೀವಿ, ನಾಟಿ ಕೋಳಿ ಮೊಟ್ಟೆ.
0: ಹಾ, ಸೂಪರ್ ಸೂಪರ್ ಆಗ್ಯಾರ. ಸೊ ಹಂಗಾಗಿ ಊಟದ ಜೊತೆಗೆ ಇಷ್ಟು ಕಾಂಬಿನೇಷನ್ ಗಳು ಇದ್ರೆ ಚೆನ್ನಾಗಿರುತ್ತೆ ಸೈಡ್ಸ್ ಅಲ್ಲಿ.
1: ಕಲ್ತಿದೆ ಸರ್.
0: ಓಕೆ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಿಮಗ್ ಕೂಡ. ಮುರಳೀಧರ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವ್ರು ಕೂಡ ಕರೆ ಮಾಡಿ ಊಟ ಮಾಡ್ತಾ ಇದ್ರಂತೆ. ಊಟ ಮಾಡಿದ್ರ ಜೊತೆನಲ್ಲೇ ಸೊ ಅವ್ರಿಗೆ ಏನೇನು ಕಾಂಬಿನೇಷನ್ ಇಷ್ಟ ಅಂತ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮಗೆ ಯಾವ್ಯಾವ ಕಾಂಬಿನೇಷನ್ಗಳು ಇಷ್ಟ ಆಗುತ್ತೆ, ಆ್ಯಂಡ್ ಇಡ್ಲಿ ಕಾಂಬಿನೇಷನ್ಗಳು ಕೂಡ ಇದ್ರೆ ಅದನ್ನು ಕೂಡ ಇವತ್ತಿನ ಶೋನಲ್ಲಿ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್. ಶುಭ ಸಂಜೆ.
0: ನಮಸ್ತೆ, ಶುಭ ಸಂಜೆ. ಷಡಾಕ್ಷರಿ ಅವರು?
2: ಹೌದು.
0: ಹೇಗಿದೆ ಸರ್ ನೆಂತಿ?
2: ಈ ಹಂಗೆ ಮೂರಕ್ಕೆ ವಾತಾವರಣ ಇದೆ. ಮಳೆ ಏನು ಬರಲಾರದು, ಈ ಮೂರ್ ನಾಲ್ಕು ದಿವಸ ಆಯ್ತು ಇದೇ ತರ ಆಗಿ, ಸಂಜೆ ಮಾತ್ರ ಆ ತರ ಮೋಡ ಆಗಿ ಹೋಗುತ್ತೆ.
0: ಓ, ಹಂಗಾಗಿ ನಾಲ್ಕು ದಿನದಿಂದ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಆಯ್ತು.
2: ಲಗನ್ ಚಿತ್ರದಲ್ಲಿ ಮಳೆ ಬರುತ್ತೆ ಅಂತ ಮೋಡ ಬಂದು ಹೋಗುತ್ತಲ್ಲ, ಆ ತರ ಆಗ್ತಾ ಇದೆ.
0: ಆತರ ಆಗಿದೆ. ಕರಿಬೇಕಪ್ಪ ನೀವು ಒಂದು ಕಾಲ್ ಮಾಡಿ. ಓಕೆ,
2: ಹಾಗಿದ್ರೆ ಸರ್ ನಾವು ಯಾವ ಬೇಕಾವ ಮಳೆ ಕರ್ಕೋದಿತ್ತು.
0: ಹಂಗ
2: ಈಗ ಮನುಷ್ಯರೇ ಮನುಷ್ಯರು ಮಾತು ಕೇಳಲ್ಲ, ಇನ್ನ ಭಗವಂತನ ಸೃಷ್ಟಿಯಲ್ಲಿ ನಾವು ಕರಿಕಾಗುತ್ತ
0: ಹಂಗಂತೀರ ಹಾಗಾರೆ. ಸರ್ ಷಡಾಕ್ಷರಿ ಅವ್ರ, ಇದೇ ಖುಷಿಯಲ್ಲಿ
2: ಕಾರ್ಯಕ್ರಮ
0: ಹೇಳಿ ಸರ್, ನೀವು ಯಾವ್ಯಾವ ತರ ಕಾಂಬಿನೇಷನ್ ಮಾಡ್ಕೋತೀರ ಊಟ?
2: ನಮಗೆ ಊಟದಲ್ಲಿ ಒಂದು ಶಿಸ್ತು ಇದೆ. ನಮಗೆ ಊಟದಲ್ಲಿ ಈ ರೊಟ್ಟಿ ಹಾಗಲಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ ನನಗೆ. ಆ ನಂತರ ಮದ್ದೆ ಮುದ್ದೆ, ಇದು ಬರುತ್ತೆ ತಂಬುಳಿ,
0: ತಂಬುಳಿ,
2: ಉದ್ಕ ಮುದ್ದೆ, ಕಾಳು ಮಾಡ್ತಾರಲ್ಲ ಕಾಳು ಮತ್ತು ತಿಳಿಸಾರು, ಅದು ತುಂಬಾ ಇಷ್ಟ.
0: ಓಕೆ,
2: ಆಮೇಲೆ ಈ ಗಿಣ್ಣ ಬರುತ್ತಲ್ಲ ಸರ್, ಗಿಣ್ಣ, ಆ ಗಿಣ್ಣಕ್ಕೆ ನಮ್ಮ ನಾಟಿ ಹಸುವಿನ ತುಪ್ಪ ಹಾಕೊಂಡು ತಿಂತಾ ಇದ್ಬಿಟ್ರೆ ಮಾಡಿ ನೋಡಿ ಒಂದ್ಸರಿ, ತುಪ್ಪ ಬಾರಿ ಚೆನ್ನಾಗುತ್ತೆ. ಗಿಣ್ಣ ಅಂದ್ರೆ ಈ ಹೊಳೆ ಗಿಣ್ಣ ಆಗ್ಬೇಕು, ಕೆದರಿ ಗಿಣ್ಣ ಆಗ್ಬಾರ್ದು, ಹೊಳೆ ಗಿಣ್ಣ ಆಗ್ಬೇಕು.
0: ಓಕೆ, ಅಂದ್ರೆ ಗಟ್ಟಿ ಇರ್ಬೇಕು ಗಿಣ್ಣ.
2: ಹೌದು ಹೌದು ಹೌದು, ಅದೇ ಹೊಳೆ ಗಿಣ್ಣ ಅಂತ ಬರುತ್ತಲ್ಲ, ಕಿಲಾಸ ಕೊರ್ದಂಗ್
0: ಕುರಿತಾರೆ, ನನಗೆ ತುಂಬಾ ಇಷ್ಟ
2: ಗಿಣ್ಣ ಆಗ್ಬೇಕು.
0: ಸೊ ಹಂಗಾರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ದೆ.
2: ಮಾಡಿ ನೋಡಿ ಸರ್.
0: ಖಂಡಿತ ಮಾಡೋಣ.
2: ಕೇಳಿರಲ್ಲ, ನಮ್ ಕೇಳಿರಲ್ಲ ಅದ್ರ ಬಗ್ಗೆ ಮಾಡಿ ಫೋನ್
0: ಮಾಡ್ಲಿಬೇಕಾರೆ. ಮತ್ತೆ
2: ಆಮೇಲೆ ಈ ಬುತ್ತಿಗೆ ನನಗೆ ಒಂದ್ ಸ್ವಲ್ಪ ಹಾಲು ಹಾಕೋಣ ಅಭ್ಯಾಸ. ಆಮೇಲೆ ಇದು ಬರುತ್ತಲ್ಲ ಸರ್, ಇದು ಕರಿಮೆಣಸಿನಕಾಯಿ ರೊಟ್ಟಿ ಜೊತೆಗೆ ತುಂಬಾ ಇಷ್ಟ.
0: ಓಕೆ, ಈ ತರ ಎಲ್ಲ ರುಚಿಗಳು ಬಹಳ ಇಷ್ಟ.
2: ಸೊಪ್ಪನ್ನೆಲ್ಲ ಬೇಯಿಸ್ಬಿಟ್ಟು ಉಪ್ಪುಗ ಹಾಕಿ ಬೇಯಿಸ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ರೆ, ಬಿಸಿ ರೊಟ್ಟಿಗೆ ಮೆಂತ್ಯ ಚಟ್ನಿ ಸೊಪ್ಪು ಬೇಯಿಸ್ಕೊಂಡು ತಿಂತಾ ಇದ್ರೆ ಸರ್ ಹೇಳಕ್ಕೆ ಆಗೋದಿಲ್ಲ.
0: ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀರಾ ನೀವು.
2: ಆಮೇಲೆ ಇನ್ನೊಂದು ಅಂದ್ರೆ ನೀವು ತುಂಬಾ ಇಷ್ಟವಾಯ್ತು ಅಂದ್ರೆ ಈ ಕುಟ್ಟಿಂಡಿ ಅಂತ ಮಾಡ್ತಾರೆ, ಬದನೆಕಾಯಿನ ಚೆನ್ನಾಗಿ ಹುರಿದು ಬಿಟ್ಟು ಸ್ಮೆಲ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ಜೀರಿಗೆ ಅನ್ನೆಲ್ಲ ಹಾಕಿ ಕುಟ್ಟಿಬಿಟ್ಟು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅದು. ಅಂದ್ರೆ ಈ ರುಬ್ಬೋದಿಲ್ಲ, ಹಾಗೆ ಕುಟ್ಟಿ ಮಾಡ್ತಾರೆ ಅದನ್ನ.
0: ಚಟ್ನಿ ಆಗುತ್ತೆ.
2: ರೊಟ್ಟಿ ಈಗಂತೂ ತುಂಬಾ ಹಿತವಾಗಿರುತ್ತೆ.
0: ಸೂಪರ್, ಒಳ್ಳೊಳ್ಳೆ ಕಾಂಬಿನೇಷನ್ ಫುಡ್ ಗಳನ್ನ ಹೇಳಿದ್ರೆ.
2: ನಮಗೆ ತಿಂಡಿ ಅಂದ್ರೆ ತಿಂಡಿಗೆ ಪಡ್ಡಿನ ಜೊತೆ ನನಗೆ ಕಾಫಿ ಬೇಕು.
0: ಪಡ್ಡಿನ ಜೊತೆ ಕಾಫಿ ಬೇಕು. ಓಕೆ,
2: ಹೌದು. ಪಡ್ಡು ಹಾಗೆ ತಲೆಪಟ್ಟು ಅಂತ ಮಾಡ್ತಾರಲ್ಲ.
0: ತಲೆಪಟ್ಟು,
2: ಅವು ಎರಡಕ್ಕೆ ಮಾತ್ರ ನನಗೆ ಕಾಫಿ ಇರಬೇಕು, ನಮ್ಮನೆ ಕಾಸು ಕೊಟ್ಬಿಡ್ತಾರೆ.
0: ಸೂಪರ್ ಸೂಪರ್, ಒಳ್ಳೊಳ್ಳೆ ಕಾಂಬಿನೇಷನ್ ಗಳನ್ನ ಹೇಳಿದ್ರಿ. ಅಂಡ್ ಅದ್ರಲ್ಲೂ ಸ್ಪೆಷಲ್ ಅಂತ ಅನ್ಸಿದಂಗೆ ಈ ಗಿಣ್ಣಕ್ಕೆ ತುಪ್ಪ ಹಾಕೊಂಡು ತಿನ್ನೋದು. ಅಂಡ್ ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ.
2: ನೋಡಿ ಸರ್ ಟೇಸ್ಟ್ ಹೇಗಿರುತ್ತೆ ಅಂತ ತಿಳಿಸಿ.
0: ಖಂಡಿತ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದೆವು.
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ, ಸೊ ಷಡಾಕ್ಷರ್ ಅವರು ಕೂಡ ಕರೆ ಮಾಡಿದ್ರು, ನ್ಯಾಮತಿಯಿಂದ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಾಂಬಿನೇಷನ್ ಗಳನ್ನ ಹೇಳ್ತಾ ಇದ್ರು. ಅಂಡ್ ನನಗೆ ಸ್ಪೆಷಲಿ ನಂಗೆ ಈ ಫುಡ್ ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಂದ್ ಕಡೆನಲ್ಲಿ ಅದೆಲ್ಲ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ನಾನು ಸಖತ್ ಎಂಜಾಯ್ ಮಾಡ್ತೀನಿ. ನೀವು ಇವತ್ತಿನ ಶೋನ ಎಂಜಾಯ್ ಮಾಡ್ತಾ ಇದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್ ಸರ್.
0: ಹಾ ನಮಸ್ತೆ. ಯಾವಾಗ್ಲೂ ಮೇಡಮ್ ಮೇಡಮ್ ಅಂತಾನೆ ಕರ್ದು ಬಿಡ್ತೀರಲ್ಲ
3: ಸರ್ ನೀವು, ಹಂಗಾಗಿ ಬರೀ ಮೇಡಮ್ ಮೇಡಮ್ಮೇ ಆಗ್ಬಿಟ್ಟಿರತ್ತೆ ಬೆಳಿಗ್ಗೆ ಎಲ್ಲಾನು.
0: ಓಕೆ ಓಕೆ, ಉಮಾ ಅವರೇ ಹೇಗಿದ್ದೀರಾ?
3: ಕಾಫಿ
0: ನಾ ಕಾಫಿ ಏನಾಗಿಲ್ಲ, ನಿಮ್ದಾಯ್ತಾ?
3: ಹ್ಞೂ ಸರ್, ಆಗ್ತಾ ಇದೆ ಈಗ.
0: ಓಕೆ,
3: ನೀವು ಆರಾಮಿದ್ದೀರಾ ಸರ್?
0: ನಾವು ಆರಾಮಾಗಿದ್ದೀವಿ ಮೇಡಮ್.
3: ಹ್ಞೂ ಸರ್, ಆರಾಮಿದ್ದೀವಿ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಫುಡ್ನ ಜೊತೆಗೆ ಯಾವ ಕಾಂಬಿನೇಷನ್ ಇರಬೇಕು ನಿಮಗೆ?
3: ತುಂಬಾನೇ ಇದೆ ಸರ್, ಈಗ ಈಗ ಮೊದ್ಲ ಕಾಲದಲ್ಲಿ ಹೇಳಿರಲ್ಲ ಸರ್, ಎಲ್ಲಾನು ಏಕೋ ಅಂತ ಇದೆ, ಇಷ್ಟು ಉದ್ದ ಇದೆ ಸರ್.
0: ಉಪ್ಪಿಟ್ಟು
3: ಉಪ್ಪಿಟ್ಟು ಕೇಸರಿ ಬಾತು ಕಾಂಬಿನೇಷನ್, ಮತ್ತೆ ಇಡ್ಲಿ ಚಟ್ನಿ ಸಾಂಬಾರ್ ವಡ ಕಾಂಬಿನೇಷನ್, ರೊಟ್ಟಿಗೆ ಬದನೆಕಾಯಿ ಚಟ್ನಿ,
0: ಬದನೆಕಾಯಿ ಚಟ್ನಿ,
3: ಮುದ್ದೆ ಬಸ್ಸಾರು, ಅದ್ರಲ್ಲಿ ಕೋಳಿ ಸಾರು ಆಗತ್ತೆ, ನಾಟಿ ಕೋಳಿ ಸಾರು, ಮತ್ತೆ ಬಿಸಿಬೇಳೆ ಬಾತು, ಅದಕ್ಕೆ ಕಾಂಬಿನೇಷನ್ ಏನೂ ಇಲ್ಲ, ಖಾರ ಒಂದು ಇರ್ಲೇಬೇಕು. ಮತ್ತೆ ಪೊಂಗಲ್ ಮಾಡಿದ್ರೆ ಅದಕ್ಕೆ ಹಸಿ ಚಟ್ನಿ ಇರ್ಲೇಬೇಕು, ಅದು ಕಾಂಬಿನೇಷನ್. ಹಂಗೆ ತುಪ್ಪನೇ ಇದ್ರೇನೆ ಇನ್ನು ಒಳ್ಳೇದು. ಹೇಳ್ತಾ ಹೋದ್ರೆ ಸುಮಾರಿದೆ ಸರ್.
0: ಓಕೆ, ನೀವು ಏನಾದ್ರು ಸ್ಪೆಷಲ್ ಟ್ರೈ ಮಾಡೋದೇನಾದ್ರು ಇದೆಯಾ?
3: ಇಲ್ಲ ಸರ್, ನಾವಂತ ಏನ್ ಸ್ಪೆಷಲ್ ಟ್ರೈ ಮಾಡಲ್ಲ, ಇದ್ದೇನು ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಇರ್ತಾವಲ್ಲ ನೋಡ್ಕೊಂಡು ಮಾಡ್ತಾ.
0: ಕಾಂಬಿನೇಷನ್ ಆಗಿ ನೀವ್ ಏನಾದ್ರು ಟ್ರೈ ಮಾಡಿದಿರಾ?
3: ಇಲ್ಲ ಸರ್, ಇಲ್ಲ ಸರ್, ನಾವ್ ಏನ್ ಕಾಂಬಿನೇಷನ್ ಮಾಡಿರಲ್ಲ.
0: ಮಾಡಿಲ್ವಾ? ಓಕೆ, ಒಂದ್ಸರಿ ಟ್ರೈ ಮಾಡಿ ಏನಾದ್ರು ಆತರ ಚೆನ್ನಾಗಿರುತ್ತೆ.
3: ಹೇಳಿದ್ರಲ್ಲ ಸರ್, ಗಿಣ್ಣಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು ಅಂತಂದೇಳಿ ನಾವು ಟ್ರೈ ಮಾಡ್ಬೇಕು.
0: ಟ್ರೈ ಮಾಡಿ ಮತ್ತೆ.
3: ಅದೇ ಅದೇ.
0: ಓಕೆ ಓಕೆ.

0: ನಮಸ್ತೆ
1: ನಮಸ್ತೆ.
0: ನ್ಯಾಮತಿಯಿಂದ ಜಗದೀಶ್.
1: ಜಗದೀಶ್ ಅವರು ಹೇಗಿದ್ರಾ?
0: ಆರಾಮಿದೆ ಸರ್. ನಮ್ಮದ ಆಶೀರ್ವಾದ.
1: ಓ, ನಮ್ದೇನಿದೆ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಫುಡ್ ಜೊತೆಗೆ ಕಾಂಬಿನೇಷನ್ ಆಗಿ ಏನೇನು ತಿಂತೀರಾ ಅಂತ ಕೇಳ್ತಾ ಇದ್ವಿ.
0: ನಾವು ಈಗ ಏಕಚಕ್ರ ದೇಶ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ?
1: ಇಲ್ಲಲ್ಲ.
0: ಏಕಚಕ್ರ ಸದಾ ಭೋಗಿ ಅಂತ ಅಂದ್ರೆ ನಾವು ತಿನ್ನೋದೇ ನಮಗೊಂದು ಇದು ರೊಟೀನ್ ಅದು.
1: ಓಕೆ,
0: ನನ್ನ ಮೇಲೆ ಒಂದು ಅಪಾದ ಏನಾರ ಹೇಳಿ ಯಾವ ಬರೀ ತಿನ್ನೋದು ಮಾತಾಡ್ತಾನೆ.
1: ಹೇಳಿ, ಏನೇನು ಕಾಂಬಿನೇಷನ್ ಮಾಡ್ತೀರಾ ನೀವು?
0: ನಾವು ಪೂರಿ ಆಲೂಗಡ್ಡೆ ಬಾಜಿ, ಚಪಾತಿ ಆಲೂ ಬಾಜಿ, ದೋಸೆ ಆಲೂಗಡ್ಡೆ ಪಲ್ಯ ಬೆಣ್ಣೆ, ಪಲಾವ್ ಮೊಸರು ಬಜೆ, ಚಿತ್ರಾನ್ನ ಹಪ್ಪಳ ಬಜ್ಜಿ, ಈ ತರ ಕಾಂಬಿನೇಷನ್ ಎಲ್ಲ. ಆಮೇಲೆ ರೊಟ್ಟಿಗೆ ಐದ್ ತರ ಬೇಕು. ರೊಟ್ಟಿ ಒಂದು ರೊಟ್ಟಿ ಮಾಡಿದ್ರೆ, ರೊಟ್ಟಿಗೆ ಏನಪ್ಪಾ ಅಂದ್ರೆ ಪುಂಡಿ ಸೊಪ್ಪು ಪಚ್ಚಡಿ ಅಂತ ಮಾಡ್ತಾರೆ. ಆಮೇಲೆ ಖಾರ ಚಟ್ನಿ ಮೊಸರು, ಆಮೇಲೆ ಹಸೆ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಒಂದು ಹೆಚ್ಚಿಕೊಡ್ಬೇಕು ಅಂತ. ಐದು ಐದು ನಮೂನೆ ಇರ್ಬೇಕು.
1: ಆಮೇಲೆ
0: ಆತರ ಮಾಡ್ಬೇಕು ಅಂತ ಹೇಳ್ಬಿಡ್ತೇವೆ. ಒಂದ್ ಪಲ್ಯ ಒತ್ತರಿಸಿದ್ರೆ ಕೇಳಲ್ಲ ನಾವು. ಅವ್ ಹೆಂಗಸ್ರೆ ಮಾಡ್ತಾರೆ, ಒಂದ್ ಪಲ್ಯ ಮಾಡಿದ್ರೆ ಸಾಕಾಗ ಪಲ್ಯ ಆಗ್ತದೆ ಅದಕ್ಕೆ. ಇಲ್ಲ, ಈರುಳ್ಳಿ ಹೆಚ್ಚಿಕೊಡು, ಹಸೆ ಮೆಣಸಿಗೆ ಹೆಚ್ಚಿಕೊಡು, ಹಸೆ ಮೆಣಸಿಗೆ ಬೇಕು ಅಂತ. ಹಸೆ ಮೆಣಸು ಚೆನ್ನಾಗಿ ಖಾರ ತಿನ್ಬೇಕು. ಖಾರ ಚಟ್ನಿ ಮೊಸರು, ಆಮೇಲೆ ಬೆಣ್ಣೆ ಸ್ವಲ್ಪ ಒಲವು ಜಾಸ್ತಿ. ಇಲ್ಲ ಹೋದ್ರೆ ಎಲ್ಲರಿಗೂ ಬೆಣ್ಣೆ ಹೇಳೋದು. ಬಿಳಿ ಹೋಳಿ ಮೊನ್ನೆ ಆಗಿ ಬಂದು ನಮ್ದೊಂದು ಮೀಟಿಂಗ್ ಅಲ್ಲಿ ಅದೇ ಮಾಡಿಸಿದೆ. ಬಿಳಿ ಹೋಳಿಗೆ, ಆಲೂಗಡ್ಡೆ ಪಲ್ಯ, ಮುಳುಗಾಯ ಇದು ಹೀರೆಕಾಯಿ ಪಲ್ಯ, ಬೆಣ್ಣೆ.
1: ಓಕೆ, ಎಲ್ಲದ್ರಲ್ಲೂ ಮಾಮೂಲಾಗಿ ಆಲೂಗಡ್ಡೆ ಪಲ್ಯ ಸಿಗ್ಬೇಕು ಅಂತೀರಾ ನೀವು?
0: ಹೌದು, ರಾಜು ಆಲೂಗಡ್ಡೆ ಪ್ರಿಯ. ರಾಜು ರಾಜ್ಕುಮಾರ್ ಹೇಗಪ್ಪ ಅಂದ್ರೆ ದೋಸೆ ಆಲೂಗಡ್ಡೆ ಪಲ್ಯ ಬೆಣ್ಣೆ ಅಂತ ಎಲ್ಲೇ ಹೋದ್ರು.
1: ಸೊ ಹಾಗೆ ನೀವು
0: ರಾಜ್ ಬೆಣ್ಣೆ ಪ್ರಿಯ, ನಾವು ರಾಜ್ ಪ್ರಿಯರು.
1: ಸೂಪರ್ ಅಗರ. ಓಕೆ,
0: ಇವ್ರು ಹೇಳಿದ್ರೆ ಯಾರು ನಮ್ ಸಡಾಕ್ಷರ ಹೇಳಿದ್ರು ಪಡ್ಡು ಎಲ್ಲ ತಿನ್ಬೇಕಾದ್ರೆ ಟೀ ಇರ್ಬೇಕು ಅಂತ. ನಾವು ಹಾಗೆ ಉಪ್ಪಿಟ್ಟು ಚಿತ್ರಾನ್ನ ತಿನ್ಬೇಕಾದ್ರೆ ಟೀ ಒಂದು ದೊಡ್ಡ ಅದು ಎಷ್ಟು ಅಂದ್ರೆ ಒಂದು ಅರ್ಧ ಲೀಟರ್ ಟೀ
1: ಮಂಡಕ್ಕಿ
0: ಮಿರ್ಚಿ, ಮಸಾಲೆ ಮಂಡಕ್ಕಿ ಇದೆಯಲ್ಲ, ಮಂಡಕ್ಕಿ ಹುಳಿ ಮಿರ್ಚಿ ಆತರ.
1: ಸೊ ಈ ತರ ಒಳ್ಳೆ ಕಾಂಬಿನೇಷನ್ಗಳು ಮಾಡ್ಕೊಳ್ತೀರಾ ನೀವು? ಓಕೆ, ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಗದೀಶ್ ಅವ್ರು ಕರೆ ಮಾಡಿದ್ರು ನೆಮ್ಮದಿಯಿಂದ. ಅವರು ಕೂಡ ಕರೆ ಮಾಡಿ ಅವರಿಗೆ ಇಷ್ಟ ಆಗುವಂತಹ ಫುಡ್ಗಳ ಕಾಂಬಿನೇಷನ್ ಬಗ್ಗೆ ಹೇಳ್ತಾ ಇದ್ರು. ನೀವು ಸಹ ಕರೆ ಮಾಡಿ ಮಾತಾಡಿ, ಅಂಡ್ ನಿಮ್ಮ ಫುಡ್ ಕಾಂಬಿನೇಷನ್ಗಳ ಬಗ್ಗೆ ಕೂಡ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಂಡ್ ನೀವೇನಾದ್ರು ಟ್ರೈ ಮಾಡಿದ್ರೆ ಅದನ್ನ ಹೇಳಿ ಎಸ್ಪೆಷಲಿ. ಸೊ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಾನು ಆರ್ ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಜಿ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್. ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
2: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 94

0: 4984867 ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558744 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.

0: ಚಿಟ್ಟೆ ಬಂತು ಚಿಟ್ಟೆ ಅಂತ ಹೇಳಿ ನೀವು ಕೂಡ ಸಾಂಗ್ ನ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಕನಸುಗಾರ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ಇದು. ಅಂಡ್ ನೀವು ಕೂಡ ಇವತ್ತಿನ ಶೋ ನಲ್ಲಿ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಫುಡ್ ಕಾಂಬಿನೇಷನ್ ಗಳನ್ನ ಕೂಡ ಹೇಳಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686096 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ
1: ಸರ್, ಮಾತಪ್ಪ ಸರ್, ಕಮಂಡಲ ಗೊಂದಿ ಜಗಳೂರು ತಾಲೂಕಿಂದ.
0: ಓಕೆ ಮಾದಪ್ಪ ಅವರು, ಹೇಗಿದ್ದೀರಾ?
1: ಆರಾಮಿದೆ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದ್ದೀವಿ ಸರ್. ಹೇಗಿದೆ ಜಗಳೂರು
1: ಸರ್? ತುಂಬಾ ಬಿಸಿಲಿದೆ ಸರ್.
0: ತುಂಬಾ ಬಿಸಿಲಿದ್ಯಾ? ಮಳೆ ಆಗಿಲ್ವಾ ಆ ಕಡೆಗೆ?
1: ಮಳೆ ನಿನ್ನೆ ಸಾಯಂಕಾಲ ಒಂದು 6:30 ಬಂತು ಸರ್. ಸ್ವಲ್ಪ ಕೂಲ್ ಕೂಲ್ ಆಗಿದೆ.
0: ಕೂಲ್ ಕೂಲ್ ಇದೆ ಹಾಗರ,
1: ಆದ್ರೂ ಮಳೆ ಬರಬೇಕು ಸರ್ ಇನ್ನು.
0: ಓಕೆ ಸೊ ಮಾದಪ್ಪ ಅವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಫುಡ್ ಗಳ ಬಗ್ಗೆ ಕೇಳ್ತಾ ಇದ್ವಿ. ನಿಮಗೆ ಫುಡ್ ಜೊತೆಗೆ ಯಾವ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ
1: ಸರ್? ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನಕಾಯಿ, ಆಮೇಲೆ ಅದು ಬಿಟ್ರೆ ಅಷ್ಟೇ ಸರ್. ಆಮೇಲೆ ಈ ನಾಟಿ ಚಿಕನ್ ಆದ್ರೆ ರಾಗಿ ಮುದ್ದೆ ನಾಟಿ ಚಿಕನ್ ಸರ್. ಅದ್ರ ಜೊತೆಗೆ ಹಂಗೆ 190 ಸರ್.
0: ಓ ಹೌದಾ? ಸೊ ಇದು ನಿಮ್ಮ ಕಾಂಬಿನೇಷನ್
1: ಸರ್.
0: ಓಕೆ ಸೊ ಹಂಗೆ ಮತ್ತೆ ಬೇರೆ ಏನೇನು ಕಾಂಬಿನೇಷನ್ ಮಾಡ್ಕೊಳ್ತೀರಾ ಫುಡ್ಗೆ? ಯಾವತ್ತಾರ ಟ್ರೈ ಮಾಡಿದ್ರಾ?
1: ಇಲ್ಲ ಸರ್, ಇಲ್ಲ ಸರ್, ಇದೆ ಸರ್ ನಾನು ಹೇಳಿದ್ ಇಷ್ಟೇ ಸರ್ ನಮ್ದು.
0: ಇಷ್ಟೇ ಫುಡ್? ಇದು ನಿಮ್ಗೆ ತುಂಬಾ ಇಷ್ಟನಾ ಇದು?
1: ಹೌದು ಸರ್.
0: ಓಕೆ ಓಕೆ, ಎಂಜಾಯ್ ಮಾಡ್ತಾ ಊಟ ಮಾಡ್ತೀರಾ ಗರ?
1: ಹೌದು ಸರ್, ಥ್ಯಾಂಕ್ ಯು ಸರ್.
0: ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮಾದಪ್ಪ ಅವರು ಕರೆ ಮಾಡಿದ್ರು ಜಗಳೂರಿಂದ, ಅವರು ಕೂಡ ಕರೆ ಮಾಡಿ ಅವರ ಕಾಂಬಿನೇಷನ್ ಫುಡ್ ನ ಹೇಳಿದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಫುಡ್ ಕಾಂಬಿನೇಷನ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನನಗೆ ಈ ಫುಡ್ ಕಾಂಬಿನೇಷನ್ ಅಂತ ಬಂದಾಗ ನನಗೊಂದು ಸೀನ್ ನೆನಪಾಗುತ್ತೆ ಫಿಲ್ಮಿಂದು. ಸೊ ಕಿಶೋರ್ ಅವರು ಮುದ್ದೆ ಇದೆಲ್ಲ ಏನು ಟೀ ಎಲ್ಲ ಕಲ್ಸ್ಕೊಂಡು ತಿನ್ನೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಥರ ಕೆಲವೊಬ್ಬರಿಗೆ ಒಂದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತೆ, ಆ ಥರದ್ದು ಕೂಡ ಏನೋ ಟ್ರೈ ಮಾಡಿದಿರಾ ಅಂತಂದ್ರೆ ಅದನ್ನು ಹೇಳ್ಬೋದು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ನಮಸ್ಕಾರ ಸರ್.
0: ನಮಸ್ತೆ, ಯಾರಿದು?
2: ಶಿವಮೊಗ್ಗದಿಂದ ಸರ್, ಇಲ್ಲೇ ಬಸನಗುಡಿ.
0: ಓಕೆ, ತಮ್ಮ ಹೆಸರು ಸರ್?
2: ವೀರೇಶ್ ಅಂತ ಸರ್.
0: ವೀರೇಶ್ ಅಂತನಾ? ಓಕೆ, ವೀರೇಶ್ ಅವರು ಏನ್ ಮಾಡ್ಕೊಂಡಿರೋದು? ಸೂಪರ್ ಸೂಪರ್. ಇವತ್ತು ಬರ್ಬೋದಾಗರ ಸಂಜೆ ಮಳೆ ಬಂದ್ರೆ?
2: ಬನ್ನಿ ಸರ್. ಇದು
0: ನೀವು ಮಂಡಕ್ಕಿ ಬೋಂಡ ಏನೋ ಕೊಡ್ತೀರಾ, ಆದ್ರೆ ನಿಮಗೆ ಏನೇನ್ ಇಷ್ಟ ಸರ್ ಅದನ್ನ ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವ್ ಏನೇನ್ ಕಾಂಬಿನೇಷನ್ ಮಾಡ್ಕೊಳ್ತೀರಾ?
2: ನಮಗೆ ಮಾಮೂಲಿ ಸರ್, ನಮಗೆ ಒಗ್ಗರಣೆ ಮಂಡಕ್ಕಿ ಮೆಣಸಿನಕಾಯಿ ಟಿಫನ್ ಅಲ್ಲಿ, ಆಮೇಲೆ ಮಧ್ಯಾಹ್ನ ಊಟದಲ್ಲಿ ಈಗ ಚಪಾತಿ ಮಾವಿನ ಸೀಸನ್ ಇರೋದ್ರಿಂದ ಮಾವಿನ ಸಿಕರಣಿ ಮಾಡ್ತೇವೆ. ಚಪಾತಿ ಸಿಕರಣಿ ಬಾರಿ ಕಾಂಬಿನೇಷನ್ ಸರ್. ಒಂದ್ಸಲ ಟ್ರೈ ಮಾಡಿ, ಬಾರಿ ಚೆನ್ನಾಗಿರುತ್ತೆ, ಒಳಗೆ ಉಣಂಗ ಆಗುತ್ತೆ ಅದು. ಆಮೇಲೆ ಇನ್ನ ಮಾಮೂಲಿ ಸರ್, ಎಲ್ಲದಕ್ಕೂ ವೆರೈಟಿ ವೆರೈಟಿ ಬೇಕೇ ಬೇಕಾಗುತ್ತೆ ತಿಂಡಿ ಈಗ ಒಂದ್ಸಲ.
0: ಅದೇ ವೆರೈಟಿ ಏನಂತ ನಾವು ಕೇಳೋದು ಇವತ್ತು.
2: ನಮ್ಮಲ್ಲಿ ಈ ಸಲ ಚಳಕ ವರ್ಷಕ್ಕೊಂದಲ್ಲ ಚಳಕ ಅಂತ ಬರುತ್ತೆ ಸರ್, ಉಪ್ಪಿನಕಾಯಿ. ಅದು ನಮ್ಮಲ್ಲಿ ವರ್ಷ ವರ್ಷ ಅಂತ ಸಂಜೆ ತರ್ತೀವಿ ಈ ಟೈಮಲ್ಲಿ. ಈ ಚಳಕ ಉಪ್ಪಿನಕಾಯಿ ಅಂದ್ರೆ ಬಾರಿ ಚೆನ್ನಾಗತ್ತೆ
0: ನಮಗಂತೂ. ಹಂಗಾರೆ ಚಳಕಾಯಿ ಉಪ್ಪಿನಕಾಯಿ ಈ ಟೈಮಲ್ಲಿ ಬೇಕು ನಿಮ್ಗೆ?
2: ನಮ್ಮ ಮನೇಲೆಲ್ಲ ಬರೇ ಮುದ್ದಿ ಬಟ್ಟರು ಕಾಳು ಸೊಪ್ಪಿನ ಕಾಳು ಅವೆಲ್ಲ ಬಹಳ ಮಾಡ್ತಾರೆ ಸರ್. ನಮಗೆಲ್ಲ ಸ್ವಲ್ಪ ಈಗ ಪುಂಡಿ ಪಲ್ಯ ರೊಟ್ಟಿ ದಾವಣಗೆರೆ ಸ್ಟೈಲ್ ಅಲ್ಲೆಲ್ಲ ಕೂತಿ ಚೆನ್ನಾಗಿ
0: ಮಾಡ್ತಾರೆ. ನಿಮಗೆ ಒಳ್ಳೆ ಮುದ್ದೆ ಊಟ ಇದ್ರೆ ಚೆನ್ನಾಗೆ.
2: ಹೌದು ಸರ್, ಹೌದು, ಮುದ್ದಿನ ಶಕ್ತಿ ಅಲ್ಲ ಸರ್ ಇದ್ರಲ್ಲಿ.
0: ಹೌದು ಹೌದು. ಸೊ ಈ ತರ ಫುಡ್ ಕಾಂಬಿನೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀರಾ ಗರ? ಓಕೆ ಸರ್, ಓಕೆ, ಥ್ಯಾಂಕ್ ಯು.
2: ಬನ್ನಿ ಸರ್, ಖಂಡಿತ ಒಂದು ಬಿಡು ಮಾಡ್ಕೊಂಡ್ ಬನ್ನಿ.
0: ಖಂಡಿತ ಬರೋಣ ಸರ್.
2: ನಿಮ್ಮ ಮಂಡಕ್ಕಿ ನಮ್ದು ಎಲ್ಲ ದಾವಣಗೆರೆ ಸಿಸ್ಟಮ್ ಸರ್, ಮಸಾಲೆ ಮಂಡಕ್ಕಿ, ಮೆಣಸಿನಕಾಯಿ, ಈರುಳ್ಳಿ ಬಜ್ಜಿ, ಪುಡಿ ಬಜ್ಜಿ ಚೆನ್ನಾಗಿರುತ್ತೆ, ಬನ್ನಿ ಎಲ್ಲಾರು ಕರ್ಕೊಂಡ್ ಬನ್ನಿ.
0: ಓಕೆ, ಇನ್ನೊಂದ್ಸರಿ ಹಂಗೆ ಹೇಳ್ಬಿಡಿ ಅಡ್ರೆಸ್ ಎಲ್ಲಿ ಅಂತ, ನಮ್ ಜನ ನೋಡ್ಕೊ ಬಂದ್ಬಿಡ್ಲಿ
2: ಸರ್. ನಮ್ಮ ಸೆಕೆಂಡ್ ಬಸಂಗುಡಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಅಂಪಿ ಸ್ಟೋರ್, ಪ್ರೊವಿಷನ್ ಸ್ಟೋರ್ ಇದೆ ಅಲ್ಲಿ ಬಂದ್ಬಿಟ್ಟು.
0: ಓಕೆ ಸೂಪರ್ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಓಕೆ, ವೀರೇಶ್ ಅವರು ಕರೆ ಮಾಡಿದ್ರು. ಸೊ ಅವರು ಮಂಡಕ್ಕಿ ಬೋಂಡ ಎಲ್ಲ ಕೊಡ್ತಾ ಇರ್ತಾರಂತೆ. ಅಂಡ್ ಅವ್ರಿಗೆ ಈ ರೀತಿ ಏನು ಚಪಾತಿ, ಮಾವಿನ ಹಣ್ಣಿನ ಶಿಕರಣ ಈ ಥರದ್ದೆಲ್ಲ ಕಾಂಬಿನೇಷನ್ಗಳು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇವತ್ತು ಕಾಲ್ ಮಾಡಿದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರವರ ಫುಡ್ ಕಾಂಬಿನೇಷನ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಅಂಡ್ ಆಬ್ವಿಯಸ್ಲಿ ನಾನು ಹೇಳಿದೆ ಆಗಲೇ ನನಗೆ ಕೂಡ ಇಷ್ಟ ಆಗುವಂಥದ್ದು ಈ ಬಿಸಿ ಬಿಸಿ ಆಗಿರುವಂತಹ ಪಲಾವ್ ಆಗಿರ್ಬೋದು, ಆಮೇಲೆ ಉಪ್ಪಿಟ್ಟು ಆಗಿರ್ಬೋದು, ಇಂತಹ ತಿಂಡಿಗಳ ಜೊತೆನಲ್ಲಿ ಟೀ ಇದ್ರೆ ಚೆನ್ನಾಗಿ. ಆ್ಯಂಡ್ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಟೀನ ಕುಡಿದೀನಿ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಏನು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತಂದರೆ ರೊಟ್ಟಿ ಪಲ್ಯ ತಿನ್ಬೇಕಾದ್ರೆ ಆಗಾಗ ಸ್ವಲ್ಪ ಮಿಕ್ಸ್ಚರ್ ತಿನ್ಬೇಕು ಅಂತ ಅನಿಸ್ತಿರುತ್ತೆ, ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನನಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ. ನಿಮಗೂ ಕೂಡ ಈ ರೀತಿ ಏನಾದರೂ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ಗಳನ್ನ ಟ್ರೈ ಮಾಡಿದ್ರೆ ಅಂತಂದರೆ ನಿಮಗೆ ಇಷ್ಟ ಆಗಿರುವಂತಹ ಫುಡ್ ಕಾಂಬಿನೇಷನ್ ಬಗ್ಗೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಯಾರೆಲ್ಲ ಕರೆ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ. ಎಲ್ಲ ಶೋಗಳನ್ನು ಕೂಡ ಎಂಜಾಯ್ ಮಾಡ್ತಾರೆ ಕೇಳ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
4: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
7: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
9: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
14: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಸ್ನೇಹಶ್ರೇಯ ವೃದ್ಧಾಶ್ರಮದಲ್ಲಿ ತಾಯಂದಿರ ದಿನಾಚರಣೆಯನ್ನು ಬಟ್ಟೆ ಹಣ್ಣು ಹಂಚುವ ಮೂಲಕ ಆಚರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶಾರದಾ ಶ್ರೀಧರ್ ಮೂರ್ತಿ BR ಅವರು ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಅವರೊಂದಿಗೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್, SP, ಪ್ರಧಾನ ಕಾರ್ಯದರ್ಶಿ ಉಮೇಶ್ KV, ಪತ್ರಿಕಾ ಸಂಚಾಲಕರಾದ ಮಾಲತೇಶ್ ರಾಮಣ್ಣ, ಮಹಿಳಾ ಘಟಕದ ಅಧ್ಯಕ್ಷರಾದ ಶಾರದಾ ಶ್ರೀಧರ ಮೂರ್ತಿ BR, ಅನ್ನಪೂರ್ಣ ಉಪಾಧ್ಯಕ್ಷರು, ಶಿಲ್ಪಾ ಪ್ರಧಾನ ಕಾರ್ಯದರ್ಶಿ, ಶಾಂತಮ್ಮ, ಕೃಷ್ಣವೇಣಿ, ಸೌಭಾಗ್ಯ, ರಾಮುವಿ, ಸಂಗಮೇಶ್, ವಿಜಯರಾಜ್ ಇತರರು ಭಾಗವಹಿಸಿದ್ದರು. ಮುಂದಿನ ವಿವರ. ಭದ್ರಾವತಿ ತಾಲೂಕು ಕೇಂದ್ರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ವಹಣೆ ಮಾಡಲು 2 ವರ್ಷಗಳ ಅವಧಿಗೆ ನಿರ್ವಹಣಾ ಸಮಿತಿಯನ್ನು ರಚಿಸಬೇಕಾಗಿದ್ದು, ಪರಿಶಿಷ್ಟ ಜಾತಿಗೆ ಸೇರಿದ 3 ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಸಲುವಾಗಿ RJ ಆಹ್ವಾನಿಸಿದೆ. ಭದ್ರಾವತಿ ತಾಲೂಕಿನಲ್ಲಿ ವಾಸಿಸುತ್ತಿರುವ ಹಾಗೂ ಬೇರೆ ಯಾವುದೇ ಸಮಿತಿಗಳಲ್ಲಿ ನೇಮಕಗೊಳ್ಳದಿರುವ ಪರಿಶಿಷ್ಟ ಜಾತಿಯ ಆಸಕ್ತರು RJ ನಮೂನೆಯನ್ನು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯಿತಿ ಹಿಂಭಾಗ, ಭದ್ರಾವತಿ ಇಲ್ಲಿಂದ ಪಡೆದು ಭರ್ತಿ ಮಾಡಿದ RJ ಸ್ವಯಂ ದೃಢೀಕರಣ, ಜಾತಿ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡನ್ನು ಲಗತ್ತಿಸಿ May 20 ಸಲ್ಲಿಸುವಂತೆ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 0828226361 ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿ ಸ್ಥಾಪನೆಯಾಗಬೇಕು ಎಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ B. Gopinath ಒತ್ತಾಯಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿ ಸ್ಥಾಪನೆಯಾಗಬೇಕು. ಬೇರೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಗಬಾರದು ಎನ್ನುವ ವಕೀಲರ ಸಂಘದ ಹೋರಾಟಕ್ಕೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದ್ದಾರೆ. ಕಂಠೀರವ ಸ್ಟುಡಿಯೋಸ್ ಅಧ್ಯಕ್ಷರ ಆಶಯದಂತೆ ಸ್ಟುಡಿಯೋದ ನೂತನ ಘಟಕ ಸ್ಥಾಪಿಸಲು ಹಾರನಹಳ್ಳಿ ಹೋಬಳಿಯ ಜಾಜುಹಳ್ಳಿ ಗ್ರಾಮದಲ್ಲಿ ಲಭ್ಯವಿರುವ 25 ಎಕರೆ ಜಮೀನು ಮಂಜೂರಾತಿ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡಬೇಕು. ಶಿವಮೊಗ್ಗದ ನೈಸರ್ಗಿಕ ಸೌಂದರ್ಯವು ಹೊರಾಂಗಣ ಚಿತ್ರೀಕರಣಕ್ಕೆ ಪೂರಕವಾಗಿ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಮತ್ತು ಕಾರವಾರ ಜಿಲ್ಲೆಗಳು ಸಮೀಪ ಇರುವ ಕಾರಣ ಈ ಸ್ಥಳ ಆಯ್ಕೆ ಮಾಡಲಾಗಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದಿದ್ದು, ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಜಮೀನು ಮಂಜೂರು ಮಾಡಬೇಕು ಎಂದಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಮೇ 16 ಬೆಳಗ್ಗೆ 10 ಗಂಟೆಗೆ ಉದ್ಯೋಗ ಆಕಾಂಕ್ಷಿಗಳಿಗಾಗಿ ಉಚಿತ ನೇರ ಸಂದರ್ಶನ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಖಾಸಗಿ ಕಂಪನಿಯಾದ ಸ್ಪ್ರೈಡ್ ಫಾರ್ಮ್ ಸೈನ್ಸ್ ಲಿಮಿಟೆಡ್ನ ಪ್ರಮುಖರು ಭಾಗವಹಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಡಿಪ್ಲೊಮಾ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ತರಬೇಕು. ಸಂದರ್ಶನವು ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲೇ ನಡೆಯಲಿದೆ. ಮುಂದಿನ ವಿವರ. ಈ ಬಾರಿ ಬೇಸಿಗೆ ಶಿವಮೊಗ್ಗ ಜಿಲ್ಲೆಯ ಜನರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ದಿನದಿಂದ ದಿನಕ್ಕೆ ತಾಪಮಾನ ಏರುತ್ತಲೇ ಇದೆ. ಬಿಸಿಲಿನ ಝಳದಿಂದ ಜನರು ಕಂಗಾಲಾಗಿದ್ದಾರೆ. ಬಿರುಬಿಸಿಲು, ಬಿಸಿಗಾಳಿ ಜಲಚರಗಳಿಗೂ ಸಂಕಷ್ಟ ಉಂಟು ಮಾಡಿದೆ. ತೀವ್ರವಾದ ಬಿಸಿಗೆ ನೀರಿನಲ್ಲಿರುವ ಮತ್ಸ್ಯ ಸಂಕುಲದ ಪ್ರಾಣಕ್ಕೂ ಕಂಟಕವಾಗುವ ಅಪಾಯವಿದೆ. ಕಳೆದ ವರ್ಷ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಸಮೀಪದ 2 ಕೆರೆಗಳಲ್ಲಿ ಸುಮಾರು 5 ಕ್ವಿಂಟಲ್ಗಳಷ್ಟು ಮೀನುಗಳು ಮೃತಪಟ್ಟಿದ್ದವು. ಈ ವರ್ಷವೂ ಮತ್ತೆ ಮೀನು ಸಾಕಾಣೆದಾರರಿಗೆ, ಕೆರೆಗಳನ್ನು ಗುತ್ತಿಗೆ ಪಡೆದವರಿಗೆ ನಷ್ಟದ ಆತಂಕ ಶುರುವಾಗಿದೆ. ತಾಪಮಾನ ಇದೇ ರೀತಿ ಏರಿಕೆಯಾದರೆ ಇನ್ನೂ 1 ತಿಂಗಳು ಮೀನುಗಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿದೆ. ಬೇಸಿಗೆಯಲ್ಲಿ ಕೆರೆಗಳ ನೀರಿನ ಸಂಗ್ರಹ ಮಟ್ಟ ಕುಸಿತವಾಗುತ್ತಿದೆ. ಅದೇ ಸಂದರ್ಭದಲ್ಲಿ ನೀರಿನ ಉಷ್ಣಾಂಶ ಹೆಚ್ಚಾಗುತ್ತಿದೆ. ಈ ಬೆಳವಣಿಗೆ ಮತ್ಸ್ಯ ಸಂತತಿಗೆ ಶಾಪವಾಗಿ ಪರಿಣಮಿಸಿದೆ. ಇನ್ನೊಂದೆಡೆ ಮೀನು ಸಾಕಾಣಿಕೆದಾರರ ಎಡವಟ್ಟು ಕೂಡ ಮೀನುಗಳ ಪ್ರಾಣಕ್ಕೆ ಸಂಚಕಾರ ತರುತ್ತಿದೆ. ಬೇಸಿಗೆ ಆರಂಭದಲ್ಲಿಯೇ ಕೆರೆಗಳಲ್ಲಿರುವ ಬೆಳೆದ ಮೀನುಗಳನ್ನು ಹಿಡಿದರೆ ಸಮಸ್ಯೆಯಾಗುವುದಿಲ್ಲ. ಆದರೆ ಮೀನುಗಳು ಮತ್ತಷ್ಟು ಬಲಿತರೆ ಹೆಚ್ಚು ತೂಕ ಸಿಗುತ್ತದೆ ಎಂಬ ಕಾರಣಕ್ಕೆ ಮೀನುಗಳನ್ನು ಹಿಡಿಯುವುದಿಲ್ಲ. ಇದು ಮೀನುಗಳ ಸಾಮೂಹಿಕ ಸಾವಿಗೆ ಕಾರಣವಾಗುತ್ತದೆ. ಕೆರೆಯಲ್ಲಿ ಮೀನುಗಳಿಗೆ ಬೇಸಿಗೆಯಲ್ಲಿ ಹೆಚ್ಚು ಸ್ಥಳಾವಕಾಶ ಬೇಕಾಗುತ್ತದೆ. ಬಲಿತ ಮೀನುಗಳಿರುವುದರಿಂದ ಸ್ಥಳಾವಕಾಶ ಕಡಿಮೆಯಾಗುತ್ತದೆ. ಬೇಸಿಗೆಯಲ್ಲಿ ಕೆರೆಯ ನೀರಿನ ಸಂಗ್ರಹ ಕಡಿಮೆಯಾಗುವುದರಿಂದ ಮೀನುಗಳು ನಿರಾಳವಾಗಿ ಜೀವಿಸುವುದು ಕಷ್ಟವಾಗುತ್ತದೆ. ಜಿಲ್ಲೆಯ ಕೆರೆಕಟ್ಟೆಗಳು ಮಾತ್ರವಲ್ಲದೆ ತುಂಗಾ ನದಿಯು ಮೀನುಗಳಿಗೆ ಕ್ಷೇಮವಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ತುಂಗಾ ನದಿಗೆ ಸೇರುವ ತ್ಯಾಜ್ಯವೂ ಹೆಚ್ಚಿದೆ. ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ಮಲಿನ ಮಿತಿ ಮೀರಿದೆ. ಇದರಿಂದ ತುಂಗೆಯ ಮಡಿಲಿನಲ್ಲಿ ಆಶ್ರಯ ಪಡೆದಿದ್ದ ಮೀನುಗಳು ಕ್ರಮೇಣ ನಾಶವಾಗುತ್ತಿವೆ. ಶಿವಮೊಗ್ಗ ಸುತ್ತಮುತ್ತ ಸುಮಾರು 20 ವರ್ಷಗಳ ಹಿಂದೆ ದಿನಕ್ಕೆ 15-18 ಕೆಜಿ ಮೀನು ಹಿಡಿಯುತ್ತಿದ್ದ ಮೀನುಗಾರರಿಗೆ ಈಗ 1-2 ಕೆಜಿ ಸಿಕ್ಕರೆ ಹೆಚ್ಚು ಎನ್ನುವಂತಾಗಿದೆ. ಶಿವಮೊಗ್ಗ ನಗರದ ತ್ಯಾಜ್ಯದ ನೀರು ತುಂಗೆ ಒಡಲು ಸೇರುವುದರಿಂದ ಅದು ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಂಭೀರ ಪರಿಣಾಮ ಬೀರುತ್ತಿದೆ. ಸುಮಾರು 15 ತಳಿಗಳು ಶಿವಮೊಗ್ಗ ಸುತ್ತಮುತ್ತಲಿನ ತುಂಗಾ ನದಿಯಲ್ಲಿತ್ತು. ಆದರೆ ಈಗ ಉಳಿದಿರುವುದು ಬಾಂಬಾ ಕಾಟ್ಲ ತಳಿ ಮಾತ್ರ. ಮಲಿನ ನೀರಲ್ಲೂ ಆಮ್ಲಜನಕ ಸೇವಿಸುವ ಗುಣವೇ ಈ ತಳಿಯನ್ನು ಉಳಿಸಿದೆ. ಆದರೆ ಇದರ ಪ್ರಮಾಣವು ಕಡಿಮೆಯಾಗಿದೆ ಎಂಬ ಆತಂಕ ಮೀನುಗಾರರದ್ದು. ಹದ್ದಿನ ಮೀನು, ಗಿರ್ಲ್, ದೊಡ್ಲೆ ಮೀನು, ಹಾವು ಮೀನು, ಗೆಂಡೆ ಮೀನು ಹೀಗೆ 15ಕ್ಕೂ ಹೆಚ್ಚು ಮೀನಿನ ತಳಿಗಳು 20 ವರ್ಷಗಳ ಹಿಂದೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಹರಿಯುವ ತುಂಗಾ ನದಿಯಲ್ಲಿದ್ದವು. ಕ್ರಮೇಣ ನದಿಗೆ ಸೇರುವ ಮಲಿನ ನೀರು ಹೆಚ್ಚಾದಂತೆ ಇವುಗಳ ಉಸಿರಾಟಕ್ಕೂ ಸಮಸ್ಯೆಯಾಗಿ ಸಂತತಿ ನಾಶವಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಉಪವಿಭಾಗವೊಂದರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳ ತೆರವು ಕಾಮಗಾರಿ ಇರುವುದರಿಂದ ಮೇ 13-14 ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ರವರೆಗೆ ದುರ್ಗಿಗುಡಿಯ ಸೀತಾರಾಮ ಕಲ್ಯಾಣ ಮಂದಿರ ಅಡ್ಡರಸ್ತೆ, ಶನಿ ಮಹಾತ್ಮ ದೇವಸ್ಥಾನದ ಅಡ್ಡರಸ್ತೆ, ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ, ಮಾತೃವಾತ್ಸಲ್ಯ ಆಸ್ಪತ್ರೆ, ಮಲ್ಲಿಕಾರ್ಜುನ ಚಿತ್ರಮಂದಿರದ ಅಡ್ಡರಸ್ತೆ, ಪಾರ್ಕ್ ಬಡಾವಣೆ ಹಾಗೂ ದುರ್ಗಿಗುಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯ ಗ್ರಾಮೀಣ ಪಾಲನೆ ಮತ್ತು ನಿರ್ವಹಣೆ ಕುರಿತು ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಮೇ 16 ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1 ರವರೆಗೆ ಜನಸಂಪರ್ಕ ಸಭೆ ಏರ್ಪಡಿಸಲಾಗಿದೆ. ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಜನಸಂಪರ್ಕ ಸಭೆಯಲ್ಲಿ ಪ್ರಸ್ತಾಪಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ May 15 ITI ಕಾಲೇಜಿನ 32nd ವಾರ್ಷಿಕೋತ್ಸವ ಅಂಗವಾಗಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ವೀರಶೈವಲಿಂಗಾಯಿತ ವಧುವರರ ಸಮ್ಮೇಳನ ಜರುಗಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ವಿಘ್ನೇಶ್ವರ ಸೋಲಾಪುರ ತಿಳಿಸಿದ್ದಾರೆ. ಅಂದು ಬೆಳಗ್ಗೆ 10 ಹೊಳೆಹೊನ್ನೂರು ಡಾಕ್ಟರ್ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ಚನ್ನಬಸಪ್ಪ ಉದ್ಘಾಟಿಸಲಿದ್ದಾರೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಮಳಲಿ ಮಠದ ಶ್ರೀ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ, ದುಗ್ಲಿ ಕಂಡೇದಹಳ್ಳಿಯ ಶ್ರೀ ರೇಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಲಿದ್ದು, ಉದ್ಯಮಿಗಳಾದ ವಿಎಸ್ ಗೀತಾ, ಜಿ ಸೋಮಶೇಖರ್, ಎಚ್ಎಸ್ ರಾಕೇಶ್ ಆರಾಧ್ಯ, ಎಚ್ವಿ ರವೀಶ್ ಭಾಗವಹಿಸುವರು ಎಂದರು. ಶಿವಮೊಗ್ಗ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಜೀವ ಸದಸ್ಯೆ ರುಕ್ಮಿಣಿ ವೇದವ್ಯಾಸ, ಕರಡಿ ಇಳಕಲ್ ಪಟ್ಟಣದ ಶ್ರೀ ಜಗದ್ಗುರು ಪಂಚಾಚಾರ್ಯ ಶಿಕ್ಷಣ ಸೊಸೈಟಿ ಕಾರ್ಯದರ್ಶಿ ಶಿವಯ್ಯ ಹಿರೇಮಠ್, ಜಿಲ್ಲಾ ವೀರಶೈವ ಜಂಗಮ ಅರ್ಚಕರ ಮತ್ತು ಪುರೋಹಿತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಜಿ ವಿರೂಪಾಕ್ಷಯ್ಯ ಶಾಸ್ತ್ರಿ ಅವರಿಗೆ ಗುರುರಕ್ಷೆ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಉತ್ಸವ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮವನ್ನು May 16 and 17 ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಎನ್ ಸಜ್ಜನ್ ತಿಳಿಸಿದರು. 46 ಸದಸ್ಯರೊಂದಿಗೆ 1925 ಆರಂಭವಾದ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘ ಪ್ರಸ್ತುತ 5,000 ಅಧಿಕ ಸದಸ್ಯರು ಹಾಗೂ 14 crore ರು ಠೇವಣಿ ಹೊಂದಿದೆ. ಇಂತಹ ಸಂಸ್ಥೆಯ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಿವಮೊಗ್ಗದಲ್ಲಿ 35 ನಂತರ ನಡೆಯುತ್ತಿರುವ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಜಿಲ್ಲೆ ಹಾಗೂ ಸಮಾಜದ ಹೊರ ಜಿಲ್ಲೆಗಳ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. 17:00 ಗಾಂಧಿ ಬಜಾರ್ ಬಸವೇಶ್ವರ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಆರಂಭವಾಗಿ ಅಲ್ಲಮಪ್ರಭು ಮೈದಾನ ತಲುಪಲಿದೆ. ಅಲ್ಲಿ ಧಾರ್ಮಿಕ ಸಭೆ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿನಂದನಾ ಸಮಾರಂಭ ನಡೆಯಲಿದೆ. ಸುಮಾರು 50,000 ಮಂದಿ ಸೇರುವ ನಿರೀಕ್ಷೆ ಇದೆ ಎಂದರು. ಸ್ವಾಗತ ಸಮಿತಿ ಖಜಾಂಜಿ ಎಸ್ಪಿ ದಿನೇಶ್ ಮಾತನಾಡಿ, ಬಸವೇಶ್ವರ

ಸೊಸೈಟಿ ಶತಮಾನೋತ್ಸವ ಸಮಾರಂಭವು ಮೇ 16 ಬೆಳಗ್ಗೆ 10 ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ಪ್ರಮುಖರಾದ ವಿನಕಪ್ಪ, ಚಂದ್ರಯ್ಯ, ವಿರೂಪಾಕ್ಷಪ್ಪ, ವಾಗ್ದೇವಿ, ಸುಜಾತ ಬಸವರಾಜ್, ಪಿ ರುದ್ರೇಶ್, ಪ್ರದೀಪ್, ವಿ ಎಲಿ ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್.
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್, ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
0: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
0: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ, AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
8: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
4: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100%, ಫಲಿತಾಂಶ. PKG 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
8: ಸಂಪರ್ಕಿಸಿ 9164444991. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ.
10: ಸ್ನೇಹಿತರೆ, ರಸ್ತೆ ಅನ್ನೋದು ಇಬ್ಬರಿಗೂ ಸೇರಿದ್ದು. ಸರ್ಕಾರ ನಮ್ಗೆ ಒಳ್ಳೆ ರಸ್ತೆ ಕೊಡ್ಬೇಕು, ನಾವು ಆ ರಸ್ತೆಯಲ್ಲಿ ಒಳ್ಳೆ ಡ್ರೈವರ್ ಆಗಿ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕೋದು ಪೊಲೀಸರಿಗೋಸ್ಕರ ಅಲ್ಲ, ನಿಮ್ಮ ಮನೆಯಲ್ಲಿ ಕಾಯ್ತಾ ಇರೋ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ? ಸೊ ಹಾಗಾದ್ರೆ ನೆನ್ಪಿಡಿ, ರಸ್ತೆ ನಿಯಮ ಪಾಲಿಸಿ ಸುರಕ್ಷಿತವಾಗಿ ಮನೆಗೆ ಸೇರಿ. ಸೊ ಸ್ನೇಹಿತರೆ, ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಇವತ್ತು ಬೆಳಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಅಮ್ಮನೋ ಅಥವಾ ವೈಫೋ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅಲ್ವಾ? ಆ ಆಶೀರ್ವಾದಕ್ಕೆ ಒಂದು ಬೆಲೆ ಕೊಡ್ಬೇಕಲ್ವಾ? ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ ಜಸ್ಟ್ ಪಕ್ಕದ ಏರಿಯಾಕ್ಕೆ ಹೋಗೋದಕ್ಕೆ ಹೆಲ್ಮೆಟ್ ಬೇಕಾ ಅಂತ. ಆದ್ರೆ ಸ್ನೇಹಿತರೆ ನೆನ್ಪಿಡಿ, ಅಪಘಾತ ಅನ್ನೋದು ಅಪಾಯಿಂಟ್ಮೆಂಟ್ ತಗೊಂಡು ಬರೋದಿಲ್ಲ. ನಿಮ್ಮ ತಲೆಗೆ ಹಾಕೋ ಹೆಲ್ಮೆಟ್ ನಿಮ್ಮನ್ನ ಮಾತ್ರ ಕಾಪಾಡಲ್ಲ, ನಿಮ್ಮ ಕುಟುಂಬದ ನಗುವನ್ನ ಕಾಪಾಡುತ್ತೆ. ಸರ್ಕಾರ ದಂಡ ಹಾಕುತ್ತೆ ಅನ್ನೋ ಭಯಕ್ಕಿಂತ ಜೀವ ಹೋಗುತ್ತೆ ಅನ್ನೋ ಜವಾಬ್ದಾರಿ ಇರಲಿ. ಹಾಗಾಗಿ ಸ್ನೇಹಿತರೆ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಯಾವಾಗಲೂ ISI ಮಾರ್ಕಿನ ಹೆಲ್ಮೆಟ್ ಅನ್ನೇ ಧರಿಸಿ. ಹಾಗೆ ಇನ್ನ ಎರಡನೇದಾಗಿ, ರೋಡ್ ನಲ್ಲಿ ಹೋಗ್ತಾ ಇರುವಾಗ ಹಿಂದೆಯಿಂದ ಸೈರನ್ ಸೌಂಡ್ ಕೇಳಿದಾಗ ತಕ್ಷಣ ನಾವೇನ್ ಮಾಡ್ತೀವಿ ಹೇಳಿ? ರೇಸ್ ಮಾಡ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ಹಾಗೆ ಮಾಡಕ್ ಹೋಗ್ಬೇಡಿ. ಆ ಸೈರನ್ ಸೌಂಡ್ ಒಂಥರ ಉಸಿರಾಟದ ಕಿರುಚಾಟ ಇದ್ದ ಹಾಗೆ. ಆ ಆಂಬ್ಯುಲೆನ್ಸ್ ಒಳಗೆ ಇರೋದು ಯಾರೋ ಅಪರಿಚಿತರಲ್ಲ ಸ್ನೇಹಿತರೆ, ಒಬ್ಬರ ಪ್ರಾಣವಾಗಿರುತ್ತೆ. ನೀವು ಆ 10 ಸೆಕೆಂಡ್ ದಾರಿ ಬಿಟ್ಕೊಟ್ರೆ ಒಂದು ಜೀವ ಉಳಿಸಿದ ಪುಣ್ಯ ನಿಮ್ಗೆ ಸಿಗುತ್ತೆ. ನೀವು ಹೀರೋ ಆಗಕ್ಕೆ ಒಂದು ಒಳ್ಳೆ ಚಾನ್ಸ್ ನೋಡಿ. ಸೊ ಹೀಗಾಗಿ ಸೈರನ್ ಸೌಂಡ್ ಕೇಳಿದ ತಕ್ಷಣ ನೀವು ರಸ್ತೆಯ ಎಡಭಾಗಕ್ಕೆ ಸರಿದು ದಾರಿ ಮಾಡ್ಕೊಡೋದು ಉತ್ತಮ. ಹಾಗೆ ಗಂಭೀರ ಪರಿಸ್ಥಿತಿಗಳಲ್ಲಿ ಪೊಲೀಸರಿಗೆ ಸಹಕರಿಸೋದು ಕೂಡ ಉತ್ತಮ ಕಾರ್ಯ ಅಂತಾನೆ ಹೇಳ್ಬೋದು. ಇನ್ನ ಕುಡಿದು ವಾಹನ ಚಲಾಯಿಸಬೇಡಿ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಪಾರ್ಟಿ ಅಂತಂದ್ರೆ ಜೋಶ್ ಇರ್ಬೇಕು, ಖುಷಿ ಇರ್ಬೇಕು, ಆದ್ರೆ ಆ ಪಾರ್ಟಿ ನಿಮ್ಮ ಜೀವನದ ಕೊನೆ ಪಾರ್ಟಿ ಆಗ್ಬಾರ್ದು ಅಲ್ವಾ? ಕುಡಿದು ಗಾಡಿ ಓಡಿಸೋದು ಅಂದ್ರೆ ಅದು ಸಾಹಸ ಅಲ್ಲ ಸ್ನೇಹಿತರೆ, ಅದು ಮೂರ್ಖತನ ಅಂತಾನೆ ಹೇಳ್ಬೋದು. ನಿಮಗಾಗಿ ಆಟೋಗಳಿದ್ದಾವೆ, ಕ್ಯಾಬ್ಸ್ಗಳಿದ್ದಾವೆ, ಹಾಗೆ ಫ್ರೆಂಡ್ಸ್ ಇದ್ದಾರೆ. ಒಂದ್ ರಾತ್ರಿ ಗಾಡಿಯನ್ನ ಅಲ್ಲೇ ಬಿಟ್ಟು ಹೋದ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ, ಆದ್ರೆ ಜೀವ ಹೋದ್ರೆ ಎಲ್ಲವೂ ಮುಗೀತು ಅಂತಾನೆ ಅರ್ಥ. ಸೊ ಹಾಗಾಗಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಸೊ ಸ್ನೇಹಿತರೆ, ರಸ್ತೆ ಸುರಕ್ಷತೆ ಅನ್ನೋದು ಸರ್ಕಾರಿ ಇಲಾಖೆಯ ಕೆಲಸ ಮಾತ್ರ ಅಲ್ಲ, ಅದು ನಮ್ಮೆಲ್ಲರ ಸಂಸ್ಕೃತಿ ಆಗಿರುತ್ತೆ. ಸೊ ನಿಮ್ ಹತ್ರ ಯಾವ್ದಾದ್ರು ಸ್ಫೂರ್ತಿದಾಯಕ ಕತೆ ಇದೆಯಾ, ಅಥವಾ ನಿಮ್ಮ ಏರಿಯಾದ ಟ್ರಾಫಿಕ್ ಬಗ್ಗೆ ಏನಾದ್ರೂ ಹೇಳಬೇಕಿದೆಯಾ? ಹಾಗಾದ್ರೆ ಈ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಮಾಡಿ 9680969279 ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಕಳೆದ ಭಾಗದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಡ್ರೈವ್ ಮಾಡಿ, ಹಾಗೆ ಕುಡಿದ ಸಮಯದಲ್ಲಿ ಡ್ರೈವ್ ಮಾಡಕ್ ಹೋಗ್ಬೇಡಿ ಅನ್ನೋ ಮಾಹಿತಿಯನ್ನ ತಿಳಿಸಿದಾಯ್ತು. ಹಾಗಾದ್ರೆ ಈಗ ಮತ್ತೊಂದು ವಿಷಯವಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಗಾಡಿ ಓಡಿಸುವಾಗ ಒಂದು ವಾಟ್ಸ್ಆಪ್ ಮೆಸೇಜ್ ನೋಡೋದಕ್ಕೆ ನೀವು ತಗೊಳ್ತಾ ಇರೋದು ಒಂದು 5 ಸೆಕೆಂಡ್ ಅಂತ ಅನ್ಕೊಳ್ಳಿ. ಆದ್ರೆ ಸ್ನೇಹಿತರೆ, 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇರೋ ನಿಮ್ಮ ಗಾಡಿ ಆ 5 ಸೆಕೆಂಡ್ ನಲ್ಲಿ ಒಂದು ಫುಟ್ಬಾಲ್ ಮೈದಾನದಷ್ಟು ದೂರ ಕ್ರಮಿಸಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಕಣ್ಣು ರಸ್ತೆ ಮೇಲಿರೋದಿಲ್ಲ. ಹಲೋ ಅನ್ನೋದಕ್ಕೆ ಹೋಗಿ ಗುಡ್ ಬೈ ಹೇಳೋ ಪರಿಸ್ಥಿತಿನ ತಂದ್ಕೊಳ್ಬೇಡಿ ಸ್ನೇಹಿತರೆ. ಒಂದು ಸ್ಟೇಟಸ್ ಅಪ್ಡೇಟ್ ಮಾಡೋದಕ್ಕೆ ಹೋಗಿ ನಿಮ್ಮ ಲೈಫ್ ಅಪ್ಡೇಟ್ ಅನ್ನೇ ನಿಲ್ಲಿಸಬಹುದು. ಹಾಗೆ

ಕ್ಯಾಮೆರಾಗಳು ಅಳವಡಿಸಿರ್ತಾರೆ ಹುಷಾರು. ಈಗ ನಗರಗಳಲ್ಲಿ ಸ್ಮಾರ್ಟ್ ಕ್ಯಾಮೆರಾಗಳಿವೆ, ಪೊಲೀಸರು ಇಲ್ದಿದ್ರು ಕೂಡ ನಿಮ್ಮ ಮನೆಗೆ ಚಲನ್ ಅಂತೂ ಬರುತ್ತೆ. ಸೊ ಹಾಗಾಗಿ ಸ್ಮಾರ್ಟ್ ಆಗಿ ಬಾಳಿ ಸ್ನೇಹಿತರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಕೇಳಿ. ತುಂಬಾ ಅರ್ಜೆಂಟ್ ಕಾಲ್ ಇದ್ರೆ ಗಾಡಿಯನ್ನ ರಸ್ತೆ ಬದಿಯಲ್ಲಿ ಹಾಕಿ ಸೇಫ್ ಆಗಿ ನಿಲ್ಲಿಸಿ ಆಮೇಲೆ ಮಾತನಾಡಿ. ಹಾಗೆ ಇನ್ನ ಎರಡನೇದಾಗಿ, ಗಾಡಿ ಹತ್ತೋಕ್ಕಿಂತ ಮುಂಚೆ ಫೋನ್ ಅನ್ನ ಡು ನಾಟ್ ಡಿಸ್ಟರ್ಬ್ ಮೋಡ್ ನಲ್ಲಿ ಇಡಿ. ಇನ್ನ ಮೂರನೇದಾಗಿ, ಮನೆಯವರಿಗೆ ಮೊದಲೇ ಹೇಳಿ, ನಾನು ಡ್ರೈವಿಂಗ್ ನಲ್ಲಿ ಇರ್ತೀನಿ, ಕಾಲ್ ಮಾಡಬೇಡಿ, ನಾನು ಡ್ರೈವ್ ಮುಗಿದ ತಕ್ಷಣ ನಾನೇ ಮಾಡ್ತೀನಿ ಅಂತ ಒಂದ್ ಮಾತು ಹೇಳಿ. ನೆನ್ಪಿಡಿ ಸ್ನೇಹಿತರೆ, ನೀವು ಮನೆಗೆ ಹೋಗೋದು ಮುಖ್ಯ, ಮೊಬೈಲ್ ಕಾಲ್ ಅನ್ನ ಅಟೆಂಡ್ ಮಾಡೋದಲ್ಲ. ನೀವು ಡ್ರೈವ್ ಮಾಡ್ತಾ ಇರುವಾಗ ನಿಮ್ಮ ಫೋನ್ ರಿಂಗ್ ಆದಾಗ ಅದು ನಿಮ್ಮ ಸಾವಿನ ಗಂಟೆ ಆಗದಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಮತ್ತಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ ಸ್ನೇಹಿತರೆ. ಸ್ವಲ್ಪ ಕೇಳಿ, ಇಲ್ಲಿ ರೋಡ್ ನಲ್ಲಿ ಟ್ರಾಫಿಕ್ ಇದೆ ಅಂತ ಸಡನ್ ಆಗಿ ಗಾಡಿನ ಫುಟ್ಪಾತ್ ಮೇಲೆ ಹತ್ತಿಸ್ಬೇಡಿ. ಫುಟ್ಪಾತ್ ಇರೋದು ಜನರು ನೆಮ್ಮದಿಯಾಗಿ ನಡ್ಕೊಂಡು ಹೋಗೋದಕ್ಕೆ, ನಿಮ್ಮ ಬೈಕ್ ರೇಸ್ ಮಾಡೋದಕ್ಕಲ್ಲ. ಸೊ ನೀವು ಅಲ್ಲಿ ಗಾಡಿ ತಂದ್ರೆ ಪಾಪ ವಯಸ್ಸಾದವರು ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಹೇಳಿ, ಅರ್ಜೆಂಟ್ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಆದ್ರೆ ಇನ್ನೊಬ್ಬರ ದಾರಿನ ಬಂದ್ ಮಾಡೋದು ಯಾವ ನ್ಯಾಯ ಹೇಳಿ? ಪ್ಲೀಸ್ ದಯವಿಟ್ಟು ಫುಟ್ಪಾತ್ ಅನ್ನ ಪಾದಚಾರಿಗಳಿಗೆ ಬಿಟ್ಬಿಡಿ, ನೀವು ರೋಡ್ ಅಲ್ಲೇ ಇರಿ, ಸ್ವಲ್ಪ ಪೇಷನ್ಸ್ ನ ತಂದ್ಕೊಳ್ಳಿ. ಹಾಗೆ ಅನಗತ್ಯವಾಗಿ ಹಾರ್ನ್ ಅನ್ನ ಮಾಡಬೇಡಿ. ಓಕೆ, ಸೌಂಡ್ ಪಾರ್ಟಿಗಳೇ ಕೇಳಿ, ಇಲ್ಲಿ ಸಿಗ್ನಲ್ ಇನ್ನು ರೆಡ್ ಇರುತ್ತೆ, ಆದ್ರೆ ಹಿಂದ್ಗಡೆಯಿಂದ ಪೋಮ್ ಪೋಮ್ ಅಂತ ಹಾರ್ನ್ ಶುರು ಮಾಡ್ತೀರಾ. ಹಾರ್ನ್ ಮಾಡಿದ ತಕ್ಷಣ ಸಿಗ್ನಲ್ ಗ್ರೀನ್ ಆಗಲ್ಲ ಅಲ್ವಾ? ಅನಗತ್ಯ ಸೌಂಡ್ ಮಾಡಿ ಬೇರೆಯವರಿಗೆ ಕಿರಿಕಿರಿ ಮಾಡಬೇಡಿ. ಆಸ್ಪತ್ರೆ, ಸ್ಕೂಲ್ ಹತ್ತಿರ ಅಂತೂ ಹಾರ್ನ್ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಸಮಾಧಾನ ಇರ್ಲಿ, ಹಾರ್ನ್ ಕಡಿಮೆ ಮಾಡಿ, ಶಾಂತಿಯಿಂದ ಡ್ರೈವ್ ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಾ, ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೆ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫ್.

0: ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈ ರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
1: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
1: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
5: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಮುಳ್ಳೆಲ್ಲಿದೆ ಅಂತ ಗೊತ್ತೇ ಇರುತ್ತೆ. ಯಾವ ಮುಳ್ಳು ಅಂತ ಕೇಳ್ತಾ ಇದ್ದೀರಾ? ಕೆಲವ್ರ ತಲೆಯಲ್ಲಿ ಗಡಿಯಾರದ ಮುಳ್ಳು, ಕೆಲವ್ರ ತಲೆಯಲ್ಲಿ ಗುಲಾಬಿ ಮುಳ್ಳು, ಕೆಲವ್ರ ತಲೆಯಲ್ಲಿ ಜೇನಿನ ಮುಳ್ಳು, ಈ ಥರದ ಏನೇನೋ ಮುಳ್ಳುಗಳ ನೆನಪಾಗಿರುತ್ತೆ. ಎನಿವೇ, ಇವತ್ತು ನಾನು ಹೇಳ್ತಾ ಇರೋದು ಒಂದು ಸ್ಪೆಷಲ್ ಆಗಿರುವಂತಹ ಮುಳ್ಳಿನ ಬಗ್ಗೆ. ಆ್ಯಂಡ್ ಈ ಮುಳ್ಳು ಒಂದು ಹಲ್ಲಿಯ ಮೇಲೆ ಇರುತ್ತೆ. ಸೊ ಹಾಗಾದರೆ ಈ ಒಂದು ಮುಳ್ಳಿರುವಂತಹ ಹಲ್ಲಿ ಯಾವುದು, ಮತ್ತು ಈ ಒಂದು ಹಲ್ಲಿಯ ಸ್ಪೆಷಾಲಿಟಿ ಏನಿದೆ, ಈ ಮುಳ್ಳು ಹಲ್ಲಿ ಎಲ್ಲಿ ಕಾಣುತ್ತೆ, ಆಸ್ಟ್ರೇಲಿಯಾಗೆ ನೀವೆಂತಾದರೂ ಹೋಗಿದ್ರಿ ಅಂತಂದರೆ ಅಲ್ಲಿ ಇದನ್ನು ನೋಡೋಕ್ಕೆ ಸಾಧ್ಯ ಇದೆ. ಸೊ ಮುಳ್ಳು ಹಲ್ಲಿಯ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಳ್ಳು ಹಲ್ಲಿಯ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ನೀವು ಕೂಡ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಹಾಗೆ ಈ ಮುಳ್ಳು ಹಲ್ಲಿ ಕುಡಿಯುವಂತಹ ನೀರಿನ ವ್ಯವಸ್ಥೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಅದು ನೀರನ್ನು ಹರಿಸಿ ಕುಡಿಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಿದ್ದೀನಿ. ಈ ಸೂಪರ್ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಒಂದು ಮುಳ್ಳಿನ ಬಗ್ಗೆ. ಸೊ ಮುಳ್ಳು ಇರುವಂತಹ ಹಲ್ಲಿ ಕೂಡ ಇದೆ. ಸೊ ಈ ಒಂದು ಹಲ್ಲಿ ನೋಡೋದಕ್ಕೆ ತುಂಬಾ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳುತ್ತೆ. ಆದರೆ ಈ ಒಂದು ಹಲ್ಲಿನ ನಮ್ಮ ಇಂಡಿಯಾದಲ್ಲಿ ನೋಡೋದಕ್ಕೆ ಸಾಧ್ಯ ಅಲ್ಲ. ಅಂದರೆ ಇದನ್ನ ನಾವು ಆಸ್ಟ್ರೇಲಿಯಾ ಕಡೆಗೆ ಹೋದರೆ ಅಲ್ಲಿಯ ಮರುಭೂಮಿನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನೀವು ಆಸ್ಟ್ರೇಲಿಯಾ ಕಡೆಗೆ ಮರುಭೂಮಿಯಲ್ಲಿ ಎಲ್ಲರೂ ಓಡಾಡಿದಿರ ಅಂತಂದರೆ ಈ ಒಂದು ಹಲ್ಲಿಯನ್ನು ವೀಕ್ಷಿಸಿರ್ತೀರಾ, ಅಥವಾ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಈ ಒಂದು ಮುಳ್ಳು ಹಲ್ಲಿಯ ಹೆಸರು ಕೂಡ ಇದೆ, ಮುಲೋಚ್ ಹಾರಿಡಸ್ ಅಂತ ಹೇಳಿ ಇದನ್ನು ಕರೀತಾರೆ. ಥಾರ್ನಿ ಡ್ರ್ಯಾಗನ್ ಅಂತ ಕೂಡ ಕರೀತಾರೆ, ಥಾರ್ನಿ ಡೆವಿಲ್ ಅಂತ ಕೂಡ ಕರೀತಾರೆ, ಮೌಂಟೇನ್ ಡೆವಿಲ್ ಅಂತ ಕೂಡ ಕರೀತಾರೆ, ಥಾರ್ನಿ ಲೆಜರ್ಡ್ ಅಂತ ಕೂಡ ಈ ಒಂದು ಮುಳ್ಳು ಹಲ್ಲಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯೋದುಂಟು. ಸೊ ಈ ಮುಳ್ಳು ಹಲ್ಲಿ ಸುಮಾರು 20 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ, 20 ವರ್ಷಗಳ ಕಾಲ ಬದುಕತ್ತೆ, ಗಾತ್ರದಲ್ಲಿ ಗಂಡಿಗಿಂತ ಹೆಣ್ಣು ದೊಡ್ಡದಾಗಿರುತ್ತೆ. ಸೊ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಈಸಿ ಆಯಿತು ಅಂತ ಅನ್ಕೊಳ್ತೀನಿ. ಹೆಸರೇ ಹೇಳೋ ಹಾಗೆ ಮುಳ್ಳು ಹಲ್ಲಿಯ ಮೈ ತುಂಬ ಮುಳ್ಳುಗಳಿದ್ದಾವೆ. ಸೊ ಈ ಮುಳ್ಳು ಹಲ್ಲಿಯ ಮೈಬಣ್ಣ ಮರುಭೂಮಿಯ ಮರಳಿನ ಹಾಗೇನೆ ಕಾಣಿಸುತ್ತೆ. ಸೊ ಬಣ್ಣ ಮತ್ತು ಮುಳ್ಳು ಇದಕ್ಕೆ ಇರುವಂಥದ್ದು ಆತ್ಮರಕ್ಷಣೆಯ ತಂತ್ರಗಳಿಗೋಸ್ಕರ. ಸೊ ಮರಳಿನಲ್ಲಿರುವಂತಹ ಮರಳು ಬಣ್ಣದ ಹಲ್ಲಿಯನ್ನು ಯಾವ ಶತ್ರು ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮರುಭೂಮಿಗಳಲ್ಲಿ ಇದು ಹೆಚ್ಚಾಗಿ ವಾಸ ಮಾಡುವಂಥದ್ದು. ಅಕಸ್ಮಾತ್ ನೀವೇನಾದರೂ ಕಂಡುಹಿಡಿದ್ರಿ ಅಂತ ಅಂದ್ಕೊಂಡ್ರೂ ಕೂಡ ಸೊ ಈ ಹಲ್ಲಿಯನ್ನು ಹಿಡಿದು ತುಂಬಾ ಕಷ್ಟ. ಯಾಕೆಂದರೆ ಇದರ ಮೈ ಮೇಲೆ ಮುಳ್ಳುಗಳಿದ್ದಾವೆ, ಇದರ ಕುತ್ತಿಗೆಯ ಮೇಲೆ ಮಾಂಸದ ಬೆಳವಣಿಗೆ ಕೂಡ ಆಗಿರುತ್ತೆ. ಇದು ನೋಡೋದಕ್ಕೆ ಎರಡನೆಯ ತಲೆ ಹಾಗೆ ಕಾಣಿಸುತ್ತೆ. ಸೊ ಅಪಾಯಕರವಾದಂತಹ ಸನ್ನಿವೇಶಗಳಲ್ಲಿ ತನ್ನ ಕೃತಕ ತಲೆಯನ್ನು ಮುಂದೆ ಮಾಡಿ ನಿಜವಾದಂತಹ ತಲೆಯನ್ನು ಮುಂಗಾಲುಗಳ ನಡುವೆ ಇಟ್ಕೊಳ್ಳುತ್ತೆ. ಮುಳ್ಳು ಹಲ್ಲಿಯ ಮೈ ಇಡೀ ಒಣಗಿದ ಹುರುಪೆಗಳಿಂದ ರೆಡಿಯಾಗಿರೋ ಥರ ಕಾಣಿಸುತ್ತೆ, ಅಲ್ಲಲ್ಲಿ ಮುಳ್ಳುಗಳಿರುತ್ತೆ. ಇಂತಹ ರಚನೆಯು ಸಹ ಜೀವರಕ್ಷಣೆಯ ರೂಪಾಂತರ ತಂತ್ರವೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮುಳ್ಳು ಹಲ್ಲಿ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ನಿಮಗೀಗ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ಮರುಭೂಮಿಯ ಬಿರು ಬಿಸಿಲಿನಲ್ಲಿ ಹಲ್ಲಿಯ ಮೈಯಿಂದ ನೀರಿನ ಅಂಶ ನಷ್ಟ ಆಗೋದಿಲ್ಲ. ಯಾಕೆಂದರೆ ಈ ಹುರುಪೆ ಏನಿದೆ ಇದು ಈ ಹಲ್ಲಿಯ ಜೀವವನ್ನು ಮತ್ತೊಂದು ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ. ರಾತ್ರಿಯ ಹೊತ್ತಲ್ಲಿ ಬೀಳುವಂತಹ ಮಂಜಿನ ಹನಿಗಳನ್ನೆಲ್ಲ ಸಂಗ್ರಹಿಸಿಟ್ಕೊಂಡು ಅದು ಬಾಯಿಯ ಕಡೆಗೆ ಹರಿಯೋ ರೀತಿಯಲ್ಲಿ ಮಾಡುತ್ತೆ. ಒಂದರ್ಥದಲ್ಲಿ ಇಡೀ ಮೈ ನೀರನ್ನು ಸಾಗಿಸುವಂತಹ ಕಾಲುವೆಗಳಿಂದ ರೂಪುಗೊಂಡಿರುವಂತಹ ಹಲ್ಲಿ ಇದಾಗಿದೆ ಅಂತಲೇ ಹೇಳ್ಬೋದು. ಇಬ್ಬನಿಯ ಹನಿಗಳನ್ನು ನೀರಾಗಿ ಮೈ ಮೇಲೆ ಹರಿಸ್ಕೊಂಡು ಇದು ಬಾಯಿಯಿಂದ ಕುಡಿಯುತ್ತೆ. ಸೊ ಹಾಗಾಗಿ ಇದು ಮರುಭೂಮಿನಲ್ಲಿ ಬದುಕುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಜೊತೆಗೆ ತಮ್ಮ ಜೀವನವನ್ನು ಯಶಸ್ವಿಯಾಗಿ ಈ ಒಂದು ಮರುಭೂಮಿಗಳಲ್ಲಿ ಉಳಿಸ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಮುಳ್ಳು ಹಲ್ಲಿಯ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಸೊ ಮುಳ್ಳು ಹಲ್ಲಿಯ ಬಗ್ಗೆ ನಿಮಗೆ ಈ ಒಂದು ವಿಷಯ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನೀವು ಸಹ ಏನಾದರೂ ತಿಳ್ಕೊಂಡಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ವಾಪಸ್ ಬರ್ತೀನಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ, ಒಂದು ಮುಳ್ಳು ಹಲಿಯ ಬಗ್ಗೆ. ಸೊ ಆ ಮುಳ್ಳು ಹಲಿಯನ್ನು ನೀವು ಕೂಡ ಮರುಭೂಮಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿರುವಂತಹ ಮರುಭೂಮಿಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದರ ದೇಹದ ಆಕಾರ ಒಂದು ರೀತಿಯ ವಿಚಿತ್ರವಾಗಿರುತ್ತೆ, ಮೈ ಮೇಲೆ ಮುಳ್ಳು ಮುಳ್ಳು ರೀತಿಯಲ್ಲಿರುತ್ತೆ. ಬಟ್ ಈ ಮುಳ್ಳು ಒಂದು ರೀತಿಯಲ್ಲಿ ರಕ್ಷಣೆ ಮಾಡೋಕ್ಕಾದರೆ ಇನ್ನೊಂದು ರೀತಿಯಲ್ಲಿ ಅದಕ್ಕೆ ನೀರನ್ನು ಸಂಗ್ರಹ ಮಾಡಿ ಕೊಡಿಸೋದಕ್ಕೆ ಅನುಕೂಲ ಆಗುವಂಥದ್ದು. ಸೊ ಹಾಗಾದರೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ ಅಂತಂದರೆ ನಮಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡ್ಬೋದು. ಹಾಗೆ ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಮಗೆ ಈ ಅಸ್ಥಿ ಪಂಜರಗಳು ಈ ಥರದನ್ನೆಲ್ಲ ನೋಡಿದಾಗ ಎಷ್ಟು ಭಯ ಅನಿಸುತ್ತೆ ಅಲ್ವಾ? ಇವತ್ತು ನಾನು ಹೇಳ್ತಾ ಇರುವಂತಹ ಪ್ರದೇಶ ಸುತ್ತಮುತ್ತ ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದರೂ ಕೂಡ ಈ ಒಂದು ಅಸ್ಥಿರ ಪಂಜರಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಿಮ ತುಂಬಿಕೊಂಡಿರುವಂತಹ ಒಂದು ಪ್ರದೇಶದ ಸುತ್ತಮುತ್ತಲಿನಲ್ಲಿ ಸೊ ಈ ಒಂದು ಅಸ್ಥಿ ಪಂಜರಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಎಲ್ಲಿ ಅಂತ ನೀವು ಕೇಳ್ತಾ ಇದ್ದೀರಾ? ರೂಪ್ಕುಂಡ್ ಅಂತೇಳಿ ಕೇಳಿರ್ತೀರಾ ಈ ಒಂದು ಹೆಸರನ್ನು. ಅಸ್ಥಿ ಪಂಜರಗಳ ಸರೋವರ ಅಂತಲೇ ಕರೀತಾರೆ ಇದನ್ನು. ರೂಪ್ಕುಂಡ್ ಒಂದು ಹಿಮ ಸರೋವರ ಆಗಿರುತ್ತೆ. ಇದು ಉತ್ತರಾಖಂಡ್ ಜಿಲ್ಲೆಯ ತ್ರಿಶೂಲ್ ಪರ್ವತದ ಮಡಿಲಿನಲ್ಲಿದೆ. ಸಮುದ್ರ ಮಟ್ಟದಿಂದ 16,449 ಅಡಿಗಳ ಎತ್ತರದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಯಾವ ಮನುಷ್ಯರು ಕೂಡ ವಾಸ ಮಾಡುವುದಿಲ್ಲ. ಸುತ್ತಮುತ್ತಲು ಕೂಡ ಹಿಮಚ್ಛಾದಿತ ಪರ್ವತಗಳಿದ್ದಾವೆ. ಹಾಗಾಗಿ ವರ್ಷದ ಬಹುಪಾಲು ದಿನಗಳಲ್ಲಿ ರೂಪ್ಕುಂಡ್ ಸರೋವರ ಮಂಜಿನಿಂದ ತುಂಬಿರುತ್ತೆ. ಬೇಸಿಗೆಯಲ್ಲಿ ಮಂಜು ಕರಗಿದಾಗ ಈ ಸರೋವರ ಸ್ವರೂಪ ಸ್ಪಷ್ಟವಾಗುತ್ತೆ. ಸರೋವರದ ಆಳ ಸುಮಾರು 2 ಮೀಟರ್ ಮಾತ್ರ ಇರುವಂಥದ್ದು. ಆದರೆ ವಿಶೇಷ ಏನಪ್ಪ ಅಂದರೆ ಈ ಸರೋವರದ ನೀರಿನಲ್ಲಿ ಮನುಷ್ಯನ ಅಸ್ಥಿ ಪಂಜರಗಳು ತೇಲಿ ಬರ್ತಾ ಇರುತ್ತೆ. ಅಸ್ಥಿ ಪಂಜರಗಳನ್ನ ಹೊರತೆಗೆದಷ್ಟು ಮತ್ತಷ್ಟು ಅಸ್ಥಿ ಪಂಜರಗಳು ಹೊರ ಬರ್ತಾನೆ ಇರುತ್ತೆ. ಹಾಗಾಗಿ ಜನರು ಈ ಸರೋವರವನ್ನು ಅಸ್ಥಿ ಪಂಜರಗಳ ಸರೋವರ ಅಂಥೇಳಿ ಕರೆಯುವಂಥದ್ದು. ರೂಪ್ಕುಂಡ್ ಹಿಮ ಸರೋವರದಲ್ಲಿ ಮನುಷ್ಯನ ಅಸ್ಥಿ ಪಂಜರಗಳು ತೇಲುವ ಸುದ್ದಿಯನ್ನು ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸಿದವರು ನಂದಾದೇವಿಯವರು. ಯಾರು ನಂದಾದೇವಿ ಅಂತ ಕೇಳ್ತಾ ಇದ್ರೆ, ಅರಣ್ಯ ವಿಭಾಗದ ರೇಂಜರ್ ಹೆಚ್ ಕೆ ಮಧ್ವಾಲ್, ನ್ಯಾಷನಲ್ ಜಿಯೋಗ್ರಫಿಕ್ ಸಂಸ್ಥೆಯು ಈ ಹಿಮ ಸರೋವರದ ಬಗ್ಗೆ ಒಂದು ಸಾಕ್ಷ್ಯ ಚಿತ್ರವನ್ನು ಮಾಡಿದಾಗ ರಿಡ್ಸ್ ಆಫ್ ದಿ ಡೆಡ್ ಸ್ಕೆಲ್ಟನ್ ಲೇಕ್ ಅವರಿಗೆ ಸುಮಾರು 30 ಅಸ್ಥಿ ಪಂಜರಗಳು ಸಿಕ್ಕಿರ್ತವೆ. ಕೆಲವು ಮೂಳೆಗಳಿಗೆ ಮಾಂಸವಿನ್ನು ಅಂಟುಕೊಂಡಿರುತ್ತೆ. ಹೈದರಾಬಾದ್ನಲ್ಲಿರುವಂತಹ ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಸಂಸ್ಥೆಯ ನೀರಜ್ ರಾಯ್ ಅವರು ಈ ಮಾಂಸದ DNA ಪ್ರತ್ಯೇಕಿಸಿ ಅದನ್ನು ಸಮಕಾಲೀನ ಭಾರತೀಯರ DNA ಜೊತೆಯಲ್ಲಿ ಹೋಲಿಸುತ್ತಾರೆ. ಇವು ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರ DNA ಅಂಥೇಳಿ ಅವರು ಹೇಳ್ತಾರೆ. ಸೊ ಈ ಅಸ್ಥಿ ಪಂಜರಗಳು ಸುಮಾರು ಕ್ರಿಸ್ತ ಶಕ 9ನೇ ಶತಮಾನಕ್ಕೆ ಸೇರಿದ್ವು ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದವರು ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನವನ್ನು ಬಳಸಿ ಅಧ್ಯಯನ ಮಾಡಿದಾಗ ಅಸ್ಥಿ ಪಂಜರ ವರ್ಷಗಳ ಹಿಂದಿನದು ಎನ್ನುವಂತಹ ಉತ್ತರ ಸಿಕ್ಕಿರುತ್ತೆ. ರೂಪ್ಕುಂಡ್ ಹಿಮ ಸರೋವರವಿರುವಂತಹ ಪ್ರದೇಶದಲ್ಲಿ ಸಮೀಪದಲ್ಲಿರುವಂತಹ ಸ್ಥಳೀಯರು ಒಂದು ಕಥೆಯನ್ನು ಹೇಳ್ತಾರೆ. ಕನೌಜ್ ರಾಜ್ಯದ ಅರಸ ಮತ್ತು ರಾಜ ಜಸ್ದವಾಲ್ ತನ್ನ ಗರ್ಭವತಿ ಮಡದಿ ರಾಣಿ ಬಲಂಪ ಮತ್ತು ಸಖಿಯರ ಜೊತೆಗೆ ಹಾಗೂ ಒಂದು ನೃತ್ಯ ತಂಡದ ಜೊತೆಗೆ ನಂದಾದೇವಿ ಆಲಯವನ್ನು ನೋಡೋದಕ್ಕೆ ಹೊರಟಿರ್ತಾರೆ. ರೂಪ್ಕುಂಡ್ ಪ್ರದೇಶದ ಬಳಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಆಲಿಕಲ್ಲು ಮಳೆಯಾಗಿ ಸಮಸ್ತ ಜನರು ಕೂಡ ನಾಶವಾಗ್ತಾರೆ. ಅವರೆಲ್ಲರ ಶರೀರಗಳು ಈ ಹಿಮ ಸರೋವರದಲ್ಲಿ ಬಿದ್ದಿದ್ದಿವೆ ಅಂತೆ. ಬೇಸಿಗೆಯಲ್ಲಿ ಹಿಮ ಕರಗಿದಾಗ ಅಸ್ಥಿ ಪಂಜರಗಳು ಒಂದೊಂದಾಗಿನೇ ಹೊರಗೆ ಬರುತ್ತೆ ಅಂಥೇಳಿ ಅಲ್ಲಿನ ಜನರು ಹೇಳ್ತಾ ಇರ್ತಾರೆ. ರೂಪ್ಕುಂಡ್ ಪ್ರದೇಶ ಚಾರಣಿಗರ ಅಚ್ಚುಮೆಚ್ಚಿನ ಪ್ರದೇಶ ಆಗಿದೆ. ಚಾರಣಕ್ಕೆ ಬಂದವರೆಲ್ಲ ಒಂದೊಂದು ಮೂಳೆಯ ತುಂಡನ್ನು ಹಿಡಿದುಕೊಂಡು ಹೋಗ್ತಾರೆ. ಈ ಪ್ರದೇಶ ರಕ್ಷಿತ ಪ್ರದೇಶವಾಗಬೇಕಿದೆ. ಈ ಅಸ್ಥಿ ಪಂಜರಗಳ ಬಗ್ಗೆ ಕ್ರಮಬದ್ಧ ಅಧ್ಯಯನ ಕೂಡ ನಡೆದು ಈ ರಹಸ್ಯದ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಕೂಡ ಹೊರಗೆ ಬರಬೇಕಾಗಿದೆ. ಸೊ ಈ ರೀತಿಯ ಒಂದು ಪ್ರದೇಶವನ್ನು ನಾವು ನೋಡೋದಕ್ಕೆ ಹೋಗ್ತೀವಿ ಅಂತಂದಾಗ ಸೊ ಅಲ್ಲಿ ಇರುವಂತಹ ಅಚ್ಚರಿಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ನೀವು ಕೂಡ ಇವತ್ತು ರೂಪ್ಕುಂಡ್ನ ಬಗ್ಗೆ ತಿಳ್ಕೊಂಡಿದ್ರಾ? ನೆಕ್ಸ್ಟ್ ಯಾವತ್ತಾರು ಆ ಕಡೆಗೆ ಹೋದ್ರಿ ಅಂತಂದರೆ ಈ ವಿಚಾರಗಳ ಬಗ್ಗೆ ನೀವು ಕೂಡ ಅಲ್ಲಿ ಎಲ್ಲರೂ ಸುತ್ತಮುತ್ತ ವಿಚಾರಿಸಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಾದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
7: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
8: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
11: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
12: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
11: ಪರಿಶುದ್ಧವಾದ ಹಾಲು?
13: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
14: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್ ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಸಂಜೆ ಕೂಡ ಸಮಯ 6:30 ಆಗಿದೆ. ನಾನು ಕೂಡ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣವಾ? ಸೊ ಕೇಳುಗರೇ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಸಂಜೆ 6:30 ನಿಮಗಾಗಿ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಿಗಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿ ಕೂಡ ಇರುತ್ತೆ. ಹೀಗಿರುವಾಗ ಇವತ್ತು ಕೂಡ ಒಂದು ವ್ಯಾಪಾರದ ಬಗ್ಗೆ ಮಾತನಾಡೋಣ ಅಂತ. ಅದರಲ್ಲೂ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಸೇವಿಸುವಂತ ಆಹಾರ ತುಂಬಾ ಮುಖ್ಯ ಆಗುತ್ತೆ. ತರಕಾರಿ, ಹಣ್ಣು ಎಲ್ಲವೂ ಕೂಡ ಸೇವಿಸಬೇಕು, ಪೌಷ್ಟಿಕಯುಕ್ತ ಆಹಾರವನ್ನ ಸೇವಿಸಬೇಕು. ಹಾಗಿದ್ಮೇಲೆ ತರಕಾರಿ ವ್ಯಾಪಾರದ ಬಗ್ಗೆ ಮಾತಾಡೋಣವಾ? ಏನಂತೀರಾ? ನಾನಂತೂ ರೆಡಿದ್ದೀನಿ, ನೀವು ಕೂಡ ಕೇಳೋಕೆ ರೆಡಿನಾ? ಸೊ ನಾನೀಗ ಇರೋದು ಆರ್ ಡಿ ಫ್ರೆಶ್ ವೆಜಿಟೇಬಲ್ಸ್ ಅಲ್ಲಿ. ಇದರ ಓನರ್ ಆಗಿರುವಂತಹ ರಾಜೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ರಾಜೇಶ್ ಸರ್, ನಮಸ್ತೆ.
16: ನಮಸ್ತೆ ಮೇಡಮ್.
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
16: ಧನ್ಯವಾದ ಮೇಡಮ್.
10: ಓಕೆ ರಾಜೇಶ್ ಸರ್, ಹೇಗಿದ್ದೀರಾ?
16: ಚೆನ್ನಾಗಿದ್ದೀನಿ.
10: ಚೆನ್ನಾಗಿದ್ದೀರಾ, ಸೂಪರ್. ಸೊ ರಾಜೇಶ್ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
16: ಮೇಡಮ್, ನಾನು ಇಲ್ಲೇ ಮೂಲತಃ, ನಾನು ಶಿವಮೊಗ್ಗ ನವಲೆ ಗ್ರಾಮದವನು. ನಾನು ಹುಟ್ಟಿದ ಮೆಗ್ಗನ್ ಹಾಸ್ಪಿಟ್ಲಲ್ಲಿ ಮೇಡಮ್. ನಮ್ಮದು ಮನೆ ಇಲ್ಲೇ ನವಲೆಯಲ್ಲೇ, ಸ್ವಂತ ಮನೆ ಇದೆ. ನಾನು ಕಳೆದ 5 ವರ್ಷದಿಂದ ಇಲ್ಲಿ ತರಕಾರಿ ಅಂಗಡಿ ನಡೆಸ್ತಾ ಇದ್ದೀನಿ.
10: ಏನು ಓದಿದ್ರಿ ಸರ್?
16: ಮೇಡಮ್, ನಾನು 10ನೇ ತಾರೀಕು ತನಕ ಓದಿದ್ದೀನಿ.
1: 10ನೇ ಕ್ಲಾಸ್ ಓದಾದ್ಮೇಲೆ ಏನು ಮಾಡಿದ್ರಿ?
16: ಓದಾದ್ಮೇಲೆ ಕುಟುಂಬದ ಕಷ್ಟದಿಂದ ನಾನು ಜವಾಬ್ದಾರಿಯಿಂದ ನಾನು ಓದು ನಿಲ್ಲಿಸ್ಬೇಕಾಯ್ತು. ಬೇರೆ ಬೇರೆ ಕೆಲಸಗಳು ಮಾಡಿದೆ. ಇವಾಗ ಈ ವ್ಯವಹಾರ ಮಾಡ್ತಾ ಇದ್ದೀನಿ.
1: ಸೊ ಎಸ್ ಎಲ್ ಸಿ ಆದಮೇಲೆ ಬೇರೆಯವ್ರ ಹತ್ರ ಕೆಲಸ ಎಲ್ಲ ಮಾಡಿದ್ರಿ, ಆಯಿತಾ? ಕುಟುಂಬದ ಜವಾಬ್ದಾರಿಯ ಕಾರಣದಿಂದಾಗಿ ಅದಾದಮೇಲೆ ನೀವೇ ಸ್ವಂತವಾಗಿ ಒಂದು ವ್ಯಾಪಾರ ಮಾಡಬೇಕಂತ ಯಾಕೆ ಅನಿಸ್ತು ಸರ್?
16: ಮೇಡಮ್, ಯಾಕೆಂದರೆ ನಾನು ಯಾವಾಗಲಿದ್ರೂ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಚಿಕ್ಕ ವಯಸ್ಸಿಂದಲೂ ನಾನೇ ಸ್ವಂತ, ಅದು 100 ರೂಪಾಯಿ ದುಡಿಲಿ 10 ರೂಪಾಯಿ ದುಡಿಲಿ ನಾನು ರಾಜನಾಗಿರಬೇಕು ಅಂತ ಆಸೆ ಪಡೋಂಥ ವ್ಯಕ್ತಿ ನಾನು. ನನಗೆ ಸಂಬಳಕ್ಕಿಂತ ನನ್ನ ನೆಮ್ಮದಿ ಇಂಪಾರ್ಟೆಂಟು. ಮತ್ತು ನಾನು ಅದೇ ಹೇಳ್ತೀನಲ್ಲ, ಏನೇ ಮಾಡಿದರೂ ಇಂಡಿವಿಜುವಲ್ ಆಗಿ ಮಾಡಬೇಕು ಅಂತ ನನಗೆ ಆಸೆ. ಸೊ ನಾನೇ ಸ್ವಂತವಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ, ಹಾಗಾಗಿ ನಾನು ಈ ಸ್ವಂತವಾಗಿ ಮಾಡ್ತಾ ಇದ್ದೀನಿ.
1: ಈ ಹಿಂದೆ ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದಂಥ ಏನಾದರೂ ಅನುಭವ ಇತ್ತ?
16: ನಾನು ಈ ಮುಂದೆ ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಲ್ಲ. ನಾನು ಬೇರೆ ಬೇರೆ ಕೆಲಸಗಳು ಮಾಡಿದ್ದೀನಿ, ಲೈಕು ಮೆಕ್ಯಾನಿಕ್ ಕೆಲಸ ಗ್ಯಾರೇಜಲ್ಲಿ ಮಾಡಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ ಮಾಡಿದ್ದೀನಿ, ಹೋಟೆಲಲ್ಲಿ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ. ಅಲ್ಲಿಂದೆಲ್ಲನೂ ಪಾಠ ಕಲ್ತಿದ್ದೀನಿ ಜೀವನದಲ್ಲಿ. ಅಲ್ಲಿಂದನೂ ಪಾಠ ಕಲಿತು ನಾನೇ ಸ್ವಂತವಾಗಿ ನಾನೇ ರಾಜನಾಗಿರಬೇಕಂತ ಒಂದು ಮಾಡಿದ್ದೀನಿ. ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದಂತೂ ಈ ತರಕಾರಿ ವ್ಯಾಪಾರ.
1: ಯಾಕೆ ಸರ್ ಈ ತರಕಾರಿ ವ್ಯಾಪಾರವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ?
16: ಮೇಡಮ್, ಅದು ಏನೋ ಹೇಳ್ತಾರಲ್ಲ, ಇದಕ್ಕೆ ಒಂದು ನಿರ್ದಿಷ್ಟವಾಗಿ ಇದೆ ಅಂತ ಇರಲಿಲ್ಲ, ಅದು ಆಯಿತು. ಬೆಳಿಗ್ಗೆ ಮನೆಗೆ ಬಂದರೆ ರಾತ್ರಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ, ಬೇರೆ ಉದ್ಯೋಗದಲ್ಲಿ ಕೆಲವೊಂದು ಕಡೆ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾಗತ್ತೆ. ಆಮೇಲೆ ಕಾರಣಾಂತರಗಳು ಬೇರೆ ಬೇರೆಗಳು ಇರ್ತವೆ, ಬಟ್ ಈ ವ್ಯಾಪಾರದಲ್ಲಿ ಆಗಲ್ಲ. ಬೆಳಿಗ್ಗೆ ಬರ್ತೀವಿ, ಮಾರ್ಕೆಟಿಗೆ ಹೋಗ್ತೀವಿ, ತರಕಾರಿ ತರ್ತೀವಿ, ವ್ಯಾಪಾರ ಮಾಡ್ತೀವಿ, ವಾಪಸ್ ಮನೆಗೆ ಹೋಗ್ತೀವಿ. ಸೊ ಹಾಗಾಗಿ ನನಗೆ ಕುಟುಂಬಕ್ಕೆ ಮತ್ತು ನನ್ನ ವ್ಯವಹಾರಕ್ಕೆ ಎರಡಕ್ಕೂ ಟೈಮ್ ಕೊಡಬೇಕನ್ನಿಸ್ತು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು ಇದರಲ್ಲಿ, ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ನನ್ನ ಪರ್ಸನಲ್ ಒಪಿನಿಯನ್, ಎಲ್ಲ ತರಕಾರಿ ವ್ಯಾಪಾರಸ್ಥರು ಹೀಗೆ ಇರ್ತಾರೆ, ಹಿಂಗೆ ಮಾಡಬೇಕಂತಿಲ್ಲ.
1: ಒಬ್ಬೊಬ್ಬರ ಬಿಸ್ನೆಸ್ ಮ್ಯಾನ್ ಅಭಿಪ್ರಾಯ ಕೂಡ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಯಾಕಂದರೆ ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಂದೇ ರೀತಿ ಯೋಚನೆ ಮಾಡೋದಿಲ್ಲ. ಹೇಗಿದೆ ತರಕಾರಿ ವ್ಯಾಪಾರ?
16: ಮೇಡಮ್, ಇದು ತುಂಬ ಟಫ್ ಅಂತ ಕೆಲಸ ಇದು. ಯಾಕೆ ಅಂದರೆ ಬೇರೆದ್ರಲ್ಲಿ ನೀವು ಸಡನ್ನಾಗಿ ಏನಾದರೂ ಅನಿವಾರ್ಯ ಕಾರಣಗಳಿಂದ ರಜೆ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ನಿಮ್ಮ ಶಾಪ್ ಕ್ಲೋಸ್ ಮಾಡಿದರೆ ಏನೂ ನಷ್ಟ ಆಗಲ್ಲ ನಿಮಗೆ, ಮನೆ ದಿನ ಬಂದು ಕಂಟಿನ್ಯೂ ಮಾಡ್ಬೋದು. ಅದರಿಂದ ಲೈಕ್ ದಿನಸಿ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ, ಫ್ಯಾನ್ಸಿ ಅಂಗಡಿ, ಆಟೋಮೊಬೈಲ್ ಶಾಪ್, ಏನೇ ಆಗಿದ್ರೂ ನಿಮಗೇನು ನಷ್ಟ ಆಗೋದಿಲ್ಲ. ಬಟ್ ನಾವು ಈ ವೆಜಿಟೇಬಲ್ ಶಾಪಲ್ಲಿ ಹೇಗೆ ಅಂದರೆ, ನಾವು ಸಡನ್ನಾಗಿ ರಜೆ ಮಾಡೋಕ್ಕಾಗಲ್ಲ, ಮಾಡಿದ್ವಿ ಅಂದರೆ ಅದಷ್ಟು ಕಳ್ಕೊತೀವಿ.
1: ಕಚ್ಚಾ ಮಾಲ್ ಅಂತಾರಲ್ಲ ಸರ್ ಇದಕ್ಕೆ.
16: ಏನಕ್ಕಂದ್ರೆ ಇವತ್ತು ಹಾಕಿರ್ತೀನಿ, ಬಂಡವಾಳ ಹಾಕಿರ್ತೀನಿ, ನಾನು ಮಧ್ಯಾಹ್ನ ನನಗೆ ಹುಷಾರಿರಲ್ಲ, ಎದ್ದೊಳಕ್ಕಾಗಲ್ಲ. ಬಟ್ ಏನಾದರೂ ಮಾಡಿದ್ರು ನಾನು ಬಂದು ಅಂಗಡಿ ಓಪನ್ ಮಾಡಿ ನನ್ನ ವ್ಯಾಪಾರ ಮಾಡಿ ಮಾಡಬೇಕಾಗತ್ತೆ. ತುಂಬ ಟಫ್ ಕೆಲಸ ಇದು. ಆಮೇಲೆ ಒಂದೊಂದು ಸಲ ವ್ಯಾಪಾರ ಚೆನ್ನಾಗಿರುತ್ತೆ, ಚೆನ್ನಾಗಿ ವ್ಯಾಪಾರ ಆಗಿ ಖಾಲಿಯಾಗಿ ಖುಷಿಯಾಗುತ್ತೆ. ಒಂದೊಂದು ಸಲ ಹಾಕಿರೋ ಮಾಲ್ ಹಂಗೆ ಉಳ್ಕೊಂಡಿರುತ್ತೆ, ಅಷ್ಟು ಲಾಸ್ ಆಗುತ್ತೆ, ಮತ್ತೆ ವಾಪಸ್ಸು ಮಾಡಬೇಕಾಗತ್ತೆ. ಕಷ್ಟ ಇದೆ
1: ನಿಜ ಸರ್. ತರಕಾರಿ ವ್ಯಾಪಾರ ಒಂದ್ ರೀತಿ ಚಾಲೆಂಜಸ್ ವ್ಯಾಪಾರ ಅಂತಾನೆ ಹೇಳ್ಬೋದು, ತುಂಬಾ ಸವಾಲುಗಳಿದೆ. ಸೊ ನೀವು ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ತರಕಾರಿ ವ್ಯಾಪಾರದಲ್ಲಿ ಏನೆಲ್ಲ ಸವಾಲುಗಳಿದೆ, ಸೊ ಈ ವ್ಯಾಪಾರ ಹೇಗೆ ಪ್ರಾರಂಭ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ರಾಜೇಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಧನ್ಯವಾದ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ತರಕಾರಿ ವ್ಯಾಪಾರದ ಬಗ್ಗೆ ಮಾತನಾಡ್ತಿದ್ದೆ. ಹಾಗೆ ಆರ್ ಡಿ ಫ್ರೆಶ್ ವೆಜಿಟೇಬಲ್ಸ್, ಇದರ ಮಾಲೀಕರಾಗಿರುವಂತಹ ರಾಜೇಶ್ ಅವರು ಸುಮಾರು 5 ವರ್ಷದಿಂದ ಈ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ರಾಜೇಶ್ ಸರ್, ಈಗ ಈ ಆರ್ ಡಿ ಫ್ರೆಶ್ ವೆಜಿಟೇಬಲ್ಸ್ ಇಲ್ಲಿ ಯಾವೆಲ್ಲ ತರಕಾರಿಗಳು ಸಿಗುತ್ತೆ, ಯಾವ್ಯಾವ ತರಕಾರಿ ಮಾರ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ಮೇಡಮ್, ನಾನು ಇರೋಂಥ ಎಲ್ಲ ತರಕಾರಿ ಹೆಚ್ಚು ಕಮ್ಮಿ ಒಂದು 25-30 ವೆರೈಟೀಸ್ ತರಕಾರಿ ನಮ್ಮ ಹತ್ರ ಇದೆ. ಮಾರ್ಕೆಟಲ್ಲಿ ಏನಿದೆಯೋ ಎಲ್ಲ ತರಕಾರಿನೂ ನಮ್ಮಲ್ಲಿದೆ.
2: ಓಕೆ.
3: ಹಾಂ ಮೇಡಮ್,
2: ನೀವೆಲ್ಲಿಂದ ತರ್ತೀರಾ ಸರ್ ತರಕಾರಿಗಳನ್ನೆಲ್ಲ?
3: ಎ ಪಿ ಎಂ ಸಿ ಮಾರ್ಕೆಟಿಂದ.
2: ಸಮಯ ಎಷ್ಟೊತ್ತಿಗೆ ಹೇಳ್ತೀರಾ, ಯಾವಾಗ ತಗೋ ಬರ್ತೀರಾ?
3: ಬೆಳಿಗ್ಗೆ ಹೆಚ್ಚು ಕಮ್ಮಿ 5 ಗಂಟೆಗೆ ಮಾರ್ಕೆಟಿಗೆ ಹೋಗ್ಬೇಕಾಗತ್ತೆ. 5-5:30 ಒಳಗಡೆ ಮಾರ್ಕೆಟಿಗೆ ನಾವು ತಲುಪಿದ್ರೆ ನಮಗೆ ಫ್ರೆಶ್ ತರಕಾರಿ ಎಲ್ಲ ವೆರೈಟಿಗಳು ಸಿಗುತ್ತೆ. ಒಂದೊಂದ್ಸಲ ಲೇಟ್ ಆಗಿ ಹೋದರೆ ನಮಗೆ ಕೆಲವೊಂದು ವೆರೈಟಿಗಳು ಖಾಲಿ ಆಗಿಬಿಡತ್ತೆ. ಹಾಗಾಗಿ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಹೋಗ್ತೀವಿ ಮೇಡಮ್.
2: ಓಕೆ, ಬೇಗ ಹೋಗಿ ತರಕಾರಿ ತಗೋ ಬರ್ತೀರಾ. ಸರ್, ಈ ಮಳಿಗೆ ಸ್ವಂತದ್ದ ಬಾಡಿಗೆ ಇದೆ ಸರ್? ಬಾಡಿಗೆ ಮಳಿಗೆ.
3: ಹೌದು,
2: ಬಾಡಿಗೆ ಮಳಿಗೆನ ತೆಗೆದುಕೊಂಡು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದೀರಾ, ಲಾಭ ಆಗ್ತಾ ಇದೆಯಾ ಸರ್?
3: ಮೇಡಮ್, ಜೀವನ ನಿರ್ವಹಣೆ ಮಾಡಷ್ಟು ಗಳಿಕೆ ಮಾಡ್ತೀವಿ. ಯಾಕೆಂದ್ರೆ ಎಲ್ಲದರಲ್ಲೂ ಚಾಲೆಂಜ್ ಇದ್ದಿದೆ, ಬಟ್ ನಾವು ಹೇಗೆ ಫೇಸ್ ಮಾಡ್ತೀವಿ ಅಂತ ನನಗೆ ಜೀವನ ನಡ್ಸಕ್ಕೆ ಆಗಷ್ಟು ಅದೇ ಇದರಲ್ಲಿ ದುಡಿಮೆ ಮಾಡ್ತೀನಿ ಮೇಡಮ್.
2: ನಿಜ.
3: ಹಾಗೆ
2: ಸರ್, ಈಗ ತರಕಾರಿಗಳು ನೀವು ಹೇಳಿದ ಹಾಗೇನೆ ಬೇರೆ ರೀತಿ ಅಲ್ಲ, ಬೇರೆ ಚಿನ್ನದ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಎಲ್ಲ ಸ್ಟೋರ್ ಮಾಡಿ ವ್ಯಾಪಾರ ಮಾಡ್ಬೋದು, ಇದೇ ರೀತಿ ಆಗಲ್ಲ. ಸೊ ಹಾಳಾಗಿರುವಂತಹ ತರಕಾರಿಗಳು ನಿಮಗೆ ಎಷ್ಟು ನಷ್ಟ ಆಗುತ್ತೆ ಸರ್?
3: ಮೇಡಮ್, ನಷ್ಟ ಅದೇ ಹೇಳಿದ್ನಲ್ಲ, ಒಂದೊಂದ್ಸಲ ಪೂರ ಖಾಲಿ ಆಗುತ್ತೆ. ನಮ್ಮ ಹತ್ರ ಕೆಲವೊಂದು ಗಿರಾಕಿಗಳು ವಾಪಸ್ ಹೋಗುವಂತ ಸಂದರ್ಭ ಬರುತ್ತೆ. ಸಂಜೆ ಅಷ್ಟೊತ್ತಿಗೆ ಕೆಲವೊಂದು ಐಟಮ್ ಖಾಲಿಯಾಗಿ ಕಸ್ಟಮರ್ ವಾಪಸ್ ಹೋದಾಗ ನಮಗೆ ಬೇಜಾರಾಗುತ್ತೆ, ಶೇ ಇನ್ನೂ ಜಾಸ್ತಿ ತರ್ಬೋದಿತ್ತು, ಖಾಲಿ ಆಯ್ತು ಅಂತ. ಒಂದೊಂದ್ಸಲ ಹಂಗೆ ಉಳ್ಕೊಂಡಿರುತ್ತೆ, ಅದು ಹೇಳಕ್ ಬರಲ್ಲ, ಯಾವ ಮೂಮೆಂಟು ಯಾವ ದಿನ ಅಂತ ಹೇಳಕ್ ಬರಲ್ಲ.
2: ಏನಂದ್ರೆ
3: ವೇಸ್ಟ್ ಆಗಿರೋದನ್ನ ಮೇಡಮ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹಸುಗಳಿಗೆ ಕೊಡ್ತೀವಿ, ಕೆಲವೊಂದು ಗೋಶಾಲೆ ಅಂತವ್ರು ಬಂದು ತಗೊಂಡು ಹೋಗ್ತಾರೆ, ಅಥವಾ ಕೆಲವರಿಗೆ ಯಾರಿಗಾರು ಕೊಡ್ತೀವಿ ನಾವು. ಅನಿವಾರ್ಯ ಯಾರು ಬಂದ್ರೆ ಗೊತ್ತಾಗತ್ತೆ ನಮಗೆ ಅವ್ರಿಗೆ ಅವಶ್ಯಕತೆ ಇರತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ಕೊಡ್ತೀವಿ. ಒಟ್ಟು ಹೆಂಗ ಮಾಡಿ ಏನೋ ನಡೆಸ್ತೀವಿ ಮೇಡಮ್.
2: ಸೊ ಪ್ರತಿನಿತ್ಯ ಕೂಡ ನೀವು ಹೊಸ ಹೊಸ ಫ್ರೆಶ್ ಆಗಿರೋ ತರಕಾರಿಗಳು ತೊಗೊಬರ್ತೀರಾ?
3: ಪ್ರತಿದಿನವೂ ನಮ್ಮ ಹತ್ರ ಫ್ರೆಶ್ ತೊಗೊಂಬರ್ತೀವಿ ಮೇಡಮ್. ಯಾಕೆಂದ್ರೆ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟು, ರೇಟಿಗಿಂತ ಕ್ವಾಲಿಟಿ ನೋಡ್ತಾರೆ. ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ತೊಗೊಂಡೋಗೋದು, ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ವಾಪಸ್ ಹೋಗ್ತಾರೆ. ಹಾಗಾಗಿ ಬರೀ ಕ್ವಾಲಿಟಿ ಮಾತ್ರ ಅಲ್ಲ, ಸೆಲೆಕ್ಷನು ಕೊಡ್ತೀನಿ ನಾನು. ಪ್ರತಿಯೊಂದೂ ಸೆಲೆಕ್ಷನ್ ಆಗಿರುತ್ತೆ, ನೀಟಾಗಿರುತ್ತೆ. ಹಾಗೆ ಕಸ್ಟಮರ್ ನೋಡಿದವರು ಖುಷಿ ಪಡ್ತಾರೆ, ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ತಾರೆ. ಅದೇ ನಾನು ಗಳಿಕೆ ಮಾಡಿರೋದು.
2: ಸೂಪರ್. ರಾಜೇಶ್ ಸರ್, ಈ ಒಂದು 5 ವರ್ಷದ ಬಿಸ್ನೆಸ್ ಜರ್ನಿ ಅಂದರೆ ವ್ಯಾಪಾರದ ಅನುಭವ ಏನಿದೆ, ಅದರಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ತರಕಾರಿ ವ್ಯಾಪಾರ ಪ್ರಾರಂಭ ಮಾಡಿದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಮೇಡಮ್, ತುಂಬ ಸಲ ಅನಿಸುತ್ತೆ, ಚೆನ್ನಾಗಿ ವ್ಯಾಪಾರ ಆದಾಗೆಲ್ಲ ಅನಿಸುತ್ತೆ.
2: ಒಂದು ಅನುಭವನ ಹೇಳ್ಬೋದಾ?
3: ಇಲ್ಲ, ಅದೇ ಹೇಳ್ತಿದ್ದೀನಲ್ಲ, ಹೇಳಕ್ಕೆ ಬರಲ್ಲ. ಇದು ಪ್ರತಿದಿನವೂ ನಮಗೆ ವ್ಯಾಪಾರ ಚೆನ್ನಾಗಿದ್ದಾಗ ನಮ್ಗೆ ಅನಿಸುತ್ತೆ ನಾವು ಖುಷಿಯಲ್ಲಿರ್ತೀವಿ, ನಾವು ಸಾಧಿಸ್ಬಿಟ್ಟಿವಿ ಅನಿಸುತ್ತೆ. ಹಾಗಾಗಿ ಒಂದು ದಿನ ಅಂತ ನಾನು ಹೇಳಕ್ಕೆ ಬರಲ್ಲ, ಇದು ಸುಳ್ಳು ಹೇಳ್ದಂಗೆ ಆಗುತ್ತೆ. ಯಾವ್ದಾದ್ರು ಒಂದು ದಿನ ಅಂದರೆ ನನಗೆ ದಿನ ವ್ಯಾಪಾರ ಚೆನ್ನಾಗಿದ್ರೆ ಪ್ರತಿದಿನವೂ ಖುಷಿ ಆಗುತ್ತೆ, ವಾವ್ ಒಳ್ಳೆ ಕೆಲಸ ಮಾಡಿದ್ದೀನಿ, ಸಲ ಒಳ್ಳೆ ಫೀಲ್ಡಿಗೆ ಬಂದಿದ್ದೀನಿ ಅಂತ ಅನಿಸುತ್ತೆ. ವ್ಯಾಪಾರ ಡಲ್ ಆದಾಗ ನಾನೇ ಫೀಲ್ ಮಾಡ್ತೀನಿ, ಶೇ ನಾನು ರಾಂಗ್ ಜಡ್ಜ್ಮೆಂಟ್ ತೊಗೊಂಬಿಟ್ಟೆ, ಈ ಫೀಲ್ಡಿಗೆ ಬರಬಾರ್ದಿತ್ತು, ಬೇರೆ ಏನಾದರೂ ಕೆಲಸ ಮಾಡ್ಬೋದಿತ್ತು, ಬೇರೆಯವ್ರ ಹತ್ರ ಕೆಲಸ ಮಾಡಿದರೆ ಸೇಫ್ಟಿ ಆಗಿರ್ಬೋದಿತ್ತು, ರಜಾ ಮಾಡ್ಬೋದಿತ್ತು, ಮನೆಯಲ್ಲೇ ಇರ್ಬೋದಿತ್ತು, ತಿರುಗಾಡ್ಬೋದಿತ್ತು, ಹಂಗೆಲ್ಲ ಅನಿಸುತ್ತೆ ಮೇಡಮ್. ಅದು ಎಮೋಷನ್ ಅಂದು ಹೇಳಕ್ಕೆ ಬರಲ್ಲ. ವ್ಯಾಪಾರ ಚೆನ್ನಾಗಾದ್ರೆ ಖುಷಿ, ವ್ಯಾಪಾರ ಕಮ್ಮಿ ಆಯ್ತಂದ್ರೆ ದುಃಖ, ಇಷ್ಟೇ ಮೇಡಮ್, ಸಿಂಪಲ್.
2: ಯಾವಾಗ ತುಂಬ ಚಾಲೆಂಜಿಂಗ್ ಅಂತ ಅನಿಸು ಸರ್?
3: ಮೇಡಮ್, ಹಬ್ಬದ ಟೈಮಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಯಾಕೆ ಅಂದರೆ ಹಬ್ಬದ ಟೈಮಲ್ಲಿ ಮಾರ್ಕೆಟಲ್ಲೂ ಫುಲ್ ರಶ್ಗಳಿರುತ್ತೆ, ನಾವು ಕರೆಕ್ಟಾಗಿ ಸಮಯಕ್ಕೆ ಹೋಗ್ಬಿಟ್ಟು ನಾವು ನಮಗೆ ಬೇಕಾದಂಥದನ್ನ ಖರೀದಿ ಮಾಡಬೇಕು. ಕೆಲವೊಂದು ಸಲ ಸ್ಟಾಕ್ಗಳು ಇರಲ್ಲ, ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ, ಆರ್ಡ್ರುಗಳು ಅವ್ರಿಗೆ ಜಾಸ್ತಿ ಇದ್ದಾಗ ನಮಗೆ ಸಿಗಲ್ಲ, ಅವಾಗ ಅದು ಇನ್ನೂ ಬೇಗ ಹೋಗ್ಬೇಕಾಗತ್ತೆ. ನಾವು 4-3 ಗಂಟೆಗೆ ಆ ಥರ ಹೋಗ್ಬೇಕಾಗತ್ತೆ, ರಿಸರ್ವ್ ಮಾಡೋಕ್ಕೆ ಹೇಳಬೇಕಾಗತ್ತೆ, ನನಗೆ ಇಷ್ಟು ಬೇಕು ಇಷ್ಟು ಬೇಕು ಅಂತೇಳಿ. ಆಮೇಲೆ ಅದೇ ಸೇಮ್ ಟೈಮ್ ಇಲ್ಲಿ ತಂದಾಗ ಈ ಕಸ್ಟಮರ್ಗಳು ಒಂದೇ ಸಲ

0: ಬಂದಿರ್ತಾರೆ, ಅವ್ರಿಗೂ ಸರಿಯಾಗಿ ಕೊಡಬೇಕಾಗತ್ತೆ. ಕೆಲವರು ಬೇಜಾರಾಗ್ತಾರೆ, ಟೈಮ್ ಒಬ್ಬರು ತೊಗೊಬೇಕಾದ್ರೆ ಇನ್ನೊಬ್ರು ವೆಯ್ಟ್ ಮಾಡೋಷ್ಟು ಟೈಮ್ ಇರಲ್ಲ, ಕೆಲವರಿಗೆ ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರು ಬೇಜಾರಾಗಿ ವಾಪಸ್ ಹೋಗೋರು ಅಂತಿದ್ದಾರೆ. ಹಾಗಾಗಿ ಅದು ಅವಾಗೆಲ್ಲ ಸ್ವಲ್ಪ ಟಫ್ ಅನಿಸುತ್ತೆ ನಮಗೆ. ಒಂದೇ ಸಲ ಗಿರಾಕಿ ಜಾಸ್ತಿ ಬಂದಾಗ್ಲೂ ಚಾಲೆಂಜ್ ಇರುತ್ತೆ, ಯಾಕಂದರೆ ಎಲ್ಲರಿಗೂ ಸಮಾನಾಂತರವಾಗಿ ನೋಡಬೇಕು. ತುಂಬ ಜನ ಟೈಮು ಏನು ಮಾಡ್ತಾರೆ, ಇದಕ್ಕೆ ಟೈಮ್ ಜಾಸ್ತಿ ಕೊಡಲ್ಲ ಅವರು, 2 ನಿಮಿಷ ಲೇಟ್ ಆದರೆ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಜಾಸ್ತಿ ಚಾಲೆಂಜಸ್ ಇರುತ್ತೆ ನಮಗೆ.
1: ಸೊ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ರಾಜೇಶ್ ಸರ್ ಅವ್ರು ಹೇಳ್ತಾ ಇದ್ರು ತರಕಾರಿ ವ್ಯಾಪಾರದಲ್ಲಿ ಯಾವಾಗೆಲ್ಲ ಚಾಲೆಂಜಸ್ ಇರುತ್ತೆ, ಇನ್ನು ಅವರ ಬಿಸ್ನೆಸ್ ಜರ್ನಿಯಲ್ಲಿ ಅವರಿಗೆ ಯಾವಾಗ ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ರಾಜೇಶ್ ಸರ್ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ವಿಷಯ ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳಿದರೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ತರಕಾರಿ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ದೆ. ಅದೇನೇ RD ಫ್ರೆಶ್ ವೆಜಿಟೇಬಲ್ಸ್. ಸೊ ಇದರ ಮಾಲೀಕರಾಗಿರುವಂತಹ ರಾಜೇಶ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ರು. ಅವರ 5 ವರ್ಷದ ಯಶಸ್ಸಿನ ಪಯಣದ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ರಾಜೇಶ್ ಸರ್,
3: ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದ್ರೆ ಏನ್ ಇರಬೇಕಾಗತ್ತೆ ಸರ್?
4: ಫಸ್ಟ್ ಅವನಿಗೆ ಸಂಯಮ ಇರಬೇಕು. ಅಂದ್ರೆ ನಾನಾ ತರದ ಗಿರಾಕಿಗಳು ಬರ್ತಾರೆ, ಎಲ್ಲರೂ ಒಂದೇ ಮೂಡಲ್ಲಿ ಇರಲ್ಲ. ಕೆಲವರು ತುಂಬ ಖುಷಿಯಲ್ಲಿರ್ತಾರೆ, ಕೆಲವರು ಸಿಟ್ಟಲ್ಲಿರ್ತಾರೆ, ಕೆಲವರು ಅವ್ರು ಬಂದಿರೋದೇ ನೆಗೆಟಿವಿಟಿ ಇರುತ್ತೆ. ಹಾಗೆ ಅಂದರೆ ಪ್ರಶ್ನೆ ಮಾಡೋಂಥವ್ರು ಇರ್ತಾರೆ. ಎಲ್ಲ ಥರದವರು ಬೇರೆ ಬೇರೆ ಥರದವ್ರು ಬರ್ತಾರೆ. ಫಸ್ಟ್ ನಾವು ನಮ್ಮ ಸಂಯಮದಿಂದ ಅವ್ರ ಕೇಳೋಂಥ ವೆರೈಟಿ ಆಗಲಿ ರೇಟ್ ಆಗಲಿ ತಾಳ್ಮೆಯಿಂದ ಅವ್ರಿಗೆ ಆನ್ಸರ್ ಮಾಡಬೇಕು. ಆಮೇಲೆ ನಿಯತ್ತು ಇರಬೇಕು. ಕೆಲವರು ದುಡ್ಡು ಜಾಸ್ತಿ ಕೊಟ್ಟಿರ್ತಾರೆ, ಪ್ರಾಮಾಣಿಕತೆ ಇರಬೇಕು. ಹೇಗೆಂದರೆ ನನಗೆ ಆಗಿರುತ್ತೆ, ಈಗ ಇನ್ನು 500 ರೂಪಾಯಿ ಒಂದು ನೋಟ್ ಕೊಡೋ ಬದಲು 2 ನೋಟ್ ಕೊಟ್ಟಿರ್ತಾರೆ ಮಿಸ್ ಆಗಿ. ಕೆಲವು ಮೊನ್ನೆ ರೀಸೆಂಟಾಗಿ 330 ಚಿಲ್ಲರೆ ಮಾಡೋ ಬದಲು 3400 ಚಿಲ್ಲರೆ ಮಾಡಿಬಿಟ್ಟಿದ್ರು ಫೋನ್ ಪೇನಲ್ಲೇ. ನಾವು ಅವನಿಗೆ ಇಮಿಡಿಯೇಟ್ಲಿ ವಾಪಸ್ ಕರೆದು, ಮೇಡಮ್ ಇದನ್ನು ನಿಮ್ಮಿಂದ ಜಾಸ್ತಿ ಮಾಡಿದಿರಂತ ನಾವು ಅವರಿಗೆ ರಿಟರ್ನ್ ಮಾಡಿದ್ವಿ. ಇದಿರಬೇಕು. ಯಾಕೆಂದರೆ ನಾನು ತಿಳ್ಕೊಳ್ಳೋದು ಏನಕ್ಕೆ ಅಂದರೆ ಎಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿರ್ತಾರೆ, ನಾವು ಆ ರೀತಿ ಬಂದಿದ್ದು ನಮಗೆ ದಕ್ಕಲ್ಲ. ನಾನು ಅಲ್ಲಿ ತೊಗೊಂಡ್ರೆ ಇನ್ನೊಂದು ಕಡೆಯಿಂದ ಹೋಗುತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸು.
3: ಸೊ ಪ್ರಾಮಾಣಿಕತೆ
4: ಇರಬೇಕು, ಆಮೇಲೆ ತಾಳ್ಮೆ ಇರಬೇಕು, ಶಿಸ್ತು ಇರಬೇಕು ಮೇಡಮ್. ಮೇನು ಶಿಸ್ತು, ಡಿಸಿಪ್ಲಿನ್ ಇರಬೇಕು. ಅದಿದ್ದು ಬಿಟ್ಟರೆ ವ್ಯಾಪಾರಿ ಅವ್ನು ಜೀವನ ಮಾಡ್ಬೋದು ಮೇಡಮ್.
3: ಸರ್, ಹಾಗೆ ಮುಖ್ಯವಾಗಿ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಬೇಕಾಗ್ಬೋದು ಸರ್? ಒಬ್ಬ ತರಕಾರಿ ವ್ಯಾಪಾರಿ ಈಗ ಹೊಸದಾಗಿ ನಾನು ಪ್ರಾರಂಭ ಮಾಡ್ಬೇಕಂತಿದ್ದೀನಿ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ, ಏನೆಲ್ಲ ಬೇಕಾಗ್ಬೋದು ಈ ವ್ಯಾಪಾರ ಪ್ರಾರಂಭ ಮಾಡೋದಕ್ಕೆ?
4: ಮೇಡಮ್, ಅವರು ವ್ಯಾಪಾರ ಮಾಡಬೇಕು ಅಂದರೆ ಲೈಕ್ ಈಗ ನೀವು ಅಂಗಡಿ ಹೇಳ್ತೀರಾ ಅಂದರೆ ಎಲ್ಲ ಥರದಲ್ಲಿದೆ. ಈಗ ಕೆಲವರು ಅಂಗಡಿ ಮಾಡ್ತಾರೆ, ಕೆಲವರು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ, ಕೆಲವರು ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಆಟೋದಲ್ಲಿ ಮಾಡ್ತಾರೆ, ಅವ್ರವ್ರ ಚಾಯ್ಸು. ಯಾವುದರಲ್ಲಿ ವ್ಯಾಪಾರ ಮಾಡ್ತಾರೆ ಅಂದ್ರ ಮೇಲೆ ಡಿಸೈಡ್ ಆಗುತ್ತೆ. ಆಮೇಲೆ ಅದು ಮಾಡಿದರೆ ಅದೇ ಹೇಳಿದ್ನಲ್ಲ, ಅವ್ರು ಎಷ್ಟು ಬಂಡವಾಳ ಹಾಕ್ತಾರೋ ಅಷ್ಟು ಅದರಿಂದ ಅವರು ತೆಗಿಬೇಕಾಗತ್ತೆ. ಆಪ್ಷನ್ಸ್ ಅವರಿಗೆ ಬಿಡುತ್ತೆ ಮೇಡಮ್.
3: ಈಗ ಅಂಗಡಿ ತರಕಾರಿ ವ್ಯಾಪಾರ ಮಾಡ್ಬೇಕಂದ್ರೆ
4: ಅಂಗಡಿ ಅಂದ್ರೆ ಮೇಡಮ್ ಆಕ್ಚುಲಿ ಒಳ್ಳೆ ಒಂದು ಸ್ಥಳ ಸಿಗ್ಬೇಕು ಅವ್ರು ಅಂಗಡಿ ಮಾಡೋರಿಗೆ. ಪ್ಲೇಸು ಸ್ವಲ್ಪ ಇದು ಫ್ಲೋಟಿಂಗ್ ಇರಬೇಕು, ಜನಸಂದಣಿ ಜಾಸ್ತಿ ಇರೋಂಥ ಪ್ರದೇಶ ಇರಬೇಕು. ಅಂಥ ಜಾಗದಲ್ಲಿ ಬಾಡಿಗೆ ನೋಡಿಬಿಟ್ಟು ಒಳ್ಳೆ ಮಳಿಗೆ ಇರೋಂಥದ್ದು ನೋಡಿಬಿಟ್ರು ಅವ್ರ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಆಮೇಲೆ ರೇಟ್ ರೀಸ್ನಬಲ್ ರೇಟ್ ಕೊಟ್ಟರೆ ಅವರು ಚೆನ್ನಾಗಿ ಕಸ್ಟಮರ್ನ ಹಿಡಿಬೋದು ಮೇಡಮ್. ಅವಾಗ ಚೆನ್ನಾಗಾಗತ್ತೆ, ವ್ಯಾಪಾರ ಚೆನ್ನಾಗಾಗತ್ತೆ.
3: ನಿಮ್ಮ ಪ್ರಕಾರ ಒಂದು ಮಳಿಗೆಯಲ್ಲಿ ವ್ಯಾಪಾರ ಪ್ರಾರಂಭ ಮಾಡಬೇಕಂದ್ರೆ ಮೊದಲು ಜಾಗ ಮುಖ್ಯ ಆಗುತ್ತೆ, ಹಾಗೆ ನಾವು ಮಾರುವಂತಹ ಕ್ವಾಲಿಟಿ ಇರಬೇಕು ಐಟಮ್ಸ್ಗಳು, ಆಗ ಮಾತ್ರ ಚೆನ್ನಾಗಾಗುತ್ತೆ.
4: ಒಳ್ಳೆ ಜಾಗ ಒಳ್ಳೆ ಪ್ಲೇಸ್ ಇರುತ್ತೆ, ಮಳಿಗೆನೂ ಚೆನ್ನಾಗಿರುತ್ತೆ, ಬಟ್ ಅವ್ನ ಕ್ವಾಲಿಟಿ ಚೆನ್ನಾಗಿರಲ್ಲ. ಲೈಕ್ ಈಗ ನಮ್ಮ ಬೇರೆ ನಾವು ಎಲ್ಲದರಲ್ಲೂ ಕ್ವಾಲಿಟಿ ಕ್ವಾಲಿಟಿ ಅಂತಾರೆ. ಏನು ಕ್ವಾಲಿಟಿ ಅಂತಾರೆ? ತರಕಾರಿಯಲ್ಲಿ ಏನು ಕ್ವಾಲಿಟಿ ಬರುತ್ತೆ? ಟೊಮೊಟೊ ಒಂದೇ ಅಲ್ವಾ, ಎಲ್ಲ ಕೆಂಪಗಿರುತ್ತೆ. ಈರುಳ್ಳಿ ಒಂದೇ ಅಲ್ವಾ, ಹೆಚ್ಚಿದ್ರೆ ನೀರು ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ. ಬಟ್ ಹಂಗಲ್ಲ, ಇದರಲ್ಲೂ ತುಂಬ ಕ್ವಾಲಿಟಿಗಳು ಬರುತ್ತೆ. ಕ್ವಾಲಿಟಿ ಅಂದರೆ ಅದ್ರ ಗುಣಮಟ್ಟ. ಈಗ 10 ರೂಪಾಯಿ ಕೆಜಿದು ಟೊಮೊಟೊ ಬರುತ್ತೆ, 50 ರೂಪಾಯಿ ಕೆಜಿದು ಬರುತ್ತೆ. ಏನಂದರೆ ವೇಸ್ಟೇಜ್ ಬರಲ್ಲ ಅದು. ನೀವು ಎಷ್ಟು ಜಾಸ್ತಿ ದಿನ ಇಡ್ಬೋದು ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಅದು. ಈಗ ಈರುಳ್ಳಿನೂ ಅಷ್ಟೇ. ಈಗ 100 ರೂಪಾಯಿಗೆ ನಾವು 4 ಕೆಜಿ ಮಾರ್ತೀವಿ ಅಂತ ತಿಳ್ಕೊಳ್ಳಿ. ನಾವು 100 ರೂಪಾಯಿಗೆ 4 ಕೆಜಿ ಕೊಡೋಂಥ ಈರುಳ್ಳಿ ಒಂದೇ ಒಂದು ಡ್ಯಾಮೇಜು ಸಿಗಲ್ಲ ನಿಮಗೆ. ಅಷ್ಟು ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ನಿಮಗೆ 1 ತಿಂಗಳು ಇಟ್ಕೊಂಡ್ರು ಹಾಳಾಗಲ್ಲ. ಈಗ 6 ಕೆಜಿ 7 ಕೆಜಿ ಮಾರ್ತಾರೆ, ಅದರಲ್ಲಿ ನಿಮಗೆ ಅದರಲ್ಲಿ ಒಂದು 30-40% ಡ್ಯಾಮೇಜ್ ಬರುತ್ತೆ. ಹಾಗೆ ಅವರು ಒಳ್ಳೆ ಅಂಗಡಿ ಇಟ್ಕೊಡ್ಲೇ ಒಳ್ಳೆ ಕ್ವಾಲಿಟಿ ಇಡಬೇಕು ಅವರು. ಆ್ಯಕ್ಚುಲಿ ಅಂಗಡಿ ಚೆನ್ನಾಗಿದೆ, ಕಮ್ಮಿ ರೇಟಿಂದ ಹೆಂಗೆ ಬೇಕೋ ಕೆಲವೊಂದು ಮಾರ್ಕೆಟಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ, ಹಳೆ ತರಕಾರಿ ಅದೇ ರೇಟ್, ಉಳಿದಿರೋದನ್ನು ಕಮ್ಮಿ ರೇಟಿಗೆ ಕೊಡ್ತಾರೆ. 10 ರೂಪಾಯಿ ಕೆಜಿ ಇರೋದನ್ನು ಹೋಗಿಲ್ಲದೆ ಇರೋಂಥದ್ದನ್ನು 5 ರೂಪಾಯಿ ಕೆಜಿಗೆ ಕೊಡ್ತಾರೆ. ಈಗ ಕೆಲವರು ತಳ್ಳೋ ಗಾಡಿಲೆಲ್ಲ ವ್ಯಾಪಾರ ಮಾಡೋರು ಏನು ಮಾಡ್ತಾರೆ, ಅವ್ರು ರೇಟ್ ನೋಡೋಕೆ ಹೋಗಲ್ಲ. ಅವ್ರಿಗೇನು ಐಟಮ್ ಖಾಲಿಯಾಗಬೇಕು ಅಂತ ಎಲ್ಲ ಥರದ್ದು ತಂದಿರ್ತಾರೆ. ಹಾಗಾಗಿ ಅವರು ಕಮ್ಮಿ ರೇಟಿನ ಮಾರ್ಕೊಂಡು ಹೋಗ್ತಾರೆ.
3: ಎನಿವೆ ಸರ್, ನಿಮ್ಮೊಟ್ಟಿಗೆ ತುಂಬ ಖುಷಿ ಆಯಿತು ಮಾತಾಡಿ, ಬಿಕಾಸ್ ನಿಮ್ಮ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಹಾಗೆ ಈಗ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡುವಂಥ ಯುವಕ ಯುವತಿಯರಿಗೆ, ಅಂದರೆ ಬರೀ ತರಕಾರಿ ವ್ಯಾಪಾರ ಅಂತಲ್ಲ, ಯಾವುದೇ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದರೆ ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಯಾವ ಅಂಶ ಇಂಪಾರ್ಟೆಂಟ್ ಆಗುತ್ತೆ ಸರ್?
4: ಮೇಡಮ್, ಅವರಿಗೆ ಫಸ್ಟು ತಾಳ್ಮೆ ಇರಬೇಕು ಒಂದು, ಅದಾದಮೇಲೆ ಆ್ಯಕ್ಚುಲಿ ಸ್ವಲ್ಪ ಬಂಡವಾಳನೂ ಇರಬೇಕು ಮೇಡಮ್. ಏನಾದ್ರು ತುಂಬ ಜನ ಇವಾಗ ಯುವಕರು ಏನು ಮಾಡ್ತಾರೆ, ಬಿಸ್ನೆಸ್ ಮಾಡಬೇಕಂತ ಬಂದುಬಿಡ್ತಾರೆ, ಸಾಲಗೆಲ್ಲ ಮಾಡಿರ್ತಾರೆ, ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಲೈಕ್ 1 ತಿಂಗಳು 2 ತಿಂಗಳೂ ರನ್ ಮಾಡೋಕ್ಕಾಗಲ್ಲ ಅವರಿಗೆ. ಅವಾಗೇನಾಗುತ್ತೆ, ಅದರಲ್ಲಿ ಸಕ್ಸಸ್ ಆದರೆ ಓಕೆ ಮೇಡಮ್, ಸಕ್ಸಸ್ ಆಗೋದು 5-10% ಅಷ್ಟೇ ಮಾಡೋರು, ಬಾಕಿಯವರೆಲ್ಲ ಫೇಲ್ಯೂರ್ ಆಗ್ತಿದ್ದಾರೆ ಈಗ ಬಿಸ್ನೆಸ್ ಹೊಸದಾಗಿ ಮಾಡಿದವರಿಗೆ. ಅವಾಗ ಅವರು ಅದನ್ನು ನಿರ್ವಹಿಸೋಕ್ಕಾಗಲ್ಲ, ಸಾಲನೂ ಮಾಡಿರ್ತಾರೆ, ಅವ್ರು ಬರ್ಡನ್ ಆಗಿಬಿಡ್ತಾರೆ. ನಾ ಹೇಳೋದೇನು ಅಂದರೆ, ನೀವೊಂದು ಮಾಡಬೇಕಾದ್ರೆ ಫಸ್ಟು ಒಂದು ಕಡೆ ಸ್ವಲ್ಪ ಸರ್ವಿಸ್ ಮಾಡಿ. ಈಗ ಏನೋ ಒಂದು ಹೋಟ್ಲ್ ಮಾಡಿದ್ರೆ ಹೋಟ್ಲಲ್ಲಿ ಒಂದು ಸ್ವಲ್ಪ ಸರ್ವಿಸ್ ಮಾಡಿ, ಒಂದು ತರಕಾರಿ ಅಂಗಡಿ ಮಾಡಿದ್ರೆ ಸ್ವಲ್ಪ
3: ಅನುಭವ
4: ಪಡ್ಕೊಂಡು ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ.
3: ಎನಿವೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್, ನಿಮಗೂ ಧನ್ಯವಾದ.
3: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ರಾಜೇಶ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋಕೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು ಅಲ್ವಾ? ಖಂಡಿತವಾಗ್ಲೂ, ವ್ಯಾಪಾರ ಅಂದ್ರೆ ಬರೀ ಲಾಭನೇ ಅಲ್ಲ ಅಥವಾ ಬರೀ ನಷ್ಟನೇ ಅಲ್ಲ, ಲಾಭ ನಷ್ಟದ ನಡುವೆ ಸವಾಲಿನೊಂದಿಗೆ ಸಾಗಿಸೋದೇ ವ್ಯಾಪಾರ ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಬಿಸ್ನೆಸ್ ಬಿಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಪ್ರೋಗ್ರಾಮ್ ಹೇಗಿತ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686972799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಸೊ ಕೃಷಿಯ ಜೊತೆಗೆ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಪಶುಸಂಗೋಪನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ, ಸೊ ದೊಡ್ಡ ಮಟ್ಟದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕು, ಸಕ್ಸಸ್ನ ಕಾಣಬೇಕು ಅಂಥೇಳಿ, ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ದಾರಿಗಳಿದೆ. ಅಂದರೆ ಈಗ ಕೃಷಿಯಲ್ಲಿ ಕೃಷಿಯನ್ನು ಮಾಡ್ತಾ ಕೂಡ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ, ಹಾಗೆಯೇ ಹೈನುಗಾರಿಕೆಯನ್ನು ಮಾಡ್ತಾ ತಮ್ಮ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಏನು ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಜೀವನವನ್ನು ಕಟ್ಕೊಂಡು ಅವರು ಕೂಡ ಸಾಧನೆಗಳನ್ನು ಮಾಡಿರುವಂಥವ್ರು ಇದ್ದಾರೆ. ಸೊ ಇದೇ ರೀತಿಯಲ್ಲೇ ಎಷ್ಟೋ ಜನ ಈ ರೀತಿಯ ಹೈನುಗಾರಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕು ಈ ರೀತಿಯಲ್ಲಿ ಅಂದ್ಕೊಂಡು, ಸೊ ಕೆಲವೊಂದಷ್ಟು ಜನಕ್ಕೆ ಅದರ ಒಂದು ವೈಜ್ಞಾನಿಕ ಪದ್ಧತಿ ಆಗಿರ್ಬೋದು, ಹೇಗೆ ಅವುಗಳನ್ನು ಸಾಕಾಣಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ, ಸೊ ಎಲ್ಲೋ ಒಂದು ಕಡೆಯಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ, ಅದರ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಾವು ಯಾವುದೇ ಒಂದು ಉತ್ಪನ್ನವನ್ನು ಅಥವಾ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀತಿದ್ದೇವೆ ಅಂತಂದಾಗ ಅದರ ಮಾರುಕಟ್ಟೆಯ ಬಗ್ಗೆ ಕೂಡ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದೊಂದು ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆಯೇ ಈಗ ಹೈನುಗಾರಿಕೆ ಆಗಿರ್ಬೋದು, ಮತ್ತು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ನೀವು ಆದಾಯವನ್ನು ಗಳಿಸೋದಾಗಲಿ ಅಥವಾ ಸಾಧನೆಯನ್ನು ಮಾಡುವಂಥದ್ದಾಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕ ಪರಿಶ್ರಮದ ಜೊತೆಗೆ ವೈಜ್ಞಾನಿಕ ಪದ್ಧತಿ ಕೂಡ ಮುಖ್ಯ ಆಗುತ್ತೆ, ಹಾಗೆ ಮಾರುಕಟ್ಟೆಯ ಬಗ್ಗೆ ಕೂಡ ಅರಿವಿರಬೇಕಾಗತ್ತೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವು ಬರೀ ಏನು ಎಲ್ಲೋ ಹೋಗಿ ತಿಳ್ಕೊಂಡು ಬಂದ್ವಿ ಅಂತ ಮಾಡೋದಕ್ಕಿಂತ, ಸೊ ಅದರಲ್ಲಿ ಯಾರಾದರೂ ಕೆಲಸವನ್ನು ಮಾಡಿರ್ತಾರಲ್ಲ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವರ ಜೊತೆಗೆ ಒಂದಷ್ಟು ಕೆಲಸ ಮಾಡಿದಂಥ ಸಮಯದಲ್ಲಿ ಮಾತ್ರ ಅವರಿಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಇರುವಂತಹ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ತಮ್ಮ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ಇವರು ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ತಾ ಇದ್ದಾಗಲೇ ಇದರಿಂದ ಬಿಟ್ಟು ಒಂದು ಕೃಷಿಯಲ್ಲಿ ಉತ್ತಮವಾದಂತಹ ಒಳ್ಳೆಯ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಅನ್ನೋ ಕಾರಣಕ್ಕೆ ಸೊ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕಿರುವಂತಹ ಇವರು ತರೀಕೆರೆಯ ಮಂಜುಣ ಅವರು. ಸೊ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಕೋಳಿ ಸಾಕಾಣಿಕೆಗೆ ಏನೆಲ್ಲ ಅಗತ್ಯವಾದಂತಹ ಉಪಕರಣಗಳು ಬೇಕಾಗತ್ತೆ, ಅದನ್ನು ಯಾವ ರೀತಿಯ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ಮಟ್ಟಿಗೆ ಆದಾಯ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಆದಾಯವನ್ನು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತರೀಕೆರೆಯ ಮಂಜುಣ ಅವರು, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುಣ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣ ಅವರೇ, ಮೊದಲನೇದಾಗಿ ಈ ಕೋಳಿ ಸಾಕಾಣಿಕೆಗೂ ಮುಂಚೆ ನೀವು ಏನು ವರ್ಕ್ ಮಾಡ್ತಾ ಇದ್ರಿ, ಇದರ ಜೊತೆಗೆ ಹೇಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿದ್ರಿ, ನಿಮ್ಮ ಕೋಳಿ ಸಾಕಾಣಿಕೆ ಕೃಷಿ ಹೇಗೆ ನಡೀತಾ ಇದೆ, ಆರಂಭದ ದಿನಗಳ ಬಗ್ಗೆ ಹೇಳ್ಬೋದಾ?
11: ಕೋಳಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಕೋಲಾರದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಲ್ಲಿ ತಿಂಗಳ ಸಂಬಳ ಪಡಿಬೇಕಾದ್ರೆ ಒಂದು ಪೇಪರ್ ಅಲ್ಲಿ ಆಡ್ ಬಂದಿತ್ತು. ಈಗ ನಾ ಮೈಸೂರಿನಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ತಿಂಗಳಿಗೆ ಇಷ್ಟು ಆದಾಯ ಬರುತ್ತೆ ಅಂತ ಒಂದು ಆಡ್ ಬಂದಿತ್ತು. ಅದನ್ನು ನೋಡಿ ಒಂದು ಇನ್ಸ್ಪೈರ್ ಆಗಿ ನಾವು ಯಾಕೆ ಕೋಳಿ ಫಾರಂ ಮಾಡಬಾರ್ದು ಹಳ್ಳಿ ಮನೇಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅವಾಗ ಮೈಸೂರು ನಾಟಿ ಮಾಡಿದ್ದು, ಎರಡು ಬ್ಯಾಚಿನ ಮಾಡಿದ್ದು. ಬಟ್ ಅದು ನಮಗೆ ನಷ್ಟ ಆಗೋದಕ್ಕಿಂತ ನಮಗೆ ರಿಸ್ಕ್ ಜಾಸ್ತಿ ಇತ್ತು, ಲಾಭ ಬಂತು. ಬಟ್ ನಮ್ಗೆ ರಿಸ್ಕ್ ಯಾಕೆಂದ್ರೆ ಕರೆಂಟ್ ಪ್ರಾಬ್ಲಮ್, ಅದು ಮೂತಿ ಸುಡಬೇಕು, ಆಮೇಲೆ ಅದು ಫೆದರ್ ಏನಾದ್ರು ಹೋದ್ರೆ ಅದನ್ನು ಡೀಲರ್ಸ್ಗಳು ತಗೋಳಲ್ಲ, ಇಂಥೆಲ್ಲ ಸಮಸ್ಯೆಗಳಾದಾಗ ಅದನ್ನ ಸ್ಟಾಪ್ ಮಾಡಿ ಶೆಡ್ನ ಒಂದು 5-6 ತಿಂಗಳು ಖಾಲಿ ಬಿಟ್ಟಿದ್ದು. ಖಾಲಿ ಬಿಟ್ಟಾಗ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಮನೇಲಿ ಬೇರೆ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದು ಹಳ್ಳಿ ಮನೆಗೆ ಏನಾರು ಮಾಡ್ಬೇಕಾದ್ರೆ ಜನ ಸುಮ್ಮನೆ ಆಡ್ಕೊಳ್ತಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಬಂದುಬಿಟ್ಟ ಅಂತ ಆಡ್ಕೊಂತಾರೆ ಅಂತಂದಾಗ ಯಾವಾಗ ನಾವು ದೇವ್ರನ್ನ ತುಂಬ ನಂಬ್ತೀವಿ. ಅವಾಗ ದೇವ್ರು ಕೇಳಿದ್ರು ನಾ ಹಿಂಗೆ ಆಗಿದೆಯಲ್ಲ ಅಂತ ಹೇಳಿ, ಅವಾಗ ನೀವು ಕೋಳಿ ಫಾರಂ ಮಾಡಿ ಅಂತ ಬಲ ಕೊಟ್ಟಾಗ ಅವಾಗ ನಾವು ದೇವ್ರು ಕೇಳಿ ಈ ಹಳ್ಳಿ ಮನೇಲಿ 7 ಆಟೆ ಮುಂದೆ ಇಲ್ಲೇ ನಮ್ಮ ಊರ ಹತ್ರ ದೇವಿಕಿರೋಸರ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ 7 ಆಟೆ ಒಂದು ಮುಂಜ ತಗೊಂಬಂದು ಅವಾಗ ಸ್ಟಾರ್ಟ್ ಮಾಡಿದ್ದು. ಅದನ್ನು ಸ್ಟಾರ್ಟ್ ಮಾಡಿ 1.5 ವರ್ಷ ಅನ್ನೋಷ್ಟಿದೆ ಒಂದು 700-800 ಕೋಳಿ ಮಾಡ್ಕೊಂಡು, ಆ 700-800 ಕೋಳಿಲಿ ಮತ್ತೆ ಕನ್ಗೋಳಿ ಅಂತ ಏನು ಬರುತ್ತೆ ಚಿಟ್ಕೋಳಿ ಅಂತ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಒಂದು 480 ಆಟೆ ಇವೆ ಅಂದರೆ ಒಳ್ಳೆ ಪೇರೆಂಟ್ 1.5 ಕೆಜಿ ಮೇಲಿರೋಂಥ ಒಳ್ಳೆ ಆಟಗಳನ್ನ ನಾವು ಬಿಡ್ಕೊಂಡು ಅದರಲ್ಲಿ ಮರಿ ಮಾಡಿಸಿ ಈಗ ಪ್ರತಿ ತಿಂಗಳು ರೈತರಿಗೆ 800-1,000 ಪ್ರತಿ ತಿಂಗಳು ರೈತರಿಗೆ ಮರಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ನಾವು ಯಾವ್ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಯಾವ ಥರ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ ಅಂತಂದರೆ ನಾವು ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ, ಈ ಥರ 3 ರೀತಿಯ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ. ಕೋಳಿಗೆ ನಾವು ಡೈಲಿ ಆಹಾರವಾಗಿ ರಾಗಿ, ಭತ್ತ, ಜೋಳ, ಆಮೇಲೆ ಪಾಲಿಶ್ ತೌಡು, ಮುಸ್ರೆ, ಅದ್ರ ಜೊತೆಗೆ ಅಜೋಲ, ಆಮೇಲೆ ಹೈಡ್ರೋಫೋನಿಕ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಫೋನಿಕ್ನಲ್ಲಿ ಅದನ್ನು ಮೊಳಕೆ ಬಂದಿರ್ತವೆ, ಮೊಳಕೆನಲ್ಲಿ ಏನು ಮಾಡ್ತೀವಿ, ಮಿಷಿನಲ್ಲೆಲ್ಲ ಕಟ್ ಮಾಡಿ ಕೊಡ್ತೀವಿ. ಈ ಥರ ಕೊಡೋದ್ರೆ ಏನಾಗುತ್ತೆ ಅಂದರೆ ನಾಟಿ ಕೋಳಿಗೆ ವೆರೈಟಿ ವೆರೈಟಿ ಫೀಡ್ ಸಿಗ್ತಾ, ನಾಟಿ ಕೋಳಿ ಟೇಸ್ಟ್ ಬರುತ್ತೆ, ಆಮೇಲೆ ನೀವು ಅದು ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಾದ್ರೆ ನಿಮಗೆ ಸಮಸ್ಯೆ ಆಗಲ್ಲ. ಈಗ ಒಂದೇ ಥರ ಫೀಡ್ ಕೊಟ್ಟರೆ ನಾಟಿದ್ರೆ ನಿಮಗೆ ಟೇಸ್ಟ್ ಬರಲ್ಲ, ಅವಾಗ ಕೆಜಿಗೆ ಕಡಿಮೆ ರೇಟ್ ಕೇಳ್ತಾರೆ, ಅದಕ್ಕೆ ಮಾಡಿದ್ರೆ ವೆರೈಟಿ ವೆರೈಟಿ ಕೊಡಬೇಕು. ಇದ್ರ ಜೊತೆಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈಗ ಊಟದಲ್ಲೇ, ಈಗ ಮದುವೆ ಚೌಟ್ರಿ ಆಗಿರ್ಬೋದು, ಯಾವ್ದಾದ್ರು ಸಭೆ ಸಮಾರಂಭ ಫಂಕ್ಷನಲ್ಲಿ ಆ ಊಟದಲ್ಲೇ ಸಿಗೋಂಥದ್ದನ್ನು ಸುಮ್ಮನೆ ರೋಡ್ ಸೈಡೆಲ್ಲ ಹಾಕ್ಬಿಟ್ಟು ಪರಿಸರವನ್ನು ಹಾಳು ಮಾಡ್ತಾರೆ. ಅದು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಟ್ಯಾಕ್ಟ್ರಿಗೆ 100-200 ರೂಪಾಯಿ ನಾವು ಕೊಟ್ಬಿಟ್ಟು ತರಿಸ್ಕೊಂಡು ಹಾಕಿದಾಗ ಅಲ್ಲೇನಂತಂದರೆ ವೆರೈಟಿ ವೆರೈಟಿ ಅದಕ್ಕೆ ಫೀಡ್ ಸಿಗ್ತಾಗ ನಾಟಿ ಕೋಳಿಲಿ ಅದಕ್ಕೆ ಡೈಲಿ ಒಂದೇ ಥರ ಫೀಡ್ ತಿನ್ನೋದು ಅದಕ್ಕೆ ಬೇಜಾರಾಗಿರುತ್ತೆ, ಅದಕ್ಕೆ ವೆರೈಟಿ ವೆರೈಟಿ ಫೀಡ್ ಕೂಡ ಅದಕ್ಕೆ ರುಚಿನೂ ಸಿಗುತ್ತೆ. ಪ್ಲಸ್ ನಿಮಗೆ ಫೀಡ್ಸ್ ಖರ್ಚು ನಿಮಗೆ ಕಡಿಮೆ ಆಗಿ ಕೋಳಿ ಇಳುವರಿ ನಿಮಗೆ ಚೆನ್ನಾಗಿ ಬಂದು ಒಳ್ಳೆ ನಿಮಗೆ ಲಾಭ ಅದರಲ್ಲಿ ಸಿಗುತ್ತೆ ನಿಮಗೆ.
9: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿ, ಯಾವ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣಾ ಅವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಅವರು ಮಾಡ್ತಿರುವಂತಹ ಈ ಕೋಳಿ ಸಾಕಾಣಿಕೆ, ಸೊ ಅವರಿಗೆ ಯಾವ ರೀತಿಯಲ್ಲಿ ಲಾಭವನ್ನು ತಂದುಕೊಡ್ತಾ ಇದೆ, ಹಾಗೆ ಹೇಗೆಲ್ಲ ನಾವು ಲಾಭವನ್ನು ಪಡ್ಕೊಳ್ಬೋದು, ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಯಾವ ರೀತಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಯಾರಾಣಿ ಪೊನ್ನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರೀಕೆರೆಯಿಂದ ಮಂಜಣ್ಣ ಅವರು ಮಾತಾಡ್ತಾ ಇದ್ರು. ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಕೋಳಿಗಳಿಂದ ಯಾವ ರೀತಿಯಲ್ಲಿ ಲಾಭ ಮಾಡ್ಬೋದು

0: ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸೋದಕ್ಕಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಿದ್ದ ಹಾಗೆ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯ ಜೊತೆಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಆರಂಭದ ದಿನಗಳಲ್ಲಿ ಬಂದಂತಹ ಚಾಲೆಂಜಸ್ನಗಳನ್ನು ಎದುರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗ್ತಾರೆ. ಸೊ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಪದ್ಧತಿ ಏನಿದೆ, ಇದರಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳೇನು, ಸೊ ಇದೆಲ್ಲದರ ಬಗ್ಗೆ ಈಗ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥವ್ರು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಯಾರು ಈ ರೀತಿಯ ವೈಜ್ಞಾನಿಕ ಪದ್ಧತಿಯಲ್ಲಿ ಕೋಳಿ ಸಾಕಾಣಿಕೆ ಇರ್ಬೋದು, ಯಾವುದೇ ರೀತಿಯ ಕೃಷಿಯನ್ನು ಮಾಡಿರುವಂಥದ್ದಾಗಿರ್ಬೋದು, ಅವ್ರ ಹತ್ರ ನೀವು ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಹೇಗೆ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜಣ್ಣ ಅವರು ಕೂಡ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜಣ್ಣ ಅವರೇ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ನೀವು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಸೊ ಹೇಗೆ ನಿಮಗೆ ಒಂದು ಆಸಕ್ತಿ ಬಂತು ಅಂತೇಳಿ, ಹಾಗೆ ಅದರಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ, ಹಾಗೆ ಅವುಗಳಿಗೆ ಯಾವ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಮಂಜಣ್ಣ ಅವರ, ಈಗ ಕೋಳಿಗಳಿಗೆ ಆಹಾರವನ್ನು ಕೊಡ್ತೀವಲ್ವಾ, ಸೊ ಕೋಳಿಗಳಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತೆ ಕೋಳಿಗಳಿಗೆ ಆಹಾರವನ್ನು ಕೊಡುವ ಸಮಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಕೋಳಿಗೆ ಡೈಲಿ ಏನೇನು ಆಹಾರ ಕೊಡ್ತೀರಾ ಅದನ್ನ ಯಾವ್ದೇ ಕಾರಣಕ್ಕೂ ಶೆಡ್ ಒಳಗಡೆ ಕೊಡಬಾರ್ದು. ಈಗ ಶೆಡ್ ಒಳಗಡೆ ಫೀಡು ನೀರು ಎಲ್ಲ ಒಳಗಡೆನೆ ಕೊಟ್ಟರೆ ಏನ್ ಮಾಡ್ತೇನೆ ಅಂದ್ರೆ ಅದು ಒಳಗಡೆನೆ ಮೇಯ್ಬಿಟ್ಟು ಒಳಗಡೆನೆ ಇರುತ್ತೆ, ಒಳಗಡೆ ಆಮೇಲೆ ಬಿಸಿಲು ಬರಲ್ಲ, ಹೊರಗಡೆ ಮೇಯಲ್ಲ, ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕೋಳಿಗೆ ಒಂದಕ್ಕೊಂದು ರೋಗ ರುಜಿನ ತಟ್ಟಿ ಕೋಳಿ ಸಾಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬೆಳಿಗ್ಗೆ ಶೆಡ್ಡು ಡೋರ್ ಓಪನ್ ಆಯಿತು ಅಂತಂದ್ರೆ ಅದು ಸಂಜೆನೆ ಕ್ಲೋಸ್ ಆಗಬೇಕು. ಏನಕ್ಕೆ ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದ್ರೆ ನೀವು ಕೋಳಿನ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಅವಾಗ ನೋಡಿ ಕೋಳಿ ಹೊರಗಡೆ ಮೇಯ್ಬೇಕಂತೆ ಹುಳ ಉಪ್ಪೆ ಗೆದ್ಲೆ ಆಮೇಲೆ ಎರೆಹುಳು ಆಮೇಲೆ ಕಸ ಕಡ್ಡಿ ಹುಲ್ಲು ಎಲ್ಲ ತಿಂದಾಗ ಅದು ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ನಿಮಗೆ ಫೀಡ್ ಖರ್ಚು ನಿಮಗೆ ಕಡಿಮೆ ಆಗುತ್ತೆ. ನೀವು ಶೆಡ್ ಮಾಡಬೇಕಾದ್ರೆ ಈಗ ನಿಮ್ಮ ಲೋಕಲಲ್ಲಿ ಏನೇನೋ ಮರ ಬುಟ್ಟಿ ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ನೀವು ಕಬ್ಬಿಣದಾರೆ ಮರದೆಲ್ಲ ಮಾಡಿ ನಾ ಅದಕ್ಕೆ ಅಡ್ಜಸ್ಟ್ ಮಾಡಲ್ಲ, ನಿಮ್ಮ ಅಂದರೆ ಶಕ್ತಿ ಅನುಸಾರ ಯಾವ ಥರ ಮಾಡ್ಕೊಳ್ಳಿ. ಬಟ್ ಶೆಡ್ಡನ್ನು ಪೂರ್ವ ಪಶ್ಚಿಮವಾಗಿ ಮಾಡಿ, ಅಂದರೆ ಪೂರ್ವ ಪಶ್ಚಿಮವಾಗಿ ಮಾಡಿದಾಗ ಏನಂತಂದರೆ ಸೂರ್ಯನ ಬೆಳಕಲ್ಲಿ ಗಾಳಿ ಆಗಲಿ ನೇರವಾಗಿ ಶೆಡ್ ಬಿಡೋದಲ್ಲ. ಈಗ ಯಾಕಂದ್ರೆ ಉತ್ತರ ಶೆಡ್ ಸಾರ್ ನಾನು ಪೂರ್ವ ಪಶ್ಚಿಮ ಅಗಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಉತ್ತರ ದಕ್ಷಿಣ ಮಾಡಿದಂತೆ ಸೂರ್ಯನ ಬೆಳಕು ಬೆಳಿಗ್ಗೆ ನೇರವಾಗಿ ಬೀಳುತ್ತೆ 12 ಗಂಟೆ ತನಕ, ಮತ್ತೆ ಸಂಜೆ ಮಧ್ಯಾಹ್ನ 3 ಗಂಟೆ ಆದ್ಮೇಲೆ ಮತ್ತೆ ನೇರವಾಗಿ ಬೆಳಕು ಬೀಳುತ್ತೆ. ಅವಾಗ ಕೋಳಿಗೆ ಏನಾಗುತ್ತೆ ಅಂದ್ರೆ ಅದ್ರ ಫ್ಯಾಟ್ ಎಲ್ಲ ಕರಗುತ್ತೆ. ಅದಕ್ಕೆ ಮಾಡಬೇಕು ಅಂದ್ರೆ ಪೂರ್ವ ಪಶ್ಚಿಮಗೆ ಶೆಡ್ನ ಮಾಡಬೇಕು. ಆಮೇಲೆ ಅಗಲ ಬಂದು ಯಾವತ್ತು 25 ಅಡಿಕ್ಕಿನ ಅಗಲ ಜಾಸ್ತಿ ಮಾಡಬಾರ್ದು. ನೀವು ಉದ್ದ ಬೇಕಾದ್ರೆ ಒಂದು ರೈಲು, ನೀವು 50 ಅಲ್ಲ 500 ಅಡಿ ಬೇಕು, ಎಷ್ಟು ಉದ್ದ ಮಾಡ್ಕೊಳ್ಳಿ ಅದು ನಿಮ್ಮ ಶಕ್ತಿ ಅನುಸಾರ. ಅಗಲ 25 ಅಡಿಕ್ಕಿನ ಮಿನಿಮಮ್ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 10-15 ಅಡಿ ಒಳಗಡೆ ಆ ಅಗಲ ಇದ್ದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಕೋಳಿಗೆ ಕಾಯಿಲೆ ಗೀಲೆ ಏನು ಬೀಳ್ದಂಗೆ ಆಕ್ಟಿವ್ ಆಗಿರುತ್ತೆ. ಈ ಉದ್ದೇಶಕ್ಕೋಸ್ಕರ ನೀವು ಶೆಡ್ನ ಪೂರ್ವ ಪಶ್ಚಿಮವಾಗಿ ಅಗಲನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದ ಗುಡ್ಡುಗಳು ಹಾಕಿದೀವಿ. ಗುಡ್ಡುಗಳು ಏನು ಹಾಕಿದೀವಿ ಅಂತಂದ್ರೆ ಈಗ ನಾವು ಫೀಡ್ನ ಹೊರಗಡೆ ಇಟ್ಟಿದೆ ಅಂತಂದ್ರೆ ಮಳೆ ಗಿಡ ಏನಾದ್ರು ಬಂತು ಅಂತಂದ್ರೆ ಫೀಡು ಆಗಲಿ ರಾಗಿ ಆಗಲಿ ಭತ್ತ ಆಗಲಿ ಅದು ನೆನಬಾರ್ದು, ಅದು ಫಂಗಸ್ ಬರಬಾರ್ದು. ಫಂಗಸ್ ಬಂತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕೋಳಿಗೆ ಏನಂತಂದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಫೀಡ್ನೆಲ್ಲ ನೆರಳಲ್ಲಿ ಇಟ್ಟಿರ್ತೀವಿ. ಆಮೇಲೆ ಕೆಲಸದ ಏನಾದ್ರು ಅದು ಏನಾದ್ರು ಹಕ್ಕಿಗಳು ಯಾವ್ದಾದ್ರು ಆರು ಮೇಲೆ ಆರು ಹೋಯ್ತು ಅಂತಂದ್ರೆ ಏನಂತ ಕೋಳಿ ಗಾಬರಿ ಆಗುತ್ತೆ. ಗಾಬರಿ ಅಲ್ಲಿ ತೋರ್ತು ಒಳಗಡೆ ಮೇಯ್ತಾ ಇರುತ್ತೆ, ಸೀದಾ ಒಂದೇ ಸದಿ ಶೆಡ್ ಒಳಗಡೆ ಬರಬಾರ್ದು. ಅಲ್ಲಲ್ಲಿ ಅದು ಸೇಫ್ಟಿ ಏನಂತಂದ್ರೆ ಆ ಗುಡ್ಲು ಒಳಗಡೆ ಹೋಗಿರೋ ಉದ್ದೇಶಕ್ಕೋಸ್ಕರ ಈ ತರ ಚಿಕ್ಕ ಚಿಕ್ಕದ ಗುಡ್ಡುಗಳನ್ನ ಹಾಕಿದ್ವಿ. ಅದಕ್ಕೆ ನೀವು ಅಲ್ಲಲ್ಲೇ ಗುಡ್ಡುಗಳು ಹಾಕಿದ್ರೆ ಕೋಳಿಗೂ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಭಯ ಇರಲ್ಲ. ನೀವು ಏನಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಗುಡ್ಡುಗಳು ಏನೋ ಅನಿವಾರ್ಯ ಇತರ ಪಕ್ಷಿಗಳು ಹೋದಾಗ ಆ ಗುಡ್ಡುಗಳು ಬಂದಾದ್ರು ಔತ್ ಕಾಣುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗುಡ್ಡುಗಳು ಹಾಕೋದು ನಮ್ಮ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನೊಂದು ಕಾನ್ಸೆಪ್ಟ್ ಇದು. ಕೋಳಿ ಸಾಕಾಣಿಕೆ ಮಾಡಿ ಇನ್ನ ಮಾಡೋರಿಗೆ ನಿಮಗೆ ರೇಷ್ಯೋ ಹೇಳ್ತೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾಟೆ ಎಷ್ಟು ಉಂಜಿರ್ಬೇಕು ಅಂತೇಳಿ ನೋಡಿ. ಮೊಟ್ಟೆ ಇಡಿಸಿ ಮರಿ ಮಾರಿಸುವಂತರಿಗೆ 10 ಯಾಟೆಗೆ 1 ಉಂಜಿ ಇರಬೇಕು. ಅದು ನಿಮಗೆ ರೇಷ್ಯೋ ಜಾಸ್ತಿ ಆಗಬಾರ್ದು. ಯಾಕೆಂದ್ರೆ ಅದನ್ನ ಮೊಟ್ಟೆ ಇಡ್ತಾ ಇರುತ್ತೆ ಕೋಳಿ, ಮರಿ ಮಾರಿಸ್ತೇ ಅಲ್ಲೇನಂತ ಕೋಳಿ ಅಲ್ಲಿ ನಿಮಗೆ 2 ಕಡಿಮೆ. ಅದಕ್ಕೆ 10:1 ಇದ ಬರೀ ಮೊಟ್ಟೆ ಇಡಿಸುವಂತರಿಗೆ 10:2 ನೋಡಿ. ನಾಟಿ ಕೋಳಿಗೆ ಮೊಟ್ಟೆ ಉಂಜೆ ಇರಲೇಬೇಕು ಅವಶ್ಯಕತೆ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ನಾಟಿ ಕೋಳಿಗೆ ಉಂಜೆ ಇಲ್ಲ ಅಂತಂದ್ರೆ ಅದು ಮೊಟ್ಟೆ ಇಡುತ್ತೆ, ಅದು ಬಟ್ ಅದು ಮರಿ ಆಗಲ್ಲ. ಅದನ್ನ ನಾವು ಫರ್ಟೈಲ್ ಮತ್ತು ಅನ್ಫರ್ಟೈಲ್ ಎಗ್ ಅಂತೀವಿ. ನಾಟಿ ಕೋಳಿ ಮರಿ ಆಗಬೇಕು ಅಂತಂದ್ರೆ ಉಂಜೆಗಳು ಕ್ರಾಸ್ ಆದ್ರೆ ಮಾತ್ರ ಅದು ಮರಿ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಮರಿ ಆಗಲ್ಲ. ಇನ್ನ ನೀವು ಮಾಂಸಕ್ಕಾಗಿ ಸಾಕುವಂತರಿಗೆ ಅದು 10 ಆಟೆ 10 ಉಂಜೆ ಎಷ್ಟೇ ಅದು ಮಿಕ್ಸ್ ಎಷ್ಟೇ ರೇಷ್ಯೋ ಇರ್ಬೋದು. ಮರಿ ಮಾಡಿಸುವಂತರಿಗೆ 10:1, ಮೊಟ್ಟೆ ಇಡಿಸುವಂತರಿಗೆ 10:2, ಇನ್ನ ಮಾಂಸಕ್ಕಾಗಿ ಸೇಲ್ ಮಾಡೋದ್ರಿಗೆ ಎಷ್ಟೇ ರೇಷ್ಯೋ ಇರ್ಬೋದು, ಅದ್ರ ನಿಮಗೆ ಇಷ್ಟೇ ರೇಷ್ಯೋ ಅಂತಿಲ್ಲ.
0: ಓಕೆ ಸರ್, ಹಾಗಾದ್ರೆ ನಿಮ್ ಜೊತೆಗೆ ಮಾತನ್ನ ಮುಂದುವರ್ಸಿನಿ. ಸೊ ಕೋಳಿ ಶೆಡ್ನ ಯಾವ ರೀತಿ

ಮನೆಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಕೇಳಗೊರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಸುಮ್ಮನೆ ಆಗೋದಿಲ್ಲ. ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಅಂದಾಗ ಅದರ ಶೆಡ್ನ ನಿರ್ಮಾಣ ಆಗಿರ್ಬೋದು, ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಹಾಗೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆದಂಥವ್ರ ಜೊತೆನಲ್ಲಿ ಮಾತಾಡಿದಾಗ ನೀವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗೆ ನೀವು ಕೂಡ ನಿಮ್ಮ ಈ ಒಂದು ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣ್ಣ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವರ ಈ ಒಂದು ಕೋಳಿ ಸಾಕಾಣಿಕೆಯ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಜುಣಾ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು ತರೀಕೆರೆಯಿಂದ. ತುಂಬ ಚೆನ್ನಾಗಿ ಅವರು ಕೂಡ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಕೋಳಿ ಸಾಕಾಣಿಕೆಯನ್ನು ನಾವು ಮಾಡ್ತೀವಿ ಅಂತೇಳಿ ಎಷ್ಟೋ ಜನ ಮುಂದಾಗಿದ್ದಾರೆ. ಸೊ ಫಾರ್ಮ್ಗಳನ್ನ ಮಾಡ್ತೀವಿ ಅಂತೇಳಿ ದೊಡ್ಡ ದೊಡ್ಡ ಜಾಗವನ್ನು ತಗೊಂಡು ಫಾರ್ಮ್ನ ಕೂಡ ಬಿಲ್ಡ್ ಮಾಡಿ, ಸೊ ಅಲ್ಲಿ ಕೂಡ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಎಷ್ಟೋ ಜನ ಲಾಸ್ ಆಗಿರುವಂಥವ್ರು ಕೂಡ ನೋಡ್ಬೋದು. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಈಗ ಮಂಜಣ್ಣ ಅವರು ಕೂಡ ಹೇಳಿದಾಗೆ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಏನು ನಾವು ಮಾತಾಡಿಸಿ ಅವರ ವಿಷಯಗಳನ್ನ ತಿಳ್ಕೊಂಡು ಯಾವ ರೀತಿಯಲ್ಲಿ ಚಾಲೆಂಜಸ್ ಬರುತ್ತೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು, ಅದರಿಂದ ಏನೆಲ್ಲ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಇವನ್ನೆಲ್ಲ ತಿಳ್ಕೊಂಡು ನಾವು ಈ ಒಂದು ಕೃಷಿಯನ್ನು ಮಾಡೋಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಒಂದಷ್ಟು ಕಲ್ತ್ಕೊಳ್ಳೋದಕ್ಕೂ ಸಾಧ್ಯ ಇದೆ, ಮತ್ತು ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದು ಮಂಜುಣ್ಣ ಅವರ ಮಾತು. ಸೊ ಅದೇ ರೀತಿಯಲ್ಲೇ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ, ಸೊ ಅದರಲ್ಲಿ ಬಂದಿರುವಂತಹ ಚಾಲೆಂಜಸ್ನ ಅವರು ಫೇಸ್ ಮಾಡಿ, ಮತ್ತು ಅದಕ್ಕೆ ಏನೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಗಳಿದೆ ಅದನ್ನು ಅಳವಡಿಸಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಅವರ ಅನುಭವಗಳನ್ನು ಕೇಳೋಣ ಇವತ್ತಿನ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಅವರನ್ನ ಸ್ವಾಗತಿಸೋಣ. ಮಂಜುಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈಗ ಕೋಳಿಗಳ ಶೆಡ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಹೇಗೆ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ಎಲ್ಲ ಕೋಳಿಗಳಿಗೂ ಒಂದೇ ರೀತಿಯ ಶೆಡ್ ಇರುತ್ತಾ, ಅಥವಾ ನಾಟಿ ಕೋಳಿಗಳಿಗೆ ಬೇರೆ ರೀತಿಯಲ್ಲಿ ಶೆಡ್ ಮಾಡೋದು, ಅಥವಾ ಬಾಯ್ಲರ್ ಕೋಳಿಗಳಿಗೆ ಬೇರೆ ರೀತಿಯ ಶೆಡ್ ಮಾಡೋದು, ಆ ಥರದ್ದು ಏನಾದರೂ ಮಾಡ್ಕೋಬೇಕಾಗತ್ತಾ? ಸೊ ಯಾವ ರೀತಿಯಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಬಾಯ್ಲರ್ ಶೆಡ್ಗೂ ನಾಟಿ ಕೋಳಿ ಶೆಡ್ಗೂ ತುಂಬ ಬಿಡುತ್ತೆ. ನಾಟಿ ಕೋಳಿ ಶೆಡ್ ಒಳಗಡೆ ಕೋಳಿ ಇದೆಲ್ಲ ರ್ಯಾಕ್ ಮಾಡಿದ್ವಿ. ಇದೇನಕ್ಕೆ ಅಂತಂದರೆ ಕೋಳಿ ಕೂರೋದಕ್ಕೆ. ಈಗ ಕೋಳಿ ನೆಲದಲ್ಲೇ ಕೂತ ಏನಾಗುತ್ತೆ ಅಂದರೆ ಕೋಳಿ ಕಸ ಇಟ್ಟಿರುತ್ತೆ, ಅದ್ರ ಮೇಲೆ ಕೂರುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಆಮೇಲೆ ಕೋಳಿ ಏನಾರ ಬೇರೆ ಏನಾರ ನೈಟ್ ಹೊತ್ತೇನ ಸೌಂಡ್ ಆಯ್ತು ಅಂತಂದರೆ, ಈಗ ಸುಮ್ಮನೆ ಅಂದರೆ ವೀಕಾಗಿರೋ ಮರಿ ಮೇಲೆ ಅಂದರೆ ದೊಡ್ಡ ಕೋಳಿ ಹೋಗಿ ಕೂತಿದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ರ್ಯಾಕ್ ಮಾಡಿರ್ತೀವಿ. ಕೋಳಿ ಯಾವತ್ತೂ ನೆಲದ ಮೇಲೆ ಕೂರಬಾರ್ದು, ಮೇಲೆ ಕೂತ್ಕೋಬೇಕು, ಆವಾಗ ನಿಮಗೆ ಕಾಯಿಲೆ ಬೀಳೆಲ್ಲ ಬೀಳೋದು ಕಡಿಮೆ. ಇದು ರ್ಯಾಕ್ ಸಿಸ್ಟಮು. ಇನ್ನು ಇದು ಇಲ್ಲೆಲ್ಲ ಕಟ್ಟಿದ್ದೀವಿ. ಇದೆಲ್ಲ ಏನಾಗುತ್ತೆ, ಕೋಳಿ ಮೊಟ್ಟೆಯನ್ನು ಕೆಳಗಡೆ ಇಟ್ಟರೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ಥರ ಮೇಲೆಲ್ಲ ಹುಲ್ಲು ಹಾಕ್ಬಿಟ್ಟು ಈ ಥರ ಕಟ್ಟಿದ್ದು, ಇದು ಮೇಲೆ ಕೋಳಿ ಮೊಟ್ಟೆಡೋದಕ್ಕೆ. ಇನ್ನು ಒಟ್ಟು ಬಂದು ನಾವು ಕೋಳಿಗೆ ನಾಟಿ ಕೋಳಿಗೆ ಒಟ್ಟು ಹಾಕಲೇಬೇಕು, ಬಾಯ್ಲರ್ ಟೈಪು ಅಂತಲ್ಲ. ಯಾಕೆಂದರೆ ನೀವು ಅದರಲ್ಲ ಕಸ ಗುಡಿಸ್ತೀನಿ ಇದೆಲ್ಲ ಮಾಡ್ತಿದ್ರಿ, ಒಂದಿಸದ್ದಲ್ಲ ಕೆಲಸ ಇದು. ಯಾಕೆಂದರೆ ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಒಟ್ಟನ್ನು ಹಾಕಿ, ಒಟ್ಟನ್ನು ನೀವು ಗೊಬ್ಬರ ಗೊತ್ತಾಗುತ್ತೆ ನಿಮಗೆ, 2 ತಿಂಗಳಿಗೆ ಚೇಂಜ್ ಮಾಡ್ತಿರೋ, 3 ತಿಂಗಳಿಗೆ ಚೇಂಜ್ ಮಾಡ್ತಿರೋ, ನಾವೆಲ್ಲ 6 ತಿಂಗಳಿಗೆ ಚೇಂಜ್ ಮಾಡ್ತೀವಿ. ಅದನ್ನು ಒಟ್ಟು ಹಾಕಿದ್ರೆ ನಿಮಗೆ ಕಾಲಿ ಗೀಲಿ ಬೀಳೋದು ಕೋಳಿ ಇದು ನಿಮಗೆ ಕಡಿಮೆ ಆಗುತ್ತೆ.
2: ಓಕೆ, ಈಗ ನೀವು ಮಾಡ್ಕೊಂಡಿರುವಂತಹ ಶೆಡ್ಡು ಎಷ್ಟಾಗ್ಲ ಇದೆ, ಎಷ್ಟಡಿ ಆಗ್ಲಾ ಇದೆ? ಸೊ ಯಾವ ರೀತಿಯಲ್ಲಿ ನೀವು ನಿಮ್ಮ ಶೆಡ್ ನ ನಿರ್ಮಾಣ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮ ಶೆಡ್ ಅಗಲ ಬಂದು 17 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ. ಇದರ 4 ಭಾಗ ಮಾಡ್ಕೊಂಡಿದ್ವಿ. 4 ಭಾಗದಲ್ಲಿ ಮೊದಲನೇ ಬಂದು ಪೇರೆಂಟ್ ಮೊಟ್ಟೆಡ ಕೋಳಿ ಒಂದು ಶೆಡ್, ನೀವು ಯಾರು ನೋಡಿರಲ್ಲ ಅದು ಮೊಟ್ಟೆಡ ಕೋಳಿ ಶೆಡ್. ಇದು 2ನೇ ಶೆಡ್ ಬಂದು ಫಿಲ್ಟರ್, ಅಂದ್ರೆ 3 ತಿಂಗಳು 4 ತಿಂಗಳು ಆದ್ಮೇಲೆ ಕನ್ಗೋಳಿ ಚಿಟ್ಕೋಳಿ ಆಮೇಲೆ ದೊಡ್ಡ ಬಾಡಿ ವೈಟ್ ಒಳ್ಳೆ ಇರುವಂತ ತಳಿನ ಡಿವೈಡ್ ಮಾಡೋಕ್ಕಿಂತ ಇದೊಂದು ರ್ಯಾಕು. ಇನ್ನು 3ನೇ ರ್ಯಾಕ್ ಬಂದು ನಿಮಗೆ ಮರಿ ಮಾಡಿಸೋದು, ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ಮರಿ ಮಾಡಿಸೋದು. 4ನೇ ರ್ಯಾಕ್ ಬಂದು ನಿಮಗೆ ತಾಯಿ ಕೋಳಿ ಜೊತೆ ಬ್ರೂಡಿಂಗ್. ಈಗ ನೀವು ನೋಡ್ತಾ ಇದೀರಾ ಬ್ರೂಡಿಂಗು. ಈ ಬ್ರೂಡಿಂಗ್ ಅಲ್ಲಿ ಒಂದು 2-3 ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಏನೇನು ಮಾಡಬೇಕು ಅಂತೇಳಿ. ಇದನ್ನ ಮರಿ ಕೂರಿಸಿದ್ರ ಅಂತಂದ್ಮೇಲೆ ಒಳ್ಳೆ ಮೊಟ್ಟೆನ ಅಂದ್ರೆ ಕನ್ಗೋಳಿ ಮೊಟ್ಟೆನೆಲ್ಲ ನೀವು ಮಾರಾಟ ಮಾಡ್ಬಿಟ್ಟು ಅದನ್ನ ಔಷಧಿ ಕೊಟ್ಬಿಟ್ಟು 2ನೇ ದಪ್ಪದ ಮೊಟ್ಟೆ ಸೈಜ್ ಏನ್ ಬರುತ್ತೆ ಅದನ್ನ ನೀವು ಮೊಟ್ಟೆ ಇಟ್ಟು ಮರಿಗೆ ಕೂರಿಸಿ ಆಮೇಲೆ ಇದರಲ್ಲಿ ಖಂಡಿತ ಕೋಳಿ ಏನಾಗುತ್ತೆ, ಕೋಳಿ ಆದಂಗೆ ಫಸ್ಟ್ ನೋಡ್ಕೊಳ್ಳಿ. ಕೋಳಿ ಆಯ್ತು ಅಂತಂದ್ರೆ ಜಮಾಕ್ಷನ್ ಪೌಡರ್ ಅಂದ್ರೆ ಮಲಾಥಿಯನ್ ಅಂತ ಒಂದು ಪೌಡರ್ ಬರುತ್ತೆ, ಇಲ್ಲಾಂದ್ರೆ ಕೀಟೆಕ್ಸ್ ಅಂತ ಒಂದು ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕಿ, ಇಲ್ಲಾಂತಂದ್ರೆ ಪರ್ಮಿಟ್ 99 ಬೂಟೆಸ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಆ ಒಂದು ಲಿಕ್ವಿಡ್ ಅನ್ನ ಹಾಕ್ಬಿಟ್ಟು ಇದನ್ನ ನೀವೇ ಮಾಡಿದ್ರೆ ಕೋಳಿಯನ್ನ ಕಡಿಮೆ ನಿರ್ವಹಣೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಆಮೇಲೆ ಇದಕ್ಕೆ ಫೀಡ್ ನೀವೆಲ್ಲ ಒಳಗೆ ಕೂಡಿ ಆಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಕೋಳಿನ ಉಂಗ್ ಜೊತೆ ಕ್ರಾಸ್ ಆಗ್ದಂಗೆ ಬಿಟ್ಟು ನೋಡ್ಕೊಂಡ್ರೆ ಇದು ಮೊಟ್ಟೆನ ಮರಿನೂ ಚೆನ್ನಾಗಿ ಬರುತ್ತೆ, ನಿಮಗೆ ಉತ್ಪಾದನೆ ಸಹ ಆಗುತ್ತೆ. ಅವಾಗ ನಿಮಗೆ ಇದರಲ್ಲಿ ಎಲ್ಲ ಮೊಟ್ಟೆನ ವೇಸ್ಟ್ ಆಗೋದು ನಿಮಗೆ ಆದಷ್ಟು ನಿಮಗೆ ಕಡಿಮೆ ಆಗುತ್ತೆ. ನ್ಯಾಚುರಲ್ ಬ್ರೂಡಿಂಗ್, ಈಗ ಕರೆಂಟ್ ಬ್ರೂಡಿಂಗು, ಗ್ಯಾಸ್ ಬ್ರೂಡಿಂಗು, ಬಲ್ಬ್ ಬ್ರೂಡಿಂಗು, ಇದ್ಲು ಬ್ರೂಡಿಂಗು, ಏನೇನು ಬ್ರೂಡಿಂಗ್ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ನಾವು ಬ್ರೂಡಿಂಗ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಮರಿ ಮಾಡಿಸಿರುತ್ತೆ, ನ್ಯಾಚುರಲ್ ಆಗಿ ಬರಬೇಕು ಅಂತಂದ್ರೆ ತಾಯಿ ಕೋಳಿ ಜೊತೆಲೆ ಇರ್ಬೇಕು. ಏನು ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ, ತಾಯಿ ಕೋಳಿ ಜೊತೆಲೆ ಇದ್ರೆ ಅದು ಫೀಡ್ನ ಸ್ವತಃ ತಿನ್ನೋದಕ್ಕೆ, ಆಮೇಲೆ ಫೀಡ್ನ ಆಮೇಲೆ ಎರೆಹುಳನ ಆಮೇಲೆ ಗದ್ದೆನ ಕೆರಿಗೆ ತಿಂತಾ ಇರೋದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬ್ರೂಡಿಂಗ್ ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ, ಮೂತಿ ಸುಡ್ತಾರಲ್ಲ ಮೈಸೂರು, ಆ ಮೂತಿ ಸುಡುವಂತ ಸಮಸ್ಯೆ ಇರಲ್ಲ. ಒಂದ್ ತಿಂಗಳ ತನಕ ಏನಾಗಿರುತ್ತೆ ಅಂತಂದ್ರೆ ಅದು ಕೆರಿಗೆ ಕೆರಿಗೆ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದು ಮೂತಿ ಆಟೋಮೆಟಿಕ್ಗೆ ಸವಿತಾ, ಹಾಗಾಗಿ ನಿಮ್ಗೆ ಯಾವುದೇ ತರ ಸಮಸ್ಯೆ. ಹಾಗಾಗಿ ನ್ಯಾಚುರಲ್ ಆಗಿ ತಾಯಿ ಕೋಳಿ ಎಷ್ಟು ಉಷ್ಣಾಂಶ ಬೇಕಂಬ ಇವ್ರಿಗೆ ಅಷ್ಟು ಉಷ್ಣಾಂಶ ನ್ಯಾಚುರಲ್ ಆಗಿ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ನ್ಯಾಚುರಲ್ ಗೆ ಬಿಡ್ತಾ ಹೋಗ್ತೀವಿ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣಾ ಅವರು ನಮಗೆ ಮಾತಾಡ್ತಾ ಇದ್ರು, ಹಾಗೆ ಅವರು ಮಾಡಿರುವಂತಹ ಈ ಒಂದು ಕೋಳಿ ಶೆಡ್ ಏನಿದೆ, ಸೊ ಅದು ಯಾವ ಅಳತೆನಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತೆ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಮೊಟ್ಟೆಗಳನ್ನ ಯಾವ ರೀತಿಯಲ್ಲಿ ನಾವು ಒಡೆದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನ ಕಾವು ಕೊಡಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ರು ಕೂಡ ಇದನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಈಗ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮುಖ್ಯವಾದಂತಹ ಅಂಶಗಳನ್ನ ಹೇಳ್ತಾ ಇದಾರೆ. ಸೊ ಅವ್ರ ಜೊತೆಗೆ ಮಾತನ್ನ ನಾವು ಕೂಡ ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಬರೀ ಕೋಳಿಗಳನ್ನ ಅಷ್ಟೇ ನಾವು ನೋಡ್ಕೊಳ್ಳುವಂಥದ್ದಲ್ಲ, ಕೋಳಿ ಮರಿಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತೆ ಅವುಗಳ ನಿರ್ವಹಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವತ್ತು ನಷ್ಟ ಇರಲಿ ಯಾವತ್ತು.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳ ನಮಗೆ ಇವತ್ತು ಮಂಜಣ್ಣ ಅವರು ತಿಳಿಸ್ಕೊಡ್ತಾ ಇದ್ರು ತರೀಕೆರೆಯಿಂದ. ಸೊ ಇವರು ತಿಳಿಸಿದ ಹಾಗೆ ವೈಜ್ಞಾನಿಕ ಪದ್ಧತಿಯ ಈ ಕೋಳಿ ಸಾಕಾಣಿಕೆ ಎಷ್ಟು ಲಾಭದಾಯಕವಾಗಿದೆ, ಹಾಗೆ ಇದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ನಾವು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಸೊ ಮತ್ತೆ ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಮರಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಹಾಗೆ ಆಗ್ಲಿ ತಿಳಿಸಿದಂತಹ ಎಲ್ಲ ವಿಚಾರಗಳಾಗಿರ್ಬೋದು, ಮತ್ತೆ ಅವುಗಳನ್ನ ಸಾಕಾಣಿಕೆ ಮಾಡ್ತಿದೀವಿ ಅಂತ ಅಂದಾಗ ಅದಕ್ಕೆ ಶೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ನಾವು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜಣ್ಣ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅವರು ಮಾಡ್ತಿರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜಣ್ಣ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಸುಮಾರು ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀರಾ. ಅದೇ ರೀತಿಯಲ್ಲೇ ಈಗ ನಿಮ್ಮ ಈ ಫಾರ್ಮ್ ಏನಿದೆ ಅಥವಾ ಏನು ಕೋಳಿ ಶೆಡ್ ಏನಿದೆ, ಸೊ ಇಲ್ಲಿ ಎಷ್ಟು ಈ ಕೋಳಿ ಮರಿಗಳಿದ್ದಾವೆ, ಮತ್ತು ಈ ಕೋಳಿ ಮರಿಗಳನ್ನು ಕೂಡ ರೈತರು ಕೇಳ್ತಾ ಇರ್ತಾರೆ, ಹೇಗೆ ಈ ಒಂದು ಬಿಸ್ನೆಸ್ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಇಲ್ಲಿ ನಮಗೆ ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ, ಎಲ್ಲಾ ಮರಿನೇ ಇರುತ್ತೆ. ಈಗ ರೈತರು ದಿಸದ ಮರಿ ಕೇಳಿದ್ರೆ ಅಂತಂದ್ರೆ ಮರಿಯಾದ ಒಂದಿಸಿಗೆ ಕೊಡ್ತೀವಿ, ವಾರದ ಮರಿ ಬೇಕು ಅಂದ್ರೆ ತಾಯಿ ಕೋಳಿ ಜೊತೆ ಇಟ್ಕೊಡ್ತೀವಿ, ತಿಂಗಳ ಮರಿ ಬೇಕು ಅಂತಂದ್ರೆ ತಿಂಗಳ ತಂಗ, ನೀವು ಒಂದ್ ತಿಂಗಳ ಮರಿ ಕೇಳಿದ್ರೆ ತಾಯಿ ಕೋಳಿ ಒಂದು ತಿಂಗಳ ತಂಗ ಇರುತ್ತೆ. ಅವಾಗ ಅದಕ್ಕೆ ನ್ಯಾಚುರಾಲಿಟಿ 100%, ಬರುತ್ತೆ. ಅದಕ್ಕೆ ಆದಷ್ಟು ನ್ಯಾಚುರಲ್ ಬ್ರೀಡಿಂಗ್ ನೀವು ಮಾಡೋದು ನನ್ನ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನ ಭಾವನೆ. ಒಂದು ದಿವಸದ ಕೊಡಲ್ಲ ನಾವು, ಎರಡನೇ ದಿವಸದ ಮರಿ ಕೊಡ್ತೀವಿ, ಅದು ಬಂದು ನಿಮಗೆ 40 ರೂಪಾಯಿ ಆಗುತ್ತೆ. ವಾರದ ಮರಿ ಬಂದು ಒಂದು ಎಫ್ ಒನ್ ಐ ಡ್ರಾಪ್ಸ್ ಮಾಡಿ ಕೊಡ್ತೀವಿ, ಅದು ನಿಮ್ಗೆ 54 ರೂಪಾಯಿ ಆಗುತ್ತೆ. ಆಮೇಲೆ ತಿಂಗಳ ಮರಿ ಬಂದು ನಿಮಗೆ 3 ವ್ಯಾಕ್ಸಿನ್, F1, IBD ಪ್ಲಸ್, ಲಸೋಟಾಪ್ ಮತ್ತೆ ಡಿವಾರ್ಮಿಂಗ್ ಜಂತುಳದು, ಇಷ್ಟನ್ನ ಮಾಡಿ ಕೊಡ್ತೀವಿ, ಅದು ನಿಮಗೆ 100 ರೂಪಾಯಿ ಆಗುತ್ತೆ. ಈ ತರ 3 ರೀತಿಯಾದ ಮರಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇನ್ನ ಇದರಲ್ಲಿ ನಮಗೆ 10 ಯಾಟೆಗೆ ಒಂದು ಉಂಜದಂಗೆ ಬಿಡ್ಕೊಂಡಿರ್ತೀವಿ ನಾವು, ಅಂದ್ರೆ ಪೇರೆಂಟ್ ಅಲ್ಲಿ. ಅದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯಾಟೆಗಳು ಜಾಸ್ತಿ ಬಂತು ಅಂದ್ರೆ ಆ ಯಾಟೆ ನಾವು ತೂಕ ಲೆಕ್ಕ ಕೊಡ್ತೀವಿ. ಈಗ 350 ಹಿಡಿದು 340, 350, 350, 400 ರೂಪಾಯಿ ಕೆಜಿ ಅಂದ್ರೆ ಸೀಸನ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಯಾವ್ಯಾವ ತರದ ರೇಟು ಅಂತೇಳಿ. ಆ ರೇಟ್ ತಕ್ಕಂಗೆ ನಾವು ಉಂಜುಗಳ ಕೊಡ್ತಾ ಹೋಗ್ತಾ ಇರ್ತೀವಿ. ಇನ್ನ ನಾವು ಪೇರೆಂಟ್ನ ಆಟಗಳನ್ನ ಯಾವುದು ನಾವು ಕೊಡೋದಿಲ್ಲ. ಇನ್ನ ಈಗ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಯಾವ್ದಾದ್ರು ಯಾವ್ದೇ ತರ ಸಮಸ್ಯೆ ಬಂದಿರ ಅಂದ್ರೆ ಕೋಳಿ ಸಾಕಿದೀವಪ್ಪ, 10 ಕೋಳಿ ಆಗಿಲ್ಲ, 20 ಕೋಳಿ ಆಗಿಲ್ಲ, 5 ಕೋಳಿ ಆಗಿಲ್ಲ, ಇಲ್ಲೇ ನಾವು ಇದುವರೆಗೂ ಸಹ ಒಂದು ಕೋಳಿ ಆಗಲಿ, ಒಂದು ಮೊಟ್ಟೆ ಆಗಲಿ, ಒಂದು ಮರಿ ಆಗಲಿ, ನಾವು ಎಲ್ಲೂ ನಾವು ಆಚೆ ಕಡೆ ಬೇರೆ ಇಲ್ಲಿ ತಾಡಕ್ಕೆ ಮಾರಿಲ್ಲ. ಪ್ರತಿ ಒಂದು ಮೊಟ್ಟೆ ಆಗಲಿ, ಒಂದು ಮರಿನ ಆಗಲಿ ಇಲ್ಲೇ ಬಂದು ತಾಡೋಗ್ತಾ ಇದ್ರೆ ಮೊಟ್ಟೆ ಬಂದು ನಾವು ಈ 20 ರೂಪಾಯಿಗೆ ಒಂದು ಮೊಟ್ಟೆ ಕೊಡ್ತಾ ಇದೀವಿ. ಮೊಟ್ಟೆ, ಮರಿ, ಕೋಳಿ ಮೂರನ್ನು ನಾವು ಉತ್ಪಾದನೆ ಮಾಡಿ ಇಲ್ಲಿ ಮೂರನ್ನ ನಾವು ಸಹ ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದೀವಿ ನಾವು. ಈಗ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು ಆಮೇಲೆ ಕೋಳಿ ಫಾರಂ ಮಾಡೋಂಥವ್ರಿಗೆ ಕೆಲವು ಸಜೆಷನ್ ಕೊಡ್ತೀನಿ. ಈಗ ನೋಡಿ, ನೀವು ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಈ ಕೋಳಿ ಸಾಕಿರ್ತಾರಲ್ಲ ಅಂತರ ಹತ್ರ ಹೋಗ್ಬಿಟ್ಟು ಸಜೆಷನ್ ತಗೊಳ್ಳಿ. ಈಗ ಕೋಳಿ ಯಾವ ಥರ ಸಾಕಬೇಕು, ಯಾವ ಥರ ಫೀಡಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಮಾರುಕಟ್ಟೆ ಸಮಸ್ಯೆ ಏನು, ಯಾವ ಥರ ಶೆಡ್ ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಎಲ್ಲೋ ನೋಡಿದೆ ಅಂತೇಳಿ ಸುಮ್ಮನೆ ಶೆಡ್ನಲ್ಲಿ ಹೈಟೆಕ್ ಎಲ್ಲ ಮಾಡ್ಕೋಬೇಡಿ. ಯಾಕೆಂದರೆ ಫಸ್ಟ್ ಕಡಿಮೆ ಬಂಡವಾಳ, ಒಂದು 500,000 ಕೋಳಿ ಯಾರಾದ್ರೂ ಮರಿ ಕೊಡ್ತಾರೆ ಅಂತ ತಕ್ಷಣ ಅವ್ರು ಸುಮ್ಮನೆ ಹೋಗಿ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ತಗೊಂಡೋಗಿ ಸುಮ್ಮನೆ ಬಂಡವಾಳ ಹಾಕಿ ಮಾಡಿ ನಷ್ಟ ಅನ್ಬಸ್ತಿ, 1 ಬ್ಯಾಚ್ 2 ಬ್ಯಾಚ್ ಮಾಡಿ ನೀವು ಸುಮ್ಮನೆ ನಿಲ್ಸೋದು, ಅದೆಲ್ಲ ಅಲ್ಲ. ಫಸ್ಟ್ ಒಂದು 50 ಇಲ್ಲ 100 ಕಡಿಮೆ ಪ್ರಮಾಣದಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡಿ, ಆಮೇಲೆ ಅದರಲ್ಲಿ ಅನುಭವ ಆಗಬೇಕು. ಏನಂದ್ರೆ ಕೋಳಿ ಎಷ್ಟು ಫೀಡ್ ತಿನ್ನುತ್ತೆ, ನಿಮಗೆ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಿದ್ದೀರಾ, ಕೋಳಿ ಯಾವ್ಯಾವ ಕಾಯಿಲೆ ಬರುತ್ತೆ ಫಸ್ಟ್ ಇದೆಲ್ಲ ತಿಳ್ಕೊಂಡು, ನಿಮಗೆ ಆದಾಯ ಸೆಕೆಂಡರಿ, ಫಸ್ಟ್ ಪ್ರೈಮರಿ ಆಗಿ ನೀವು ಅದನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಆದಾಯ ಬಂದೇ ಬರುತ್ತೆ. ನೀವು ಫಸ್ಟಿಗೆ ನೀವು ಆದಾಯ ನೋಡ್ತಾ ಹೋದ್ರೆ ನಿಮಗೇನಾಗುತ್ತೆ, ಇದು ನೀವು ಮಾಡೋದ್ರಲ್ಲಿ ನೀವು ಫೇಲ್ ಆಗ್ತೀರ. ಅದಕ್ಕೆ ಶೆಡ್ಡನ್ನು ಆದಷ್ಟು ನಿಮ್ಮ ಲೋಕಲ್, ನಿಮ್ಮ ಸ್ಥಳೀಯವಾಗಿ ಯಾವ್ದಾದ್ರು ಮರ ಮುಟ್ಟುಗಳು ಯಾವ್ದಾದ್ರು ಸಿಗುತ್ತೆ ಅದರಲ್ಲಿ ಮಾಡಿ, ಅದರಲ್ಲೇ ಸಕ್ಸಸ್ ಆದಮೇಲೆ ಆಮೇಲೆ ನೀವು ಶೆಡ್ ಹೈಟೆಕ್ ಮಾಡಿ. ನೋಡಿ, ನಾವು ಸ್ಟಾರ್ಟ್ ಮಾಡೋ ಇದೀ ಕೋಳಿ ಫಾರಂ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮರದಲ್ಲಿ ಒಂದು 70-80 ರೂಪಾಯಿ ಶೆಡ್ ಮಾಡಿ ಅದರಲ್ಲಿ ಅನುಭವವಾಗಿ ಮಾರುಕಟ್ಟೆ ನಮ್ಮಂಡರಿ ಬಂದಮೇಲೆ ನಮಗೆ ಮಾರುಕಟ್ಟೆ ಯಾವುದೇ ಥರ ಸಮಸ್ಯೆ ಇಲ್ಲ ಅಂತ ಅಂದಮೇಲೆ ಈಗ ನೋಡಿ ಈ ಶೆಡ್ ಕಬ್ಬನದಲ್ಲಿ ಐರೋನಲ್ಲಿ ಮಾಡಿದ್ವಿ, ಇದು 480 ರೂಪಾಯಿ ಶೆಡ್ ಮಾಡಿದ್ವಿ.
3: ಓಕೆ, ಧನ್ಯವಾದಗಳು ಮಂಜುಣ ಅವರೇ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ, ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆ ಮಾಡುವಾಗ ವೈಜ್ಞಾನಿಕ ಪದ್ಧತಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂತವ್ರಿಗೆ ಒಂದು ಫುಲ್ ಪ್ಯಾಕೇಜ್ ರೀತಿಯಲ್ಲಿ ಮಾಹಿತಿಗಳು ಸಿಗ್ತು ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಸೊ ಯಾರೆಲ್ಲ ಈ ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರು, ನೀವು ಕೂಡ ಇದೇ ರೀತಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಜಗತ್ತಿನ ಹೊಸ ಮುಖ ಕಪ್ಪು ಮೆಲಿನಿನ್ ಜೀಬ್ರಾ ಟಿರಾ. ಆಫ್ರಿಕಾದ ಸವನ್ನಾ ಹುಲ್ಲುಗಾವಲಿನ ಮಸೈಮಾರಾದ ಪ್ರಾಣಿಗಳನ್ನು ನೋಡುವುದು, ಛಾಯಾಗ್ರಹಣ ಮಾಡುವುದು ರೋಮಾಂಚಕಾರಿ ಸಂಗತಿ. 2 ಬಾರಿ ಅಲ್ಲಿಗೆ ಹೋಗಿದ್ದ ನನಗೆ ಮತ್ತೆ ಹೋಗಬೇಕೆನ್ನಿಸಿತ್ತು. 2019 ಸೆಪ್ಟೆಂಬರ್ನಲ್ಲಿ ಗೆಳೆಯರ ಜೊತೆ ಮತ್ತೆ ಹೊರಟು ಬಿಟ್ಟೆ. ಮುಂಬೈವರೆಗೆ ರೈಲು ಪ್ರಯಾಣ, ಅಲ್ಲಿಂದ ನೈರೋಬಿಗೆ ವಿಮಾನ ಪ್ರಯಾಣ ಮಾಡಿ ನಂತರ ಮಸೈಮಾರಾ ತಲುಪಿದಾಗ ಹೊಸ ಚೈತನ್ಯ ಮೂಡಿತ್ತು. ಕಾಡಿನ ನಡುವಿನ ಹಳ್ಳದ

0: ಸಮುದ್ರದ ಇಲ್ ಮುರಾನ್ ಲೆಂಟಿಮ್ ಕ್ಯಾಂಪ್ ಪ್ರಶಾಂತವಾದ ನಿರ್ಜನ ಪ್ರದೇಶ. ವಿಭಿನ್ನ ಊಟ, ಉಪಚಾರ, ಟೆಂಟ್ ವಾಸ ಹಾಗ ದಿನವಿಡೀ ಸಫಾರಿ ಹೊಸ ಅನುಭವ ನೀಡಿದ್ದವು. ಎರಡು ದಿನಗಳ ಕಾಲ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳ ಛಾಯಾಗ್ರಹಣ ಮಾಡಿ ಸಂತಸಪಟ್ಟಿದ್ದೆವು. ಮೂರನೆಯ ದಿನ ಕ್ಯಾಂಪ್ನಿಂದ 45 ಕಿಲೋಮೀಟರ್ ದೂರದ ಔಟ್ಲುಕ್ ರೋಲಿಂಗ್ ಲ್ಯಾಂಡ್ ಎಂದೇ ಪ್ರಸಿದ್ಧಿಯಾದ ಮಟೀರಾ ಬುಷ್ ಕ್ಯಾಂಪಿನಲ್ಲಿ ಅಚ್ಚರಿಯೊಂದು ಕಾದಿತ್ತು. ಅದು ಇಳಿಜಾರಿನ ಹುಲ್ಲುಗಾವಲು. ದಾರಿಯುದ್ದಕ್ಕೂ ಸಫಾರಿ ಜೀಪು ಸಾಲುಗಟ್ಟಿ ನಿಂತಿದ್ದವು. ಸುತ್ತ ನಿಶ್ಶಬ್ದ, ನೀರವ ಮೌನ. ಕ್ಯಾಮರಾಗಳ ಕ್ಲಿಕ್ ಸಪ್ಪಳ ಬಿಟ್ಟರೆ ಮತ್ತೇನು ಕೇಳಿಸುತ್ತಿರಲಿಲ್ಲ. ಅಲ್ಲಿ ನೂರಾರು ಜೀಬ್ರಾ, ವೈಲ್ಡ್ ಬೀಸ್ಟ್ ಹುಲ್ಲು ಮೇಯುತ್ತಿದ್ದವು. ಅವುಗಳ ಮಧ್ಯದ ಯಾವುದೋ ಒಂದು ಪ್ರಾಣಿಗೆ ಗುರಿಯಿಟ್ಟು ಎಲ್ಲರೂ ಫೋಟೋ ತೆಗೆಯುತ್ತಿದ್ದರು. ಆಗ ನಮ್ಮ ಜೀಪಿನ ಚಾಲಕ ಡೊಮಿನಿಕ್ ಸಕೂಟ್ ಬೆರಳು ತೋರಿಸಿ, ಅಲ್ಲಿ ನೋಡಿ, ಕಪ್ಪು ಜೀಬ್ರಾ ಮರಿ ಮಲಗಿದೆ ಎಂದರು. ಆಗ ನಮ್ಮ ದೃಷ್ಟಿ ಅರಳಿತು. ಕ್ಯಾಮರಾದ ವ್ಯೂ ಫೈಂಡರ್ನಲ್ಲಿ ಝೂಮ್ ಮಾಡಿದಾಗ ಆಕರ್ಷಕವಾದ ಕಪ್ಪು ಬಣ್ಣದ ಜೀಬ್ರಾ ಮರಿ ಕಾಣಿಸಿಕೊಂಡಿತು. ಮರಿ ನಿಧಾನವಾಗಿ ಮೇಲೆದ್ದು ತಾಯಿಯ ಕೆಚ್ಚಲು ನೇವರಿಸುತ್ತಾ ಹಾಲು ಕುಡಿಯತೊಡಗಿತು. ಎಲ್ಲರೂ ಬಿಟ್ಟು ಬಿಡದೆ ಫೋಟೋ ಕ್ಲಿಕ್ಕಿಸುತ್ತಿದ್ದರು. ನಮಗೆಲ್ಲ ಆಶ್ಚರ್ಯ, ಬಿಳಿ ಬಣ್ಣದ ಜೀಬ್ರಾಕ್ಕೆ ಕಪ್ಪು ಬಣ್ಣದ ಮರಿ ಹೇಗೆ ಹುಟ್ಟಿತು, ಇದು ಹೇಗೆ ಸಾಧ್ಯ ಎಂಬುದು. ನಮ್ಮ ಜೀಪಿನ ಚಾಲಕ ಮತ್ತು ಗೈಡ್ ಪ್ರಕಾರ ಅದು ಮೆಲಿನಿನ್ ಜೀಬ್ರಾ. ಬೆನ್ನು ಕಪ್ಪು, ಎದೆಪಕ್ಕಿಗಳು ಕಪ್ಪು, ಕಾಲು ತೊಡೆಗಳು ಕಪ್ಪು ಮತ್ತು ಮುಖ ಮಾತ್ರ ಕಂದು. ಮೈತುಂಬ ಬಿಳಿ ಚುಕ್ಕೆಗಳು ಗುಲ್ಲು ಕೊಟ್ಟಂತೆ ಎದ್ದು ಕಾಣುತ್ತಿದ್ದವು. 100 ಮೀಟರ್ ದೂರದ ಮೆಲಿನಿನ್ ಜೀಬ್ರಾ ಅದರ ಬಳಿ ತಳಿಗಳ ಮಧ್ಯ ಆಕರ್ಷಕವಾಗಿ ಕಂಡಿತ್ತು. ಅಲ್ಲಿ ಕೆಲವರು ಮರಿಯನ್ನು ವೈಲ್ಡ್ ಬೀಸ್ಟ್ ಅಥವಾ ಹೈನಾಕ್ಕೆ ಹುಟ್ಟಿದ ಅಡ್ಡತಳಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮಸೈ ಮಾರಾದಲ್ಲಿ ಮೆಲಿನಿನ್ ಜೀಬ್ರಾ ಹುಟ್ಟು ಅತ್ಯಂತ ಅಪರೂಪದ್ದು ಮತ್ತು ಐತಿಹಾಸಿಕ ದಾಖಲೆ. ಹಿಂದೆಂದು ಅಲ್ಲಿಯ ಜನ ಇಂತಹ ಜೀಬ್ರಾ ಮರಿಯನ್ನು ನೋಡಿರಲಿಲ್ಲ. ಹಿಂದೆಂದು ಇಂತಹ ಪ್ರಾಣಿ ಅಲ್ಲಿ ಜನಿಸಲೂ ಇಲ್ಲ. ಆಗ ನೋಡಿದಾಗ ಆ ಪ್ರಾಣಿ ಹುಟ್ಟು ಕೇವಲ 5 ದಿನಗಳು ಕಳೆದಿದ್ದವು. ಮೊದಲ ಬಾರಿಗೆ ಆ ಪ್ರಾಣಿಯನ್ನು ನೋಡಿದ ಮಸೈ ಮಾರಾದ ಗೈಡ್ ಮತ್ತು ಛಾಯಾಗ್ರಾಹಕ ಆಂಟೋನಿ ಟಿರಾ. ಆಂಟೋನಿ ಟಿರಾ ಅತ್ಯಂತ ಹಳೆಯ ಜೀಪ್ ಡ್ರೈವರ್. ಯಾರೋ ಜೀಬ್ರಾ ಮರಿಯನ್ನು ಕಪ್ಪು ಬಣ್ಣದಲ್ಲಿ ಪೇಂಟ್ ಮಾಡಿ ಗ್ರೇಟ್ ಮೈಗ್ರೇಷನ್ಗೆ ಸಜ್ಜು ಮಾಡಿರಬಹುದೆಂದು ಆಂಟೋನಿ ಟಿರಾ ಊಹಿಸಿದ್ದ. ಕೊನೆಗೆ ಕ್ಯಾಮರಾದಲ್ಲಿ ಜೂಮ್ ಮಾಡಿದಾಗ ಅದರ ನಿಜವಾದ ಮೈ ಬಣ್ಣ ಕಪ್ಪು ಎಂದು ಅವನಿಗೆ ತಿಳಿಯಿತು. ಕೂಡಲೇ ಆಂಟೋನಿ ಟಿರಾ ಆ ಮರಿಯ ಫೋಟೋವನ್ನು ತೆಗೆದು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ. ಅದು ವೈರಲ್ ಆಗಿ 100 ಜನ ನೋಡಲು ಸಾಧ್ಯವಾಯಿತು. ಜಗತ್ತಿನ ಮೂಲೆ ಮೂಲೆಯಿಂದ ಜೀಬ್ರಾ ಮರಿಯನ್ನು ನೋಡಲು ಮಸೈ ಮಾರಾಗೆ ಪ್ರವಾಸಿಗರು ಬಂದಿಳಿಯುತ್ತಾರೆ. ಅದೇ ಸಂದರ್ಭದಲ್ಲಿ ಛಾಯಾಗ್ರಾಹಕ ಫ್ರಾಂಕ್ ಕ್ಲೀವ್, ಭಾರತದ ಛಾಯಾಗ್ರಾಹಕ ರಾಹುಲ್ ಸಚ್ಚಿದೇವ್ ಕೂಡ ಮೆಲಿನಿನ್ ಜೀಬ್ರಾದ ಛಾಯಾಗ್ರಹಣ ಮಾಡಿ ಇದು ಹೊಸ ಪ್ರಭೇದವೆಂದು ತಲೆಕೆಡಿಸಿಕೊಂಡಿದ್ದರು. ಕೂಡಲೇ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನವರು, BBCಯವರು ಮೆಲಿನಿನ್ ಜೀಬ್ರಾದ ಗುರುತನ್ನು ದೃಢಪಡಿಸಿದರು. ಮೊದಲು ನೋಡಿದ ಛಾಯಾಗ್ರಾಹಕ ಆಂಟೋನಿ ಟಿರಾ ಅವರ ಹೆಸರನ್ನೇ ಆ ಜೀಬ್ರಾ ಮರಿಗೆ ಇಟ್ಟು ಟಿರಾ ಎಂದು ನಾಮಕರಣ ಮಾಡಿದರು. ಲಾಸ್ ಏಂಜಲೀಸ್ ವಿಶ್ವವಿದ್ಯಾಲಯದ ರೆನ್ ಲಾರಿಸನ್ ಈ ಜೀಬ್ರಾಗಳ ವಿಕಾಸದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅವರ ಪ್ರಕಾರ ಕಪ್ಪು ಬಣ್ಣದ ಟಿರಾ ಹೈಬ್ರಿಡ್ ತಳಿ ಅಥವಾ ಅನುವಂಶೀಯ ವಿಕೃತಿ ಅಥವಾ ಉತ್ಪರಿವರ್ತನೆ. ಇಂಗ್ಲಿಷ್ನಲ್ಲಿ ಇದನ್ನೇ ಮ್ಯುಟೇಷನ್ ಎಂದು ಕರೆಯುತ್ತಾರೆ. ಕೆಂಪು, ಹಳದಿ, ಕಂದು ಹಾಗೂ ಕಪ್ಪು ವರ್ಣದ್ರವ್ಯಗಳು ಚರ್ಮದಲ್ಲಿ ಮತ್ತು ಕೂದಲಿನಲ್ಲಿ ಸೇರಿಕೊಂಡಿರುತ್ತವೆ ಮತ್ತು ಅವು ಅದರ ಬಣ್ಣವನ್ನು ನಿರ್ಧರಿಸುತ್ತವೆ. ವರ್ಣದ್ರವ್ಯಗಳು ಅನುವಂಶೀಯವಾಗಿ ಸಮತೋಲನದಿಂದ ಹಂಚಿಕೆಯಾದರೆ ಆ ವರ್ಣದ್ರವ್ಯಗಳು ಮರಿಗಳು ತಂದೆ ತಾಯಿಯ ಬಣ್ಣಗಳನ್ನೇ ಹೋಲುತ್ತವೆ. ವಿಪರೀತವಾದರೆ, ಏರುಪೇರಾದರೆ ವಿಕೃತ ಬಣ್ಣದ ಮರಿಗಳು ಜನಿಸುತ್ತವೆಂದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಕಪ್ಪು ಜಿರಾಫೆ ಕಪ್ಪು ಪೆಂಗ್ವಿನ್, ಬಿಳಿ ಹುಲಿ, ಬಿಳಿ ನವಿಲು ಇವೆಲ್ಲವೂ ಅಡ್ಡತಳಿಯ ಅನುವಂಶೀಯ ಅಸಮತೋಲನವೇ ಕಾರಣವೆಂದು ತಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಒಟ್ಟಿನಲ್ಲಿ ನಾವು ನೋಡಿದ ಕಪ್ಪು ಮೆಲಿನಿನ್ ಜೀಬ್ರಾ ಅತ್ಯಂತ ಅಪರೂಪವಾದ ಒಂದು ಜೀಬ್ರಾ ಎಂದು ಹೇಳಬಹುದು. ಆರಂಭದಲ್ಲಿ ಈಗಾಗಲೇ 3 ವರ್ಷ ಕಳೆದಿದೆ. ವಿಜ್ಞಾನಿಗಳು ಇದು 6 ತಿಂಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳಿದ್ದರು. ಆದರೆ ಇದು 3 ವರ್ಷ ಬದುಕಿದೆ. ಇಂಥ ಅಪರೂಪದ ಪ್ರಾಣಿಗಳನ್ನು ನಾವು ಯಾವ ಮೂಲೆಯಲ್ಲೂ ನೋಡಲು ಸಾಧ್ಯವಿಲ್ಲ. ಅಂಥವುಗಳನ್ನು ನೋಡಲೇಬೇಕೆಂದರೆ ನಾವು ಕೀನ್ಯ, ಉಗಾಂಡ ಮತ್ತು ಟಾಂಜಾನಿಯಾದ ಹುಲ್ಲುಗಾವಲಿಗೆ ಹೋದರೆ ನಾವು ಅಪರೂಪದ ಆಶ್ಚರ್ಯಕರ ಪ್ರಾಣಿಗಳ ಮರಿಗಳನ್ನು ನೋಡಬಹುದಾಗಿದೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾರ್ಗೋ ಇದು ಸಾವೆಟ್?
1: ನಿಮ್ಮ ಅಪ್ಪನ ಎಣಕಪ್ಪ.
0: ಮತ್ ನನ್ ಮುಂದೆ ಯಾಕೆ ಹೊಡಿತ್ಯಾ? ಬದುಕಿರೋ ಅವನ್ಗೆ ಬ್ಯಾಂಡ್ ಸೆಟ್, ಅವ್ರೆಲ್ಲ
1: ಕುಡ್ದು ಮಲಗೋರಪ್ಪ.
0: ಓಡ್ದು ಎಪ್ಸು

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಜ್ಜೆಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ
1: ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ
0: ಚಿಟ್ಟಗಣ್ಣು ಚದರದಂತೆ ಕಾಡುತ್ತಾನೆ ನೋಡುತ್ತಾನೆ
2: ಇಲ್ಲಿ
1: ಇರದ ಆಟ ಎಲ್ಲೂ ಇರದು ಎನ್ನುತ್ತಾನೆ
0: ಜಗದ ಬೊಂಬೆ ಆಟವೆಲ್ಲ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ರುದ್ರ ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ.
6: ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವ್ ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ.
1: ಅಯ್ಯೋ ತಡಿ ಮಗಳೇ, ಇಲ್ಲಿ ಮನೆ ಮದ್ದಿನ ಬಗ್ಗೆ ಹೇಳ್ತಾ ಇದಾರೆ.
2: ಅಪ್ಪ ಪುಸ್ತಕ ಓದ್ಬೇಕು ಅನ್ಸ್ತಿದೆ, ಯಾವ ಪುಸ್ತಕ ಓದ್ಲಿ?
3: ಹಲೋ ಮಗನೇ, ಪುಸ್ತಕದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಬೆಳ್ಳಂಬೆಳಗ್ಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮುಂಗೋಳಿ ಕೂಗೆ ಅವ ಕಾರ್ಯಕ್ರಮ ಬರುತ್ತೆ, ಕೇಳೋ ಅದನ್ನ.
4: ದಿನದ ಶುಭಾರಂಭಕ್ಕೆ ಭಕ್ತಿ ಗೀತೆಗಳೊಂದಿಗೆ ಉಪಯುಕ್ತ ಮಾಹಿತಿಗಳನ್ನ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮುಂಗೋಳಿ ಕೂಗ್ಯಾವು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ 6 ರಿಂದ 7 ಗಂಟೆಯವರೆಗೆ ನಿಮ್ಮ ಆರ್ಜೆ ಅರ್ಪಿತಾ ಜೊತೆ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ
3: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು, ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಕಟ್ಟಿ

0: ಕಟ್ಟುನಿಟ್ಟು ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಎಂದೇ ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜೀಕೆ ಮಾಸ್ಟರ್ ಎಂದೇ ತಿಳಿದಿದ್ರು. ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
1: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
2: ಅವರ ವ್ಯಕ್ತಿತ್ವಕ್ಕೆ ಸಮಾವ ಬಿದ್ದು ಅವರ ಉಡುಪು
1: ಸ್ವಚ್ಛವಾದ ಗರಿಗರಿ ಧೋತ್ರ ಹುಟ್ಟು, ಮ್ಯಾಲೊಂದು ಬಿಳಿ ಶರಟು, ಅದರ ಮ್ಯಾಲೊಂದು ಕೋಟು ಹಾಕಿಕೊಂಡು ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರು ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
3: ನಂಗೆ ಸೂಟ್ ಬೇಕು.
4: ಮಂಜ ನನ್ನ ಮಗನ ಹೀಗೆ ಮಾಸ್ತದ ನೋಡ್ಕಲಿ ಬರ್ದ ಹಂಗ ಅದ ನೋಡು
0: ಎಂದು ಮನೆಯಲ್ಲಿ ಗದರಿಸ್ತಿದ್ರು.
1: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
4: ಹೌದೌದು,
1: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
4: ಅಷ್ಟೇ,
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
1: ಅದು ಆದಾಗ ತಾವೇ ಅದರ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸು ಕಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
4: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
1: ಗಾಂಧೀಜಿ ಏನಾದ್ರು ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
4: ಗಾಂಧೀಜಿಗೆ ಏನ್
1: ಗೊತ್ತಲ್ಲ.
4: ಹಾಗಂತೂ ಜೀಕೆ ಸಿಕ್ ಸಿಕ್ಕವ್ರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
1: ಉದಯವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿ

0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವೂ ಅವರಂತೆ ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ಕರಗಿದರೆ
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ತಿರಲಿಲ್ಲ. ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
2: ಕೂತ್ಕೊಳ್ರಿ.
3: ಜಿಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ.

0: ಗಿರಿಜಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇದೆ. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ, ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ

0: ಅವನಿಗೆ ಮಡಿ ಮೈಲಿಗೆ ಅವರು ಹೋಗುವರನ್ಸು ಮುಟ್ಟಬಾರದು, ಮಾತಾಡಬಾರದು.
1: ಮಗನ ಹೊಟ್ಟೆ ನೋವಿನ ವಿಷಯ ತಿಳಿದ ಹೀಗೆ ವಿಚಲಿತರಾಗಲಿಲ್ಲ, ಊದೆಯಿಂದ ಹೇಳಲು ಇಲ್ಲ.
0: ತಡೆಯದೆ ಮಗನ ಬಳಿ ಕತ್ತು ಹೋಗಿ ಎಂದು ತಂದೆ ಮಾಡಿ ಸೂಚಿಸಿ
2: ಬಂದಳು. ಹೋಗಲಿಲ್ಲ, ನೋವು ತಡೆಯದೆ ಬಿದ್ದು ಸಾಡಿ ಗೋಳ ತೊಡಗಿದ. ಅಯ್ಯೋ

0: ಹೋಗಕ್ಕೆ ಹಾಡಾಗಲೇ ಇಲ್ಲ. ಮಾನಸಿಕ ಸ್ವಾಸ್ಥ್ಯವಿಲ್ಲದೆ ಒಂದಿಲ್ಲೊಂದು ರೋಗಕ್ಕೆ ತುತ್ತಾಗುತ್ತಿದ್ದಳು.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಚಿಂತೆ ಅವರು ಇದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ

0: ಕಾರಣಕ್ಕೆ ಭಯ ಭಕ್ತಿ ಇಟ್ಟುಕೊಂಡಿದ್ರು. ಆದ್ರೆ ಈಗೀಗ ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
1: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.

ಹೂವು ನೇರವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಗ್ಗೆ

0: ಪ್ಯಾಂಟ್ ಶರ್ಟ್ ಹಾಕಿದ್ದ,
1: ಕೈವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ
1: ಕುವಕಿದ್ದ.
0: ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದಲ್ಲಿ ಅಸಹ್ಯಕರವಾಗಿರು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ
0: ಕಾಣಿಸಬಹುದು.

0: ಶಿಸ್ತು ಸಂಯಮಕ್ಕೆ ಹೆಸರಾದ ಜಿಕೆ ಇಂತಹದ್ದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ತಂದೆ ಅವರನ್ನು ಕರೆದು ತಾಕೀತು ಮಾಡಿದ್ದರು.
1: ಚುಟು ಚುಟು ಅನ್ನತೈತಿ, ಚುಮ್ಮು ಚುಮ್ಮು ಆಗತೈತಿ.
0: ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ಬಿಎ ರ್ಯಾಂಕ್ಗಳು, ರಾಜ್ಯಮಟ್ಟದ 6 ಶೀಲ್ಡ್ಗಳು,
3: ಕಬ್ಬಡಿ ಶೀಲ್ಡ್ಗಳು,
4: ವೈಯಕ್ತಿಕ ಪ್ರಶಸ್ತಿಗಳು. ಇಷ್ಟನ್ನೇ ಲೆಕ್ಕ ಹೇಳಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
0: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ.

ಸರಿ ಸರಿ ಸರ್.

0: ಸಣ್ಣ ಮನಸ್ಸಿನವ.
1: ಸಾಮಾನ್ಯ ಜನರಲ್ಲಿ ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷ ಅಸೂಯೆ ಗುಣವಾಗುವುದಾಗಿದ್ದು ನಾನು ಕಂಡ ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತಾ ಕಂಗೆಡುತ್ತಾ ಹೋಗರೆ ಮಾತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
2: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
3: ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
0: ಇಲ್ರಿ ಸರ್,
2: ಬ್ರಾಹ್ಮಣ ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ ಹಿಂಗಂದ್ರಿ ಎಂದು ಏನೇನೋ ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು ಅದಂತೇಳಿ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅನ್ನೋ ಬದಲು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ಎಂಡಿ ಎಂಡಿ ಪೋಟೆಂಟಿ
1: ತನ್ನ ಈ ಅರಿವುಗಳನ್ನ ಚೋಡಿ ಹೇಳುವುದಕ್ಕೆ ತುಂಡಿಕೊಳ್ಳುತ್ತಿದ್ದ. ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
4: ಪ್ರಿನ್ಸಿಪಾಲ್ ಕರೆ ಕಟ್ಟಾರ.
1: ಪ್ರಿನ್ಸಿಪಾಲ್ ಕರೆ ಕಟ್ಟಾರ. ಅಯ್ಯೋ ದೇವ್ರೆ, ನನ್ ಮೇಲೆ ಎಂದೇನು ದೂರಿದೆವ ದೇವ್ರೆ.
5: ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್. ಒಟ್ನಲ್ಲವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರಿವ.
1: ಆದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಆದಿನ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
5: ಕಣ್ಣು ಕಣ್ಣು ಕಲೆದಾಗ
1: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧ ಬುದ್ಧಿಯೋ ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು.

累。

ಬಳಸಿ ಹಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ, ಹೀಗೆ ಚಿಂತಿಸತೊಡಗಿದೆ. ಮುಖ ಕಪ್ಪಟ್ಟಿ ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು ಆ ಹುಡುಗಿ ಮೂರ್ಛೆ ಬಿದ್ದಿದ್ದಕ್ಕಲ್ಲ, ಎದ್ದಿರಬಹುದು, ಮೈನಲ್ಲಿ ಹುಷಾರಿರ್ಲಿಕ್ಕಿಲ್ಲ, ಅಥವಾ ನಿದ್ದೆಗೆಟ್ಟಿದ್ದಾಳು. ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ಮುಚ್ಚು ಹೋದ ಹುಡುಗಿಯನ್ನೊಮ್ಮೆ ಜ್ಞಾಪಿಸಿಕೊಂಡರು. ಹುಡುಗಿಯೇನು ಚೆಲುವೆ, ಬಿಡಿ ಹುಡುಗಿ, ವಯಸ್ಸಿಗೆ ತುಸು ಹೆಚ್ಚಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣದಂತಿದ್ದ. ಹೂಮುಗ್ಬೇಕು, ಆ ಕಾಡು ಪ್ರಾಣಿಗೂ ಎಲ್ಲಿಯ ಸಂಬಂಧ ಸಾಧ್ಯ ಎಲ್ಲೋ ಮಾತಾಡಿದ್ದರಾಯ್ತು ಎಂದು ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ ಹಾಗೆಯೇ

0: ಇಲ್ಲ.
1: ಈ ಮಧ್ಯೆ ಜಿ ಕೆ ಮೂರು ಬಾರಿ ರೋಜಾಳ ಕ್ಲಾಸ್ಗೂ ಹೋಗಿದ್ರು.
2: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
3: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
4: ಎಲ್ಲರ ಎದುರಿನಲ್ಲಿ, ಅದರಲ್ಲೂ ಪ್ರಿನ್ಸಿಪಾಲ್ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರು ಅವಳ ಆರೋಗ್ಯವನ್ನಾದರೂ ವಿಚಾರ.

0: ಕವಿ ಅವಳ ಮುಖದಲ್ಲಿ ಇಲ್ಲ ಮಾತ್ರವಲ್ಲ ಒಳಗೊಳಗೆ ಸಗುತ್ತಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡೆಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬೆರಳಿನಿಂದ ಹಿಂದೆ ಕರೆಸಿಕೊಳ್ಳುವುದರಲ್ಲಿ ಒಂದು ಮಾದಕ ಸಾಯಿತು.
1: ಭಾವಿ ಪ್ರಜೆಗಳ ಬಗ್ಗೆ ಜೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷರ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದ್ರೆ. ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳೊಬ್ಬ ಹೂಮಗುದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ.

0: ಹೆಚ್ಚಿನಾದದ್ದು ಹೆಚ್ಚೇನಲ್ಲ. ಇಲ್ಲಿ ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಧ ಹಾಕ್ಬೇಕು.
1: ಇನ್ನು ಮ್ಯಾಲ ಕ್ಲಾಸ್ನಾಗ ಹಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಫ್ಲಾಶ್ ಲೈಟ್ ಇರುತ್ತೆ. ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈ ಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೋ ಅದರಿಂದ ವಜಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಸ ಬೀರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿ
1: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ನಲ್ಲಿದ್ರು ಸಿಪಾಯಿ ಸಿಂಗಪ್ಪನಿಂದ ಚಹಾ ತರಿಸಿ ಅವನಿಗೂ ಕುಡಿಯಲು ಹೇಳಿದಲ್ಲದೆ ಅವನು
0: ಕಾಂತಿಯ ರವಿ ಕಾಂತಿಯ
1: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೇಂಬರಿಗೆ ಕರೆಸ್ಕೊಳ್ಳೋದು ರೂಢಿ.
2: ಆ ದಿನ ಜಿಕೆ ಅವರೇ ಸ್ವತಃ ಸ್ಟಾಫ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
3: ದಶಮಾನೋತ್ಸವದ ಸಿದ್ಧತೆ

ಅವಳು ಮಾತ್ರ ಆಗಾಗ ಕಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ತೀರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ ಉಪ್ಪಿಟ್ಟು ಚಹಾ

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ
2: ಹಾಗೆ ಎಂಟಿಯನ್ನೊಮ್ಮೆ ಚೆಕ್ ಕಳಿಸಿ ನೋಡಿದರು.

நடித்தில்லை.

0: ನೀರಿನ ಹಾಗೆ ನಡುಗುತ್ತಿದ್ದರು. ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
1: ಯಾವ ಮುಗಾಲು ಹಬ್ಬ ಚೇಂಬರಿಗೆ ನಡೆದು ಕುರ್ಚಿಯಲ್ಲಿ ಕುಕ್ಕ

0: ಪ್ರಿನ್ಸಿಪಾಲ್ ಅನ್ನು ಮಾಡದ ಕೆಲಸವನ್ನ ಜಿ ಕೆ ಮಾಡಿದ್ದರು.
1: ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಂದೆತ್ತಿ ಕಾಲಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜಿ ಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?
0: ಮಾರನೆಯ ದಿನ

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಕಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಕೂಡಿದ್ರು.
2: ಹುಡುಗರು

0: ಅಂದು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ.
3: ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಕಶ್ಚಿತ್ ಗಿರಪ್ಪನಂತ ಬಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರು ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಷ್ಟೇ ಕಲ್ಕಟ್ಟ ಮಧ್ಯೆ ಬೆಲೆ ಕೊಟ್ಟರೆ ನನ್ನ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

ಸ್ವಂತ ಕಾಳಜಿ ಬಿಟ್ಟು ಹೊಟ್ಟೆ ಕಟ್ಟಿ ಕಟ್ಟುನಿಟ್ಟು ಎಂದುಕೊಂಡು ಬಂದದ್ದು ದಂಡವೆಂದಾಯ್ತು. ಸ್ವಚ್ಛಂದತೆ ಮತ್ತು ಶಿಸ್ತಿನ ಮಧ್ಯೆ ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯ್ತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ ಹತ್ತು ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು, ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದೆ.

ಅದೇ ಗಿರಪ್ಪನ್ನ ಮತ್ತೆ ಕಾಲೇಜಿಗೆ ತಕ್ಕೊಳ್ಳಲು ಹೇಳ್ತಿದ್ದಾಳಲ್ಲ.

0: fatto lei?
1: No, no,
0: no, no, ಇನ್ನೇನೋ ನಮ್ದು ಆಗಬಹುದು, ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ಓದ್
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಶುರುವಾಯಿತು. ನಡುವ ಕೈಗಳಲ್ಲಿ ತಾಳೆಯಿಟ್ಟು ಕೆಳಗೆ ಸಹಿ ನೋಡಿದರು.
1: ನಿಮ್ಮೊಲವಿನ
0: ತಕ್ಷಣ ಮೈಗೆ ವಿದ್ಯುತ್ ಆಘಾತವಾಗಿ ಸರಸರನೆ ಓದಿದರು.
2: ಹೇಳಿತು
1: ಈಗಾಗಲೇ ಮದುವೆಯಾಗಿದೆ. ನಮ್ಮಿಬ್ಬರ ನಡುವೆ ಸಾಕಷ್ಟು ವಯಸ್ಸಿನ ಅಂತರವಿದೆ.

किसने लड़ा दी?

0: చిన్నవి ఐదంతా గెలిస్తారే అంత పడగిత్తు అవసరవాది ఏనో తొదలుతా బహుశా రోజా ఎందుకు వస్తారని కరెంట్ కత్తలలి ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ
1: ಜೀವವೀಣೆ ನೀಡು ಮಿಡಿತದ ಸಂಗೀತ
0: ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲಿ ಯಾವುದೋ ಶಕ್ತಿಯ ಸಿಕ್ಕಿ ರೋಜಾಳನ್ನು ತಪ್ಪಿ ಮುಟ್ಟಿಟ್ಟರು.

0: ಕೇಳಿದರು.
1: ಮೈ
0: ಬಲದಿಂದ ಮುಂದೆ ತುಡುತ್ತಿತ್ತು,
2: ಕೈಕಾಲಿಯ ಶಕ್ತಿ ಉಡುಗಿದೆ ಎನಿಸಿತು,
0: ಥರಥರ ನಡುಗುತ್ತಿದ್ದರು. ಅವಸರದಿಂದ ಅವಳ ಪತ್ರವನ್ನು ತೆಗೆದುಕೊಂಡು ಜೇಬಿಗೆ ಬಿಟ್ಟು ಬಾಗಿಲಿನತ್ತ ಹೋಗಿ ಹೊರಗೆ ನೋಡಿದರು.

0: ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಹೆಚ್ಚವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹುಪ್ರಯಾಸದಿಂದ ತಡೆ

0: ನಾನು ಹೆಂಡತಿಗೆ ದ್ರೋಹ ಬಗೆಹರಿಸುತ್ತೇನೆ, ಹಾಗೆ ಸುಡುವ ಸುಖದ ಮುಂದೆ ದ್ರೋಹ
1: ಶುದ್ಧವಾದ ಘಟನೆ.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ, ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ನನ್ನನ್ನು ಸೋಸ್ಬೇಕಂತಲ್ಲ, ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಚೀಕೆ ಪಾಠಗಳಲ್ಲೂ ಈಗೀಗ ವಾಚಾಳಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ.
3: ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕಮ್ಮನ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದ್ರೆ ಸಾಕು.
1: ಈಗ ಹಂತ ಹಂತವಾಗಿ ಜಿ ಕೆ ಮಾಸ್ಟರ್ ಉಡುಪು ಕೂಡ ಬದಲಾಯಿತು. ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗರಿಗೆ ಎಡಪ್ರಾಯ ಅವನಿಗೆ
1: ಹುಚ್ಚಿರ್ಬೇಕು ಕಣ.
3: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ, ಇದ್ದಷ್ಟು ದಿನ ಮಜಾ ಮಾಡೋಣ ಅಂತ
1: ಇರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿ ಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿ ಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು. ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಹೀಗೆ ತರುವಾಯ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ನಂಬಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಂದು ಆಕೆ ಆ ದಿನ ಯಾರ ಜೊತೆಗಿದ್ದಳು, ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
0: ಎಂದು ವರದಿ ಒಪ್ಪಿಸುತ್ತಿದ್ದ.
1: ಆಶ್ಚರ್ಯವೆಂದ್ರೆ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯಿ ಬಿಟ್ಟಿರಲಿಲ್ಲ.
4: ಯಾಕಂದ್ರೆ ಅದೇನಾದರೂ ಜಿಕೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನಾಗದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
1: ಜಿಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
4: ಗಿರಪ್ಪ ಹೋಗಿ ಜಿ ಕೆ ಮಾಸ್ತರನ್ನು ಕೇಳುತ್ತಲೋ
1: ಆಗೋದಿಲ್ಲ. ತಗೊಳ್ರಿ.
0: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
1: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
3: ಕೆಲ ಹುಡುಗರಂತ ಆ ಮುದಿ ಜಿ ಕೆ ಜೊತೆ ಅದೇನು ಮಜವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
1: ಅಂತೂ ಇಂದು ಮುಕ್ಕಾಲು ಬಸ್ ಜನ

0: ಬೀಬಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು. ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
0: ಎನ್ ಡಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ರು.

ಹುಡುಗರಲ್ಲಿ ಸರ ಒಳಗೆ ಹೋಗಿರ್ರಿ. ಅವ್ರ ಕೂಡ ಹೋಗಿ.

ಚಂದ ಹೊತ್ತು ನೀರು ಹೊರಗೆ ತಂದು ಮಲಗಿಸಿದ. ಹೊಟ್ಟೆಯ ಮೇಲೆ ಭಾರ ಕುಡಿದ ನೀರನ್ನು ಹೊರಗೆ ತೆಗೆದ.

0: 人格，把他砍掉我的资格。
1: ಊಟ ಮಾಡಿಸಿ ಅದೇ ದಿನ ವಾಪಸ್ ಬಂದ್ರು.

0: ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದರೆ ಅವಳಿನ್ನು ಬರ್ತಾಳೋ ಇಲ್ವೋ,
1: ಆದರೆ ಅವಳನ್ನು ಹಿಡಿದು ಸೆರೆಯುವ ಮಂತ್ರವನ್ನಿತ್ತು.
0: ರೋಜಾ,
2: ಏನು ಸರ?
0: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗ ಬರ್ತದ, ಹೇಳಿ ಕಳಿಸ್ತೀನಿ, ಬಂದ್ಬಿಡು.
1: ಉತ್ತರ ಪತ್ರಿಕೆಗಳು ಬಂದವು.
2: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
1: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
0: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು.
2: ಹೋದ್ರಿ ಸರ.
0: ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
1: ಸಂಜೆ 6:30ಗೆ ಕತ್ತಲಾಗಿತ್ತು.
3: 7 ಗಂಟೆಗೆ ಸರಿಯಾಗಿ
1: ಸರಿಯಾಗಿ
3: ಜಿ ಕೆ ಮಾಸ್ಟರ್ರು ವರಾಂಡದ ಲೈಟುಗಳನ್ನು
1: ಆರಿಸಿ
3: ಹೆಂಡತಿಗೆ ಗಂಜಿ
1: ಕುಡಿಸಿ
3: ಮಲಗಿಸಿ ಗೇಟಿನ ಹೊರಗೆ ಕಾಯುತ್ತಾ

0: ಸಂಭ್ರಮದಿಂದ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತಳು.
1: ಮನವು
0: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಲ್ಲಿವಳು ನನ್ನವಳೆ, ನನ್ನವಳು ಮಾತ್ರ.
2: ರೋಜಾ ಇದನ್ನೆಲ್ಲ ಸಂತೋಷಿಸಿದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
3: ಅವಳು ಕೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನಿಮ್ಮ ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು.
0: ಇದರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಸುದ್ದಿ ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಕ್ತೇನೆ ಸರ?
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

0: ಒಳಗೆ ಹೋಗಿ ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.
1: ಆ ಘಟನೆಯನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಂಡರು. ಊಟ ಬೇಕಿರಲಿಲ್ಲ.

0: 신전에 앉았다가 아래에 수려제만으로
1: ಹೆಂಡತಿಯ ನೆನಪಾಗಿ ಔಷಧಿಯನ್ನು ತೆಗೆದುಕೊಂಡು ಗಿರಿಜಮ್ಮನ ಬಳಿ ಹೋದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟು ನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ಕಟ್ಟು ನಿಟ್ಟಿನ ಕಣ್ಣ ಬಟ್ಟಿ ಕಟ್ಟಿಕೊಂಡು ನೆರವರ ಮೆಚ್ಚುಗೆಗಾಗಿ ಸಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರೀಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಪ್ರೇಮ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನೆದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದೋ ದ್ರೋಹದ ನೋವಿನಿಂದಲೋ ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದರು. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದರು.

0: ದಿನಗಳು ಕಳೆದವು.
1: ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದೇ ನೋಡಿದೆ ತಡ.
0: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ. ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು. ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
0: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಬಂದು ರೋಜಾ ಬಂದಿರಲಿಲ್ಲ. ನನ್ನ ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋಗಿ ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಬರಿ ಪಾಸ್ ಆದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೆ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವಳದ್ದಿರಬಹುದೇ? ಹೌದು, ಮೋಸವಾಯಿತು.
3: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ ಆರ್ ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಈರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು. ಅಂದ್ರೆ ಇಡೀ ವರ್ಷ ನಾನು ಮೂರ್ಖತನದ ಉತ್ಕಟಾವಸ್ಥೆಯಲ್ಲಿದ್ದೇನೆ.
4: ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ
3: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
4: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಳಿತು ಕಾಯುತ್ತಾರೆ.
3: ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಇರಪ್ಪ. ಬನ್ನಿ ಸರ್.

0: ಬಿದ್ದನ್ನೆಲ್ಲ ನೆನೆದಂತೆ ಆಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
1: ಶಿವಲಿಂಗ ಶಿವಲಿಂಗ ನನ್ ಯಾಕೆ ಹೋಯ್ತಿಲ್ಲೋ
2: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ವಿ. ನೋಡೋಣ, ಇವ್ರನ್ನ ಬುಟ್ಟಿಗೆ ಹಾಕು, ನಿನ್ ₹100 ಕೊಡ್ತೀನಿ ಅಂತ ಗಿರೇಶನ ಬೆಟ್ ಕಟ್ಟ.
3: ಆದ್ರ ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ರಿಗೂ ಕಲ್ಪನೂ ಇರಕ್ಕಿಲ್ರಿ.
2: ನಾ ಕೊಡ್ತಿದ್ದೆ ಪ್ರೇಮ್ ಪತ್ರನ ಗಿರಪ್ಪನ ಬರೀತಿದ್ದ.
3: ಹೌದ್ರಿ ಸರ, ನೀವು ನನ್ ಗಂಡ ಆಗ್ಲಿಲ್ಲ ಯಾಕೋ ಒಂದ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬೆಲೆ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಮ ನಂಬಿಟ್ಟು ತಪ್ಪಾಯ್ತ್ರಿ ಸರ. ನಾನು ನಿಮ್ ಮಗ ಅಂತ ತಿಳ್ಕೊಂಡು ನಮ್ ತಪ್ಪ.

ಹೆಣವೇ ಎಂದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

예수셨다 이도 안그리 연락해버리고와 자아가 믿고 가라사다의 일이 그리로 베인치는 일이 우리다

0: ಮಾಸ್ತರರು,
1: ಜಿಕೆ ಮಾಸ್ತರರು
0: ರೈಲು ಹಳಿಯಲ್ಲಿ ಸಿಕ್ಕು,
1: ರೈಲು ಹಳಿಯಲ್ಲಿ ಸಿಕ್ಕು,
0: ಸತ್ತರೆಂಬ ಸುದ್ದಿ ಬಂತು,
1: ಸತ್ತರೆಂಬ ಸುದ್ದಿ ಬಂತು.
0: ಹೆಣ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಕ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
2: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
0: ಮತ್ತು ಅವರ ಪ್ರಿಯ ಚೇಲ ಎನ್ ಟಿ ಅವರ ಪ್ರಿನ್ಸಿಪಾಲ್ ಅಲ್ಲ.

0: ಇಲ್ಲ. ಇದೆಲ್ಲ ಜಿ ಕೆ ಮಾಸ್ತರರ ನೋಯಿಸಿದರ ಫಲವೆಂದು ಪಶ್ಚಾತ್ತಾಪ ಪಡುತ್ತಾ ಕೂಳಿಗೆ ಪಿರಿಪಿರಿಯಾಗಿ ಅಲೆದಾಡಿದರು.
1: ಆದರೂ ಇಬ್ಬರು ಸಂಸಾರ ಹೂಡಬೇಕೆಂದು ಕನಸು ಕಂಡಿದ್ದರು. ಆದರೆ ಅವರಿಗೂ ಕೆಲಸ ಸಿಕ್ಕಿಲ್ಲವಾದ್ದರಿಂದ ಇದೆಲ್ಲ ಜಿ ಕೆ ಮಾಸ್ತರರ ಶಾಪವಿರಬೇಕೆಂದು ಕೊಂಡರು.
2: ಆದರೂ ಆಗಾಗ ಇಬ್ಬರು ಹುಡುಕಿದ್ದರು.

ಅಡ್ಡಾಡದೆ ತಿರುಗದೆ ಮನಸ್ಸು ಶಾಂತ ಆಗಲಿ

ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಐತೇನು? ಇರಾಕ ಬೇಕಂತಿಲ್ಲ ಬಿಡಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವು ನೋಡು, ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿದ್ರು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಳ ದಾಕಿವಲ್ಲ ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ. ಅದು ನನ ಖಾತ್ರಿ ಆಗೈತೆ ಕರೆ, ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು? ಏನು ಕೊಡ್ದೈತ ನಾ ಬಿಡು, ನನಗದು ಕಾಣ್ತೋದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಮುನ್ಸಿಪಾಲ್ಟಿ ಚೇರ್ಮನ್ ಗೆ ಹಳೆ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತ್ರ ದಾಖಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೆ ನೌಕರಿ ಕೊಟ್ಟೆ ಕೊಡ್ತಾರ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರ್ನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಮಾರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

0: ರಾಘವೇಂದ್ರ ಕೆ ಆರ್
1: ಪ್ರವೀಣ್ ಎಸ್ ಹಾಲ್ಮುತ್ತು
2: ಮಿಥುನ್ ಎಂ
0: ಕಾರ್ತಿಕ್ ಕುಮಾರ್ ಕೆ ಆರ್
3: ಪೂಜಾ ಶೆಟ್ಟಿ
4: ಭರತ್ ಕುಮಾರ್
5: ನಿತಿನ್ ಹೆಗಡೆ
1: ಸಂದೇಶ್ ಜೌಳಿ
2: ಕಾರ್ತಿಕ್ ಎಸ್
0: ಕೌಶಿಕ್ ಟಿ ಎಂ
3: ವಿಶ್ರಾಂತಿ ಪೈ ಶೋಭಿತಾ
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿ ವಿ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ ವಸ್ತ್ರ ವಿನ್ಯಾಸ ಸುಪ್ರೀತಾ
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
8: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
11: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
1: ನನ್ನ

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ ಕಂಬಳಿಯ ಹೊತ್ತುಕೊಂಡು ಕುದುರೆಯ ಏರಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.